ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 25ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 16ನೇ ತಾರೀಖು ಗುರುವಾರ. ಈಗ ವೇಳೆ 5:58:46. ಆತ್ಮೀಯ ಕೇಳುಗರಿಗೆಲ್ಲ ಮದನ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ ಕಾರ್ಯಕ್ರಮ ವಿವರಣೆ. ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ, 6:35 6:50 ಮತ್ತು 7:15 ಭಾವಗೀತೆಗಳ ಕಾರ್ಯಕ್ರಮ, 6:45 ರೈತರಿಗೆ ಸಲಹೆ, 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಗೆಲುವಿನ ಹೆಜ್ಜೆ, ವಿವಿಧ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸುಗಳ ಕುರಿತು ಹಾಸನದ ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸ್ನ ಉಪನ್ಯಾಸಕರಾದ ಬಿಎಸ್ ಪರಮೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸ್ ಹಾಸನ, 9:00 ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಗಾದೆ ಗಮ್ಮತ್ತು ನೇರ ಫೋನಿನ್ ಕಾರ್ಯಕ್ರಮ, 10:30 ಹಲೋ ಗೆಳೆಯರೆ ಕೇಳುಗರ ಆಯ್ಕೆಯ ಫೋನ್ ಔಟ್ ಕಾರ್ಯಕ್ರಮ, 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಅಜಯ್ ಪೋಹನ್ಕರ್ ಅವರ ಗಾಯನ. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಶಿವಮೊಗ್ಗ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, 12:35 ಆರೋಗ್ಯ ಕಾರ್ಯಕ್ರಮ, ಹೃದಯದ ಆರೋಗ್ಯ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಂಗಮೇಶ್, 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ವಿಷಯ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, 1:20 ಭಾವಗೀತೆಗಳು, 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಸಖಿ ಸಹೇಲಿ, 4:00 ಹಲೋ ಫರ್ಮಾಯಿಶ್ ನೇರ ಫೋನಿನ್ ಕಾರ್ಯಕ್ರಮ, ಈ ಎರಡು ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ. ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00 ನಿಮ್ಮ ಸಂದೇಶ ಮೇಘ ಸಂಗೀತ.

ನಿಮ್ಮ ವಾಟ್ಸಾಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಭಾವಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆಯ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕೃಷಿ ಪೋಷಕಾಂಶಗಳ ಬಳಕೆ ಕುರಿತು ಸಕಲೇಶಪುರದ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರಕಾಶ್ ಕುಮಾರ್ ಯುಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರವಿಶಂಕರ್ ಜಿಆರ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಭಾವಗೀತೆಗಳು, 8:30 ಗಜಲ್ಗಳ ಕಾರ್ಯಕ್ರಮ, 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 9:30 ಕನ್ನಡ ಭಾರತಿ ಬೆಂಗಳೂರು ಕೇಂದ್ರದಿಂದ, 10:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ, 10:30 ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ. ಕೆಳಗರೆ ಇವಿಷ್ಟು ನಮ್ಮ ನಿಲಯದಿಂದ ಈ ದಿನ ಮೂಡಿಬರುವ ಪ್ರಮುಖ ಕಾರ್ಯಕ್ರಮಗಳು.

ಆಕಾಶವಾಣಿ ಹಾಸನ ಈಗ ವೇಳೆ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ

0: ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಸ್ತುತಿಮಲ್ಲಿಕಾ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಸಮೂಹಗಾನದಲ್ಲಿರುವ ಶ್ರೀಪಾದರಾಯರ ಭಕ್ತಿಕೃತಿ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕಾರ್ಯಕ್ರಮದ ಕಡೆಯಲ್ಲಿ ವಿದ್ಯಾಭೂಷಣರ ಸ್ವರದಲ್ಲಿ ಕೇಳೋಣ ರಂಗೇಶ ವಿಠಲರ ಭಕ್ತಿರಚನೆಯನ್ನ.

0: ಇದುವರೆಗೆ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಈಗ ವೇಳೆ 6:30 ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ.
2: ಯಾವುದೇ ಒಂದು ರಾಷ್ಟ್ರದ ಅಭಿವೃದ್ಧಿ ಮತ್ತು ಭವಿಷ್ಯವು ಆ ದೇಶದ ಯುವಜನತೆಯ ಚಿಂತನೆ, ನೈತಿಕತೆ ಮತ್ತು ಕಾರ್ಯವೈಖರಿಯ ಮೇಲೆ ನಿಂತಿದೆ. ಇಂದಿನ ತೀವ್ರ ಸ್ಪರ್ಧಾತ್ಮಕ ಹಾಗೂ ತಂತ್ರಜ್ಞಾನ ಚಾಲಿತ ಜಗತ್ತಿನಲ್ಲಿ ಯುವಜನರು ಕೇವಲ ತಮ್ಮ ವೈಯಕ್ತಿಕ ಬೆಳವಣಿಗೆಯತ್ತ ಮಾತ್ರ ಗಮನ ಹರಿಸದೆ ಸಮಾಜದ ಒಳಿತಿಗಾಗಿ ಮಿಡಿಯುವ ಸಮಾಜಮುಖಿ ಚಿಂತನೆಯನ್ನು ಮೈಗೂಡಿಸಿಕೊಳ್ಳುವುದು ಅತ್ಯಂತ ಅನಿವಾರ್ಯವಾಗಿದೆ. ಸಮಾಜಮುಖಿ ಚಿಂತನೆ ಎಂದರೆ ಕೇವಲ ದಾನ ಧರ್ಮ ಮಾಡುವುದಲ್ಲ, ಬದಲಾಗಿ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುವ, ಸಮಾನತೆಯನ್ನು ಬಯಸುವ ಮತ್ತು ಪರಸ್ಪರ ಸಹಕಾರದಿಂದ ಬದುಕುವ ಒಂದು ಉದಾತ್ತ ಮನೋಭಾವವಾಗಿದೆ. ಇಂದಿನ ಯುವ ಪೀಳಿಗೆ ಅತ್ಯಂತ ಬುದ್ಧಿವಂತ, ಜಾಗೃತ ಮತ್ತು ತಂತ್ರಜ್ಞಾನದ ಪ್ರವಾಹದಲ್ಲಿ ಮುಂದುವರೆದಿದೆ. ಆದರೆ ಜಾಗತೀಕರಣ, ಆರ್ಥಿಕ ಸ್ಪರ್ಧೆ ಮತ್ತು ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದಾಗಿ ಮನುಷ್ಯ ಮನುಷ್ಯರ ನಡುವಿನ ನೈಜ ಸಂಬಂಧಗಳು ಕಡಿಮೆಯಾಗುತ್ತಿವೆ. ನಾನು, ನನ್ನದು, ನನ್ನ ವೃತ್ತಿ, ನನ್ನ ಆಸ್ತಿ ಎಂಬ ಸ್ವಾರ್ಥ ಚಿಂತನೆಗಳು ಹೆಚ್ಚಾಗುತ್ತಿವೆ. ವರ್ಚುಯಲ್ ಪ್ರಪಂಚ, ವಾಸ್ತವ ಜಗತ್ತಿನ ಕಷ್ಟ ಕಾರ್ಪಣ್ಯಗಳಿಗಿಂತ ಡಿಜಿಟಲ್ ಪರದೆಯ ಹಿಂದೆ ಯುವಜನತೆ ಹೆಚ್ಚು ಸಮಯ ಕಳೆಯುತ್ತಿರುವುದು ಸಮಾಜಮುಖಿ ಕಾಳಜಿಯ ಕೊರತೆಗೆ ಒಂದು ಪ್ರಮುಖ ಕಾರಣವಾಗಿದೆ. ಇಂತಹ ಸನ್ನಿವೇಶದಲ್ಲಿ ಯುವಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ಸಮಾಜಮುಖಿ ಚಿಂತನೆಗಳ ಬಿತ್ತನೆ ಅತ್ಯಗತ್ಯವಾಗಿದೆ. ತಮ್ಮ ದೈನಂದಿನ ಬದುಕಿನ ಓಟದ ನಡುವೆಯೂ ಯುವಜನರು ಸಮಾಜದ ಕಡೆಗೆ ಏಕೆ ತಿರುಗಿ ನೋಡಬೇಕು ಎಂಬುದಕ್ಕೆ ಹಲವಾರು ಕಾರಣಗಳಿವೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಬಲಿಷ್ಠ ರಾಷ್ಟ್ರ ನಿರ್ಮಾಣ. ಯುವಜನರು ಸಮಾಜದ ಸಮಸ್ಯೆಗಳನ್ನು ಅಂದರೆ ಬಡತನ, ಶಿಕ್ಷಣದ ಕೊರತೆ, ಪರಿಸರದ ನಾಶ, ಭ್ರಷ್ಟಾಚಾರ ಮುಂತಾದವುಗಳು, ಇವುಗಳೆಲ್ಲವನ್ನ ಅರ್ಥ ಮಾಡಿಕೊಂಡು ಅವುಗಳ ಪರಿಹಾರದತ್ತ ಯೋಚಿಸಿದಾಗ ಮಾತ್ರ ದೇಶದ ನೈಜ ಮತ್ತು ಸುಸ್ಥಿರ ಅಭಿವೃದ್ಧಿ ಸಾಧ್ಯ. ಮಾನಸಿಕ ನೆಮ್ಮದಿ ಮತ್ತು ನೈತಿಕ ಮೌಲ್ಯಗಳು. ಕೇವಲ ಹಣ ಸಂಪಾದನೆಯಿಂದ ಸಿಗುವ ಸುಖ ತಾತ್ಕಾಲಿಕ, ಆದರೆ ಬೇರೆಯವರ ಕಷ್ಟಕ್ಕೆ ಮಿಡಿಯುವ, ಅಸಹಾಯಕರಿಗೆ ಸಹಾಯ ಮಾಡುವ ಪ್ರವೃತ್ತಿ ನೈಜ ಮಾನಸಿಕ ನೆಮ್ಮದಿ ಮತ್ತು ಜೀವನಕ್ಕೊಂದು ಅರ್ಥವನ್ನು ಒದಗಿಸುತ್ತದೆ. ಸಮಾನತೆಯ ಸಮಾಜದ ನಿರ್ಮಾಣ. ಅಸಮಾನತೆ, ಶೋಷಣೆ ಮತ್ತು ತಾರತಮ್ಯದ ವಿರುದ್ಧ ದನಿ ಎತ್ತಲು ಯುವಜನರಲ್ಲಿ ಸಮಾಜಮುಖಿ ಚಿಂತನೆ ಇರಲೇಬೇಕು. ಮೌನವಾಗಿರುವ ಯುವಜನತೆ ಅನ್ಯಾಯಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡಿದಂತೆ. ಸಾಮಾಜಿಕ ಜವಾಬ್ದಾರಿ. ನಾವು ಪಡೆಯುವ ಶಿಕ್ಷಣ, ಬಳಸುವ ಸಂಪನ್ಮೂಲಗಳು ಎಲ್ಲವೂ ಈ ಸಮಾಜದ ಕೊಡುಗೆ. ಹೀಗಾಗಿ ಸಮಾಜಕ್ಕೆ ಒಂದಿಷ್ಟು ಹಿಂದಿರುಗಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ಕೇವಲ ಪಠ್ಯಪುಸ್ತಕಗಳಿಗೆ ಸೀಮಿತವಾಗದೆ ದಿನಪತ್ರಿಕೆಗಳನ್ನು ಓದುವುದು ಶ್ರೇಷ್ಠ ಚಿಂತಕರ, ಸಮಾಜ ಸುಧಾರಕರ, ಉದಾಹರಣೆಗೆ ಬಸವಣ್ಣ, ಅಂಬೇಡ್ಕರ್, ವಿವೇಕಾನಂದ, ಕುವೆಂಪು ಇವರೆಲ್ಲರ ಸಾಹಿತ್ಯವನ್ನು ಅಧ್ಯಯನ ಮಾಡುವುದು ಮತ್ತು ಸಮಾಜದ ವಿವಿಧ ಸ್ತರದ ಜನರೊಂದಿಗೆ ಬೆರೆಯುವುದು ಮುಖ್ಯವಾಗಿದೆ. ತಂತ್ರಜ್ಞಾನದ ಸಕಾರಾತ್ಮಕ ಬಳಕೆ. ತಮ್ಮ ಬಳಿ ಇರುವ ಬಹುದೊಡ್ಡ ಅಸ್ತ್ರವಾದ ತಂತ್ರಜ್ಞಾನವನ್ನು ಸಮಾಜದ ಒಳಿತಿಗೆ ಬಳಸಬೇಕು. ಸಾಮಾಜಿಕ ಜಾಲತಾಣಗಳನ್ನು ಕೇವಲ ಮನರಂಜನೆಗೆ ಬಳಸದೆ ಸಮಾಜದಲ್ಲಿ ಜಾಗೃತಿ ಮೂಡಿಸಲು, ನೊಂದವರ ದನಿಯಾಗಲು ಮತ್ತು ಸಕಾರಾತ್ಮಕ ಬದಲಾವಣೆ ತರಲು ವೇದಿಕೆಯನ್ನಾಗಿ ಬಳಸಬೇಕು. ಸಹಾನುಭೂತಿ ಮತ್ತು ಮಾನವೀಯತೆ. ಬೇರೆಯವರ ಸ್ಥಾನದಲ್ಲಿ ನಿಂತು ಯೋಚಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ದಾರಿಯಲ್ಲಿ ಹೋಗುವಾಗ ಅಪಘಾತಕ್ಕೀಡಾದವರಿಗೆ ನೆರವಾಗುವುದು, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ರಕ್ಷಿಸುವುದು, ತಮ್ಮ ಸುತ್ತಮುತ್ತಲಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಸಣ್ಣ ಸಣ್ಣ ಪ್ರಯತ್ನಗಳೇ ಸಮಾಜಮುಖಿ ಚಿಂತನೆಯ ಅಡಿಪಾಯ. ಪ್ರಶ್ನಿಸುವ ಮನೋಭಾವವನ್ನು ರೂಢಿಸಿಕೊಳ್ಳಬೇಕು. ಅನ್ಯಾಯ ಮತ್ತು ಮೂಢನಂಬಿಕೆಗಳನ್ನು ಕುರುಡಾಗಿ ಒಪ್ಪಿಕೊಳ್ಳದೆ ವೈಜ್ಞಾನಿಕ ಮನೋಭಾವದಿಂದ ಪ್ರಶ್ನಿಸುವ ಗುಣವನ್ನು ಯುವಜನತೆ ಬೆಳೆಸಿಕೊಳ್ಳಬೇಕು. ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲುವ ಧೈರ್ಯವೇ ದೊಡ್ಡ ಸಮಾಜಮುಖಿ ಕಾರ್ಯ. ಒಟ್ಟಾರೆಯಾಗಿ ಯುವಜನತೆ ಎಂದರೆ ಕೇವಲ ವಯಸ್ಸಿನ ಸಂಕೇತವಲ್ಲ, ಅದು ಅಗಾಧ ಶಕ್ತಿ, ಉತ್ಸಾಹ ಮತ್ತು ಭರವಸೆಯ ಸಂಕೇತ. ವೃತ್ತಿ ಮತ್ತು ವೈಯಕ್ತಿಕ ಜೀವನದ ಏಳಿಗೆಯ ಜೊತೆ ಜೊತೆಗೆ ಸಮಾಜದ ಬಗ್ಗೆಯೂ ಸ್ವಲ್ಪ ಕಾಳಜಿ ವಹಿಸಿದರೆ ಈ ಜಗತ್ತನ್ನು ಇನ್ನಷ್ಟು ಸುಂದರವಾಗಿಸಬಹುದು ಮತ್ತು ವಾಸಯೋಗ್ಯವಾಗಿಸಬಹುದು. ಸ್ವಾಮಿ ವಿವೇಕಾನಂದರು ಹೇಳಿದಂತೆ, ಯಾವಾಗ ನೀನು ನಿನ್ನ ಸ್ವಾರ್ಥವನ್ನು ಬಿಟ್ಟು ಇತರರಿಗಾಗಿ ಬದುಕುತ್ತೀಯೋ ಆಗ ನೀನು ನಿಜವಾದ ಅರ್ಥದಲ್ಲಿ ಬದುಕುತ್ತೀಯ. ಈ ಮಾತು ಇಂದಿನ ಯುವಜನತೆಗೆ ದಾರಿದೀಪವಾಗಲಿ. ಯಶಸ್ಸಿನ ಓಟದಲ್ಲಿ ಮಾನವೀಯತೆಯನ್ನು ಮರೆಯದಿರೋಣ. ಸಮಾಜಮುಖಿ ಚಿಂತನೆಯು ಪ್ರತಿಯೊಬ್ಬ ಯುವಕ ಯುವತಿಯ ಉಸಿರಾಗಲಿ. ಆ ಮೂಲಕ ಒಂದು ಸ್ವಸ್ಥ, ಸಮೃದ್ಧ ಮತ್ತು ಮೌಲ್ಯಯುತ ಸಮಾಜ ನಿರ್ಮಾಣವಾಗಲಿ ಎಂದು ಆಶಿಸೋಣ.
1: ಇದುವರೆಗೂ ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
0: ಇದು ಆಕಾಶವಾಣಿ ಹಾಸನ. ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿರುವ ಕೆಎಸ್ ನಿಸಾರ್ ಅಹಮದ್ ಅವರ ಕವಿತೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕಾರ್ಯಕ್ರಮದ ಕೊನೆಯಲ್ಲಿ ಕಸ್ತೂರಿ ಶಂಕರ್ ಮತ್ತು ಸಂಗಡಿಗರು ಹಾಡಿರುವ ಚನ್ನವೀರ ಕಣವಿಯವರ ಭಾವಗೀತೆ.

0: ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಬೋರ್ಡೋ ದ್ರಾವಣ ಅನ್ನುವಂಥದ್ದು ಕೃಷಿ ಬೆಳೆಗಳನ್ನು ಶಿಲೀಂಧ್ರ ಮತ್ತು ದುಂಡಾಣುಗಳಿಂದ ರಕ್ಷಣೆ ಮಾಡುವಲ್ಲಿ ಒಂದು ಉತ್ತಮವಾದಂತಹ ರಾಸಾಯನಿಕ ಮಿಶ್ರಣ ಆಗಿರುತ್ತೆ. ಈ ದ್ರಾವಣವನ್ನು ಕೃಷಿಕರು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಹಾಗೂ ಸುಲಭವಾಗಿ ತಯಾರಿಸುವಂತಹ ದ್ರಾವಣ ಆಗಿದ್ದು ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಮಾವಿನ ಬೆಳೆಯನ್ನು ಬಾಧಿಸುವಂತಹ ಚಿಬ್ಬು ರೋಗ, ಪಪ್ಪಾಯ ಬಾಧಿಸುವ ಬುಡಕೊಳೆ ರೋಗ, ದಾಳಿಂಬೆ, ಅನಾನಸ್, ಹಲಸಿನ ಬೆಳೆಗಳನ್ನು ಬಾಧಿಸುವಂತಹ ದುಂಡಾಣು ಅಂಗಮಾರಿ ರೋಗ, ಹಣ್ಣು ಕೊಳೆ ರೋಗ, ತೆಂಗು ಹಾಗೂ ತಾಳೆ ಬೆಳೆಯನ್ನು ಕಾಡ್ತಕ್ಕಂತಹ ಕಾಂಡ ಸೋರುವ ರೋಗ, ಸುಳಿ ಕೊಳೆ ರೋಗ, ಕಾಫಿಯ ಕಪ್ಪುಕಾಯಿ ರೋಗ ಹಾಗೂ ವೀಳ್ಯದೆಲೆಯನ್ನು ಬಾಧಿಸ್ತಕ್ಕಂತಹ ಎಲೆ ಚುಕ್ಕಿ ರೋಗಗಳನ್ನು ನಿಯಂತ್ರಣ ಮಾಡುವಲ್ಲಿ ಈ ಬೋರ್ಡೋ ದ್ರಾವಣ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ರೋಗಕ್ಕೆ ಅನುಗುಣವಾಗಿ ಬೋರ್ಡೋ ದ್ರಾವಣ ಅಥವಾ ಪೇಸ್ಟನ್ನು ಮಾಡಿ ಬಳಕೆಯನ್ನು ಮಾಡಬಹುದು. ಬೋರ್ಡೋ ದ್ರಾವಣವನ್ನು ತಯಾರಿಸಲಿಕ್ಕೆ ಮೈಲ್ತುತ್ತ ಅಥವಾ ಕಾಫರ್ ಸಲ್ಫೇಟ್ ಹಾಗೂ ಸುಣ್ಣದ ಹರಳು ಅಥವಾ ಸುಣ್ಣದ ಪುಡಿಯನ್ನು ಪ್ರಧಾನವಾಗಿ ಬಳಕೆಯನ್ನು ಮಾಡಲಾಗುತ್ತೆ. 1 ಕೆಜಿ ಮೈಲುತುತ್ತವನ್ನು ಸುಮಾರು 45 ಲೀಟರ್ ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿಸಬೇಕು. ಹಾಗೆಯೇ 1 ಕೆಜಿಯಷ್ಟು ಸುಣ್ಣದ ಹರಳನ್ನು 45 ಲೀಟರ್ ನೀರಿನಲ್ಲಿ ಪ್ರತ್ಯೇಕವಾಗಿ ಕರಗಿಸಬೇಕು. ಈ ರಾಸಾಯನಿಕಗಳನ್ನು ಕರಗಿಸಲಿಕ್ಕೆ ಪ್ರತ್ಯೇಕವಾದಂತಹ ಬಕೆಟ್ ಅಥವಾ ಡ್ರಮ್ಗಳನ್ನು ಬಳಕೆಯನ್ನು ಮಾಡಬೇಕು. ಡ್ರಮ್ಗಳನ್ನು ಬಳಕೆಯನ್ನು ಮಾಡುವಾಗ ಮರದಿಂದ ಮಾಡಿರ್ತಕ್ಕಂತಹ ಡ್ರಮ್ಮು ಅಥವಾ ಪ್ಲಾಸ್ಟಿಕ್ಕಿಂದ ಅಥವಾ ಫೈಬರಿಂದ ಮಾಡಿರ್ತಕ್ಕಂತಹ ಡ್ರಮ್ಗಳನ್ನು ಬಳಕೆಯನ್ನು ಮಾಡಬೇಕು. ಈ ಎರಡೂ ರಾಸಾಯನಿಕಗಳು ಸಂಪೂರ್ಣವಾಗಿ ಕರಗಿದ ನಂತರ ಇದನ್ನು 100 ಲೀಟರ್ ಸಾಮರ್ಥ್ಯದ ದೊಡ್ಡ ಡ್ರಮ್ಗೆ ಸುರಿದು ಚೆನ್ನಾಗಿ ಮಿಶ್ರಣವನ್ನು ಮಾಡಬೇಕು. ರಸಸಾರವನ್ನು ಸರಿದೂಗಿಸ್ತಕ್ಕಂತಹ

0: ನಿಟ್ಟಿನಲ್ಲಿ ಸುಣ್ಣದ ನೀರು ಅಥವಾ ಬರೀ ತಿಳಿಯ ನೀರನ್ನ ಅಗತ್ಯವಿದ್ದಷ್ಟು ಈ ಮಿಶ್ರಣಕ್ಕೆ ಸೇರಿಸಿ ಅಥವಾ ತಿಳಿಯ ಅಥವಾ ಬರಿಯ ನೀರನ್ನ ಅಗತ್ಯವಿದ್ದಷ್ಟು ಈ ಮಿಶ್ರಣಕ್ಕೆ ಸೇರಿಸಿ ರಸಸಾರವನ್ನ ಹೊಂದಾಣಿಕೆಯನ್ನ ಮಾಡಬೇಕು. ನಾವು ತಯಾರಿಸಿರ್ತಕ್ಕಂತಹ ದ್ರಾವಣ ಸರಿಯಾಗಿದೆಯೋ ಅದನ್ನು ಬಳಕೆಯನ್ನು ಮಾಡಬಹುದೋ ಇಲ್ವೋ ಅನ್ನುವಂಥದ್ದನ್ನು ನಾವು ತಿಳಿಬೇಕು. ಅದನ್ನು ಹೇಗಪ್ಪ ತಿಳಿಯೋದು ಅಂತ ಹೇಳಿದರೆ, ಕಬ್ಬಿಣದ ಚಾಕು ಅಥವಾ ಬ್ಲೇಡನ್ನು ಬಳಸಿ ದ್ರಾವಣದ ರಸಸಾರವನ್ನು ಪರೀಕ್ಷೆಯನ್ನು ಮಾಡಬಹುದು. ನಾವು ತಯಾರಿಸಿದ ದ್ರಾವಣದಲ್ಲಿ ಚಾಕು ಅಥವಾ ಬ್ಲೇಡನ್ನು ಅದ್ದಿದಾಗ ಅದರ ಮೇಲೆ ಜಂಗು ಅಥವಾ ಕಂದು ಬಣ್ಣ ಕಂಡುಬಂದರೆ ರಸಸಾರ ಹೆಚ್ಚಾಗಿದೆ ಅಂತ ಅರ್ಥ. ಅಂತಹ ದ್ರಾವಣ ಬೆಳೆಗಳಿಗೆ ಬಳಕೆಗೆ ಯೋಗ್ಯವಲ್ಲ ಅಂಥೇಳಿ ನಾವು ತಿಳಿಬೇಕು. ಚಾಕುವಿನ ಮೇಲೆ ಕಂದು ಬಣ್ಣ ಕಡಿಮೆ ಆಗುವವರೆಗೆ ಮತ್ತಷ್ಟು ಸುಣ್ಣದ ತಿಳಿನೀರನ್ನು ಸೇರಿಸಿ ರಸಸಾರವನ್ನು ಕಡಿಮೆ ಆಗುವ ಹಾಗೆ ಮಾಡಬೇಕು. ಅಂತಿಮವಾಗಿ ದ್ರಾವಣ ಆಕಾಶ ನೀಲಿ ಬಣ್ಣಕ್ಕೆ ಬರಬೇಕು. ಆಗ ಈ ದ್ರಾವಣ ಬಳಕೆಗೆ ಯೋಗ್ಯವಾಗಿದೆ ಅಂತ ಅರ್ಥ. ಹೀಗೆ ತಯಾರಿಸಿದಂತಹ ಶೇಕಡ 1 ಬೋರ್ಡೋ ದ್ರಾವಣವನ್ನು ಈ ಮೊದಲೇ ತಿಳಿಸಿದಂತಹ ರೋಗಗಳು ಕಂಡುಬಂದಿರುವಂತಹ ತಾಕುಗಳಲ್ಲಿ ಅಥವಾ ವಿವಿಧ ಬೆಳೆಗಳಲ್ಲಿ ಸಿಂಪರಣೆ ಮಾಡುವ ಮೂಲಕ ರೋಗಾಣುಗಳನ್ನು ನಾಶಪಡಿಸಬಹುದು, ಒಳ್ಳೆಯ ಬೆಳೆಯನ್ನು ಪಡೆಯಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
2: ಪ್ರಿಯ ಕೇಳುಗರೆ, ಇಂದು ಸಂಜೆ 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆಯ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ಕೃಷಿ ಪೋಷಕಾಂಶಗಳ ಬಳಕೆ ಕುರಿತು ಸಕಲೇಶಪುರದ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರಕಾಶ್ ಕುಮಾರ್ UM ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ರವಿಶಂಕರ್ GR. ಆಕಾಶವಾಣಿ ಹಾಸನ. ಈಗ ಒಂದು ಭಾವಗೀತೆ, ರಚನೆ KS ನರಸಿಂಹಸ್ವಾಮಿಯವರದ್ದು, ಹಾಡಿದ್ದಾರೆ ವಿಕಾಸ್ KE ವಸಿಷ್ಠ.

0: गहन पुनरीक्षण कार्यक्रमस्य समय सीमा विस्तारितास्ति। दिल्ली कर्णाटकयोः मतदान केन्द्र स्तरीयाधिकारिभिः प्रतिगृहं गत्वा क्रियमाणं सत्यापन कार्यं यत् अस्य मासस्य 29 दिनांक पर्यन्तं निर्धारितमासीत् अधुना आगामि मासस्य 8 दिनांक पर्यन्तं प्रवर्तिष्यते। पंजाब तेलंगाना इत्येतयोः तु प्रतिगृहं गत्वा सत्यापन कार्यं आगामि मासस्य 3 दिनांक पर्यन्तं एव अनुवर्तिष्यते। विश्वविख्याता पुरी रथयात्रा अद्य ओडिशा राज्यस्य पुरी नगरे भगवतः जगन्नाथस्य तस्य ज्येष्ठ भ्रातुः बलभद्रस्य अनुजायाश्च देव्याः सुभद्रायाः सह आरभ्यते। अस्याम् वार्षिक रथयात्रायाम् जगन्नाथः भगवान् स्वभ्रात्रा भगिन्या च सह रथेषु समारोह्य भक्तेभ्यः दर्शनं दास्यति। फीफा विश्वचषक फुटबॉल स्पर्धायाः द्वितीय उपांत्य चक्रे अर्जेंटीना दलम् अमेरिका देशस्य अटलांटा क्रीडांगणे इंग्लैंड दलम् 2-1 इत्यंकांतरालेन पराजित्य निर्णायक चक्रे प्रवेशम अकरोत्। जुलाई मासस्य 29 दिनांके निर्णायक चक्रे अर्जेंटीना दलम् स्पेन दलम् सम्मुखी करिष्यति। भारत इंग्लैंड देशयोः मध्ये एक दिवसीय श्रृंखलायाः द्वितीया स्पर्धा अद्य कार्डिफ नगरस्य सोफिया गार्डन्स क्रीडांगणे भविष्यति इति वार्ताः।
1: इदु आकाशवाणी हासन केंद्र एफएम कंपनांक 102.2 मेगाहर्ट्ज़।
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಹೈಟೆಕ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್, ಕಾಟ್ ಖರೀದಿಸಿ ಟೈಕೂನ್ ಮ್ಯಾಟ್ರೆಸ್ ಫ್ರೀ ಆಗಿ ಪಡೆಯಿರಿ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಮೈಸೂರು ಸ್ಯಾಂಡಲ್
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಹಾಸನ, ಈಗ ವೇಳೆ 7:02 ನಿಮಿಷವಾಗುತ್ತಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನ ಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಯಾವುದೇ ರೈತರ ಜಮೀನನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾರಿಗೆ ಭೂಮಿ ನೀಡಲು ಇಷ್ಟವಿಲ್ಲವೋ ಅವರು ಕೃಷಿ ಮಾಡಿಕೊಂಡಿರಬಹುದು, ಯಾರು ಸ್ವಇಚ್ಛೆಯಿಂದ ಭೂಮಿ ನೀಡಲು ಸಿದ್ಧರಿದ್ದಾರೋ ಅವರು ಸರ್ಕಾರಕ್ಕೆ ಒಪ್ಪಿಸಿ ಪರಿಹಾರ ಪಡೆದುಕೊಳ್ಳಬಹುದು ಎಂದರು. ಯೋಜನೆಯ ಅನುಷ್ಠಾನದ ಕುರಿತು ಪರಿಶೀಲಿಸಲು ಮತ್ತು ರೈತರ ಅಭಿಪ್ರಾಯ ಹಾಗೂ ಆತಂಕಗಳನ್ನು ಆಲಿಸಲು ಸಮಿತಿಯೊಂದನ್ನು ರಚಿಸಲಾಗುವುದು. ಸಮಿತಿಯ ವರದಿ ಬಂದ ನಂತರ ಮುಂದಿನ ನಿರ್ಧಾರವನ್ನು ಸಂಪುಟ ಸಭೆಯ ಮುಂದೆ ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡಬೇಕು ಹಾಗೂ ಪ್ರತಿಭಟನಾ ರೈತರ ಮೇಲೆ ದಾಖಲಿಸಿರುವ ಪ್ರಕರಣ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಇದೇ 17ರಂದು ಅಂದರೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶಾಸಕರು ಸಂಸದರು ಧರಣಿ ಸತ್ಯಾಗ್ರಹ ನಡೆಸಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಶೇಕಡ 70ರಷ್ಟು ಮಳೆ ಕೊರತೆಯಾಗಿದ್ದು ಬರಗಾಲ ಸ್ಥಿತಿ ತಲೆದೋರಿದೆ. ಸಂಕಷ್ಟಕ್ಕೆ ಒಳಗಾಗಿರುವ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಬರಗಾಲ ಅಧ್ಯಯನಕ್ಕೆ ತಂಡ ಕಳಿಸಿ ಎಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಸುಮ್ಮನಾದರೆ ಸಾಲದು, ಬರ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಎನ್ನುವುದನ್ನು ರಾಜ್ಯದ ಜನತೆಗೆ ತಿಳಿಸಬೇಕು ಎಂದು ಮುಖ್ಯಮಂತ್ರಿ ಅವರನ್ನು ಬಿವೈ ವಿಜೇಂದ್ರ ಆಗ್ರಹಿಸಿದರು. ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ಉದ್ಭವಿಸಬಹುದಾದ ಬರ ಪರಿಸ್ಥಿತಿ ನಿರ್ವಹಣೆಗೆ ಪರಿಹಾರ ನೀಡುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ನವದೆಹಲಿಗೆ ತೆರಳಿದ್ದಾರೆ. ಕೇಂದ್ರ ಸಚಿವರನ್ನು ಭೇಟಿ ಮಾಡಲಿರುವ ಮುಖ್ಯಮಂತ್ರಿ ಅವರು ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಅವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸುವ ಸಾಧ್ಯತೆಯೂ ಇದೆ. ಪರಿಶಿಷ್ಟ ಜಾತಿ ವಿಶೇಷ

0: ಸೈಕಲ್ ಯೋಜನೆಯಡಿ ರಾಜ್ಯದ ಪರಿಶಿಷ್ಟ ಜಾತಿಯ ಸೈಕಲ್ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಅಂತಾರಾಷ್ಟೀಯ ಗುಣಮಟ್ಟದ ಸ್ಪರ್ಧಾತ್ಮಕ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಸರ್ಕಾರದಿಂದ ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರಿನ ಯುವನಿಕ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಸೈಕಲ್ಗಳನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ರಾಜ್ಯದ ಆಯ್ದ 36 ಜನ ಪ್ರತಿಭಾನ್ವಿತ ಸೈಕ್ಲಿಂಗ್ ಕ್ರೀಡಾಪಟುಗಳಿಗೆ ಅತ್ಯಾಧುನಿಕ ಹಾಗೂ ಅಂತಾರಾಷ್ಟೀಯ ಗುಣಮಟ್ಟದ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಇಲಾಖೆ ವತಿಯಿಂದ ಉಚಿತವಾಗಿ ವಿತರಿಸಲಾಗಿದೆ ಎಂದರು. ರಾಜ್ಯದ ಕ್ರೀಡಾಪಟುಗಳನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದ್ದು, ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ನಂತಹ ಜಾಗತಿಕ ಕ್ರೀಡಾಕೂಟಗಳಲ್ಲಿ ಭಾರತವನ್ನು ಪ್ರತಿನಿಧಿಸುವ ಗುರಿ ಹೊಂದಿರುವ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಈ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಆಗೊಂಬೆ ಘಾಟ್ ರಸ್ತೆಯ ಸರ್ವಾಂಗೀಣ ಅಭಿವೃದ್ಧಿ ಕೈಗೊಳ್ಳುವ ನಿಟ್ಟಿನಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರಿಗಳೊಂದಿಗೆ ಅಭಿವೃದ್ಧಿ ಕಾರ್ಯಗಳ ಸಾಧಕ ಬಾಧಕ ಕುರಿತು ಚರ್ಚೆ ನಡೆಸಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಅತಿ ಸಮೀಪದ ಸಂಪರ್ಕ ಕಲ್ಪಿಸುವ ಆಗುಂಬೆ ಘಾಟ್ನಲ್ಲಿ ಹೆಚ್ಚು ಲಘು ವಾಹನಗಳು, ಮಿನಿ ಬಸ್ಸುಗಳು ಸಂಚರಿಸುತ್ತವೆ. ಘಟ್ಟದ ಹೆಚ್ಚು ಹೆಚ್ಚು ಜನರು ಇದೇ ಮಾರ್ಗವಾಗಿ ಸಂಚರಿಸುತ್ತಾರೆ. ಈ ಘಾಟ್ ರಸ್ತೆಯ ಕೆಲವೊಂದು ಸ್ಥಳಗಳಲ್ಲಿ ಅಗಲೀಕರಣ, ರಕ್ಷಣಾ ಗೋಡೆಗಳ ನಿರ್ಮಾಣ ಸೇರಿದಂತೆ ಮತ್ತಿತರ ರಸ್ತೆ ಕಾಮಗಾರಿಗಳನ್ನು ಕೈಗೊಳ್ಳಲು ಪರಿಶೀಲನೆ ನಡೆಸಿ ಕೈಗೊಳ್ಳಬೇಕಾಗಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳಿಂದ ಸಚಿವ ಮಾಹಿತಿ ಪಡೆದರು. ಮೈಸೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಮಗಾರಿಗಳಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು, ಮೈಸೂರು ನಗರದಲ್ಲಿ ವೈಟ್ ಟ್ಯಾಪಿಂಗ್ ಮಾಡುತ್ತಿರುವ ಕಡೆ ಜನರಿಗೆ ಮಾಹಿತಿ ನೀಡಬೇಕು, ಇನ್ನೂ ಪ್ರಾರಂಭವಾಗದೇ ಇರುವ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ದಸರಾ ಮುಗಿದ ಮೇಲೆ ಪ್ರಾರಂಭಿಸುವಂತೆ ಸೂಚಿಸಿದ ಅವರು, ದಸರಾದಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಉಂಟಾಗುತ್ತದೆ, ವಾಹನ ದಟ್ಟಣೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಸಾರ್ಥಕ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗದಗ್ನಲ್ಲಿ ಅವ್ವ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶತಮಾನೋತ್ಸವ ಆಚರಿಸಿಕೊಂಡ ನೂರಾರು ಶಾಲೆಗಳು ಮುಚ್ಚುತ್ತಿರುವುದು ಅತ್ಯಂತ ನೋವಿನ ಸಂಗತಿ. ಆಂಗ್ಲ ಭಾಷೆಯ ವ್ಯಾಮೋಹದಲ್ಲಿ ಇಂದು ಪ್ರತಿಯೊಬ್ಬ ಪಾಲಕರು ಇದ್ದಾರೆ. ಹೀಗಾಗಿ ಕನ್ನಡ ಶಾಲೆಗಳಿಗೆ ಕುತ್ತು ಬಂದಿದೆ. ಎಷ್ಟೇ ಕಷ್ಟವಾದರೂ ಕನ್ನಡ ಶಾಲೆಗಳನ್ನು ಮುಚ್ಚುವ ಪ್ರಯತ್ನವನ್ನು ಸರ್ಕಾರ ಮಾಡಬಾರದು ಎಂದು ಅವರು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಕಾರ್ಯ ಚುರುಕುಗೊಂಡಿದ್ದು ಗಣಕೀಕರಣ ಪ್ರಗತಿಯಲ್ಲಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರಿದ್ದು, ಇದುವರೆಗೆ ಒಟ್ಟು 30,63,872 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 4,06,288 ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು PS ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 15,52,657 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಒಟ್ಟು 569,247 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ. ಗೈರು, ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 75,509 ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದ್ದು ಇದುವರೆಗೆ 9,02,629 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 395,478 ಎನ್ಯುಮಿನೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳಾಪಟ್ಟಿಯನ್ನು 10 ದಿನ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಈ ಮೊದಲು ಪ್ರಕಟಿಸಿದ್ದ ವೇಳಾಪಟ್ಟಿಯ ಪ್ರಕಾರ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹ ಮತ್ತು ಡಿಜಿಟಲೀಕರಣ ಕಾರ್ಯ ಇದೇ 29ಕ್ಕೆ ಕೊನೆಗೊಳ್ಳಬೇಕಿತ್ತು. ಈಗ ವೇಳಾಪಟ್ಟಿಯನ್ನು 8 ರವರೆಗೆ ವಿಸ್ತರಿಸಲಾಗಿದ್ದು 7 ಅಕ್ಟೋಬರ್ಗೆ ಪ್ರಕಟವಾಗಬೇಕಿದ್ದ ಅಂತಿಮ ಮತದಾರರ ಪಟ್ಟಿ 19 ಅಕ್ಟೋಬರ್ಗೆ ಪ್ರಕಟವಾಗಲಿದೆ. ಇಂದು ವಿಶ್ವ ಹಾವು ದಿನ. ವಿಶ್ವದಾದ್ಯಂತ ಜುಲೈ 16ರಂದು ವಿಶ್ವ ಹಾವುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಹಲವು ವಿಧಾಯಕ ಕಾರ್ಯಕ್ರಮಗಳು ಮತ್ತು ಆಚರಣೆಯ ಮೂಲಕ 3,500ಕ್ಕೂ ಹೆಚ್ಚು ಜಾತಿಯ ಹಾವುಗಳ ಸೌಂದರ್ಯ, ವೈವಿಧ್ಯತೆ ಮತ್ತು ಪರಿಸರದಲ್ಲಿ ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಇದು ಆಕಾಶವಾಣಿ ಹಾಸನ. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಆಲಿಸೋಣ ಚಂದ್ರಶೇಖರ ತಾಳೆ ಅವರ ಭಾವಗೀತೆ. ಹಾಡಿದ್ದಾರೆ ನಗರ ಶ್ರೀನಿವಾಸ ಉಡುಪ ಮತ್ತು ಅರ್ಚನಾ ಉಡುಪ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇನ್ನು ಮುಂದೆ ಜಿ ಪುಷ್ಪಲತಾ ಮತ್ತು KR ಸುಬ್ರಹ್ಮಣ್ಯ ಅವರುಗಳ ಧ್ವನಿಗಳಲ್ಲಿ ಕೇಳೋಣ ಬಿ ಮಲ್ಲೇಶ್ ಅವರ ಭಾವಗೀತೆಯನ್ನು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿ ಡಾಕ್ಟರ್ ಸೋಮಶೇಖರ ಇಮ್ರಾಪುರ ವಿರಚಿತ ಭಾವಗೀತೆ ಮುದ್ದುಮೋಹನ್ ಅವರ ಧ್ವನಿಯಲ್ಲಿ.

0: ಇದುವರೆಗೆ ಭಾವಗೀತೆಗಳು ಮೂಡಿಬಂದವು. ಇದು ಆಕಾಶವಾಣಿ ಹಾಸನ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಹೈಟೆಕ್ ಫರ್ನಿಚರ್ ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾ ನಲ್ಲಿ ಗ್ಯಾಲರಿ, ಬೆಡ್ರೂಮ್ ಸೆಟ್, 3-ಡೋರ್ ಅಂಡ್ 2-ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
7: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
8: ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ.
9: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11 ರಿಂದ 16 ರವರೆಗೆ ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8

6:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.

0: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಸಮಯ ಆಗ್ತಾ ಇದೆ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಕೇಳುಗರೆ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048, 2237499 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ಹಲೋ ಕೃಷಿರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ, ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕಿಂಗ್ ಇನ್ನು ಸರಳ ಸುಲಭ, ಐಆರ್ಸಿಟಿಸಿಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಜಿಂದ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿ ಅವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿ ಅವರು ಜಲಂಧರ್ಗೆ ಭೇಟಿ ನೀಡಲಿದ್ದು ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ದಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ದಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ದಿಗೊಂಡ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರು. ವ್ಯಾಪಾರ ಮತ್ತು ಹೂಡಿಕೆ, ಹಸಿರು ಇಂಧನ ಪರಿವರ್ತನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಸಂಪರ್ಕ, ರಕ್ಷಣೆ, ಭದ್ರತೆ, ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳು ಹಾಗೂ ಜನರ ವಿನಿಮಯ ಸೇರಿ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಸಂಬಂಧವನ್ನು ಮತ್ತಷ್ಟು ವೃದ್ಧಿಸಲು ಭಾರತ ಮತ್ತು ಬೆಲ್ಜಿಯಂ ಒಪ್ಪಿಕೊಂಡಿವೆ. ಹೆಚ್ಚು ರಚನಾತ್ಮಕ ಮತ್ತು ಸಮಗ್ರ ಪಾಲುದಾರಿಕೆಯ ಮೂಲಕ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವತ್ತ ಮಹತ್ವದ ಹೆಜ್ಜೆಯನ್ನಿಡುವ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದದ ಮೊದಲ ಸಭೆ ನಿನ್ನೆ ಬ್ರಸೆಲ್ಸ್ನಲ್ಲಿ ನಡೆಯಿತು. ಕಾರ್ಯತಂತ್ರದ ಸಂವಾದದ ಉದ್ಘಾಟನಾ ಗೋಷ್ಠಿಯಲ್ಲಿ ಸಹ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಬೆಲ್ಜಿಯಂನ ಉಪಪ್ರಧಾನಿ ಮತ್ತು ವಿದೇಶಾಂಗ ವ್ಯವಹಾರ ಹಾಗೂ ಅಭಿವೃದ್ದಿ ಸಹಕಾರ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರು ವಹಿಸಿದ್ದರು. ಡಾ ಜೈಶಂಕರ್ ಅವರು ಯುರೋಪ್ ಜೊತೆಗಿನ ಭಾರತದ ಒಳಗೊಳ್ಳುವಿಕೆಯಲ್ಲಿ ಬೆಲ್ಜಿಯಂ ವಿಶೇಷ ಸ್ಥಾನವನ್ನು ಹೊಂದಿದೆ, ದ್ವಿಪಕ್ಷೀಯ ಪಾಲುದಾರಿಕೆ ಆಳವಾಗಿ ಬೆಳೆಯುತ್ತಿರುವಂತೆಯೇ ಭಾರತ ಐರೋಪ್ಯ ಒಕ್ಕೂಟದ ಸಂಬಂಧವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂದರು.
1: As open societies and as market economies, India and the EU have a natural affinity. The rule of law and the sanctity of contracts are central to our thinking. When it comes to sensitive technologies, this is all the more important. The fact is that emerging technologies literally hold the potential to shape our lifestyle and future. India and the European Union have developed this trust with each other and now strive to take that into the business and technology domains.
0: ವ್ಯಾಪಾರ, ಹೂಡಿಕೆ ಮತ್ತು ನಾವೀನ್ಯತೆ ಎರಡೂ ದೇಶಗಳನ್ನು ಹತ್ತಿರಕ್ಕೆ ತರುತ್ತದೆ ಮತ್ತು ಭವಿಷ್ಯದ ಸಹಕಾರಕ್ಕೆ ಭದ್ರ ಬುನಾದಿಯನ್ನು ಒದಗಿಸುತ್ತದೆ ಎಂದು ಪ್ರೆವೋಟ್ ಹೇಳಿದರು. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜಾರಿಯಾದ ಮೊದಲ ದಿನವಾದ ನಿನ್ನೆ ಸುಮಾರು 140 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಇಟಿಎ ಒಪ್ಪಂದ ಉಭಯ ದೇಶಗಳಿಗೂ ಅಗಾಧ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ಇದು ಮುಂಬರುವ ದಿನಗಳಲ್ಲಿ ಕೇವಲ ವ್ಯಾಪಾರ ವಲಯಕ್ಕೆ ಮಾತ್ರವಲ್ಲ ಸೇವಾ ವಲಯಕ್ಕೂ ಕೂಡ ದೊಡ್ಡ ಪ್ರಮಾಣದ ಉತ್ತೇಜನವನ್ನು ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವಾಲಯವು ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮದ ಐಆರ್ಸಿಟಿಸಿ ವೆಬ್ಸೈಟ್ನ ಹೊಸ ಬೀಟಾ ಆವೃತ್ತಿಯನ್ನು ಆರಂಭಿಸಿದೆ. ಇದು ರೈಲು ಟಿಕೆಟ್ ಬುಕಿಂಗ್ ಅನ್ನು ಹೆಚ್ಚು ಸರಳ ಮತ್ತು ಬಳಕೆದಾರ ಸ್ನೇಹಿಯನ್ನಾಗಿ ಮಾಡುತ್ತದೆ. ಹೊಸ ಆವೃತ್ತಿಯಲ್ಲಿ 4 ಪ್ರಮುಖ ಸುಧಾರಣೆ ಮಾಡಲಾಗಿದೆ. ಮೊದಲನೆಯದಾಗಿ ಇದು ಅನಗತ್ಯ ಕ್ಯಾಪ್ಚಾಗಳು, ಪಾಪ್ಅಪ್ಗಳು, ಗ್ರಾಫಿಕ್ಸ್ ಅಥವಾ ಗಮನ ಬೇರೆಡೆ ಸೆಳೆಯುವ ಅಂಶಗಳನ್ನು ಹೊಂದಿಲ್ಲ. ಎರಡನೆಯದಾಗಿ ಪ್ರಯಾಣಿಕರು ಎಲ್ಲಾ ವರ್ಗಗಳಲ್ಲಿ ಸೀಟುಗಳ ಲಭ್ಯತೆ ವೀಕ್ಷಿಸಬಹುದು. ಮೂರನೆಯದಾಗಿ ಇದು ವೇಗವಾದ ಚೆಕ್ಔಟ್ ಪ್ರಕ್ರಿಯೆ ಒದಗಿಸುತ್ತದೆ. ಟಿಕೆಟ್ಗಳನ್ನು ಬುಕ್ ಮಾಡಲು ಅಗತ್ಯವಿರುವ ಹಂತಗಳ ಸಂಖ್ಯೆಯನ್ನು ಗಮನಾರ್ಹವಾಗಿ ತಗ್ಗಿಸುತ್ತದೆ. ಮತ್ತು ಕೊನೆಯದಾಗಿ ವೆಬ್ಸೈಟ್ ಈಗ ಪ್ರಯಾಣಿಕರ ವಿವರಗಳನ್ನು ಉಳಿಸುತ್ತದೆ, ಪುನರಾವರ್ತಿತ ಬುಕಿಂಗ್ಗಳನ್ನು ಸುಲಭಗೊಳಿಸುತ್ತದೆ. ವೆಬ್ಸೈಟ್ ವಿಳಾಸ www.irctc.co.in/e-ticket. ಬೀಟಾ ಆವೃತ್ತಿಯ ಲಿಂಕ್ ಅನ್ನು ಹಾಲಿ ಇರುವ ವೆಬ್ಸೈಟ್ನ ಮುಖಪುಟದಲ್ಲಿಯೂ ಒದಗಿಸಲಾಗಿದೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯ ಅಭಿವೃದ್ದಿಗಾಗಿ 1,27,500 ಕೋಟಿ ರೂಪಾಯಿಗಳ ಬಜೆಟ್ ವೆಚ್ಚದೊಂದಿಗೆ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸೆಮಿಕಾನ್ 1.0 ವೇಗವನ್ನು ಆಧರಿಸಿ ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ವಲಯದಲ್ಲಿ ಮುಂಚೂಣಿಯಲ್ಲಿರುವ ಸರ್ಕಾರದ ಬದ್ದತೆಯ ಗುರಿಯನ್ನು ಈ ಯೋಜನೆ ಹೊಂದಿದೆ ಎಂದು ಹೇಳಿದರು. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವ ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ. ಸೆಮಿಕಾನ್ 2.0 6 ಸ್ತಂಭಗಳ ಮೂಲಕ ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆಯನ್ನು ಸಮಗ್ರವಾಗಿ ನಿರ್ಮಿಸಲು ಪ್ರಯತ್ನಿಸುತ್ತದೆ. ಅವುಗಳೆಂದರೆ ವಿನ್ಯಾಸ, ಯಂತ್ರಗಳು ಮತ್ತು ಸಾಮಗ್ರಿಗಳು, ಹೆಚ್ಚಿನ ಫ್ಯಾಬ್ಗಳನ್ನು ಸ್ಥಾಪಿಸುವುದು, ಎಟಿಎಂಪಿ ಓಸ್ಯಾಟ್ ಉದ್ಯಮ ಮತ್ತು ಸಂಶೋಧನೆ ಮತ್ತು ಅಭಿವೃದ್ದಿ ಎಂದು ಸಚಿವರು ಹೇಳಿದರು.
5: सेमिकॉन 2.0 127,500 करोड़ रुपए का सेमिकॉन 2.0 माननीय प्रधानमंत्री जी ने अप्रूव किया. सेमिकॉन 2.0 में 6 पिलर्स है. पिलर 1 है डिजाइन ऑफ चिप्स, सेकंड बड़ा फोकस रहेगा मशीन्स एंड मटेरियल्स, तीसरा बहुत सारी नई फैब्स बनेंगी, सिलिकॉन फैब्स, डिस्प्ले, कंपाउंड और एटीएमपी ओसेट इंडस्ट्री जो भारत में डेवलप हो गई है, अभी 10 यूनिट लग चुके हैं, उस इंडस्ट्री को और आगे बढ़ाने के लिए भी इसमें प्रावधान है.
0: ಸ್ಟಾರ್ಟ್ಅಪ್, ಕೌಶಲ್ಯಾಭಿವೃದ್ದಿ ಮತ್ತು ಅಗ್ರಿಟೆಕ್ಗಳ ಮೂಲಕ ಕೃಷಿ ವಲಯವನ್ನು ಬಲವರ್ಧನೆಗೊಳಿಸಲು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಸಿಎಸ್ಆರ್ ನೆರವು ಪಡೆದುಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿ ನಿನ್ನೆ ಐಸಿಆರ್ ಆಯೋಜಿಸಿದ ಸಿಎಸ್ಆರ್ ಕುರಿತ ಸಮಾವೇಶ ಉದ್ದೇಶಿಸಿ ಮಾತನಾಡಿ, ಕಾರ್ಪೊರೇಟ್ ವಲಯವೂ ಕೂಡ ರೈತ ಕಲ್ಯಾಣ, ಕೃಷಿ ಸಂಶೋಧನೆ ಮತ್ತು ಗ್ರಾಮೀಣ ಸಮುದಾಯಗಳ ಅಭಿವೃದ್ದಿಗೆ ತಮ್ಮ ಗಳಿಕೆಯ ಅಲ್ಪ ಭಾಗವನ್ನು ವಿನಿಯೋಗಿಸುವ ಮೂಲಕ ಸಾಮಾಜಿಕ ಹೊಣೆಗಾರಿಕೆಯನ್ನು ಪ್ರದರ್ಶಿಸಬೇಕು ಎಂದು ಕರೆ ನೀಡಿದರು. ಜನರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ

0: ರೂಪಿಸುವ ಮೂಲಕ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯನ್ನು ಪುನರುಚ್ಚರಿಸುತ್ತಿದ್ದು ಪ್ರಾಮಾಣಿಕತೆ ಮತ್ತು ಬದ್ದತೆಯ ಸೇವೆ ಸಲ್ಲಿಸುವ ಮೂಲಕ ಆ ನಂಬಿಕೆ ಎತ್ತಿ ಹಿಡಿಯಬೇಕಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಚುನಾಯಿತ ಪ್ರತಿನಿಧಿಗಳಿಗೆ ಕರೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಇಂಗ್ಲೆಂಡ್ ಅನ್ನು 2-1 ಗೋಲುಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದೆ. ಕಳೆದ ಮಧ್ಯರಾತ್ರಿ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆದ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲಾರ್ಧವು ಗೋಲುರಹಿತವಾಗಿ ಕೊನೆಗೊಂಡಿತು. ಆದರೆ ದ್ವಿತೀಯಾರ್ಧದಲ್ಲಿ ಆಂಥೋನಿ ಗಾರ್ಡನ್ 55ನೇ ನಿಮಿಷದಲ್ಲಿ ಇಂಗ್ಲೆಂಡ್ ಪರ ಮೊದಲ ಗೋಲು ಗಳಿಸಿದರು. ಅರ್ಜೆಂಟೀನಾದ ಎಂಜೋ ಫೆರ್ನಾಂಡಿಸ್ 85ನೇ ನಿಮಿಷದಲ್ಲಿ ಮತ್ತು ಲೌಟಾರೋ ಮಾರ್ಟಿನೇಸ್ 90ನೇ ನಿಮಿಷದಲ್ಲಿ ಗೋಲು ಗಳಿಸಿ ಅರ್ಜೆಂಟೀನಾಗೆ 2-1 ಅಂತರದ ರೋಚಕ ಗೆಲುವು ತಂದುಕೊಟ್ಟರು. ಇದೀಗ ಅರ್ಜೆಂಟೀನಾ ಇದೇ ಭಾನುವಾರ ನಡೆಯುವ ಫೈನಲ್ನಲ್ಲಿ ಸ್ಪೇನ್ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಲಿದೆ. ಅರ್ಜೆಂಟೀನಾ 2022ರಲ್ಲಿ ಕತಾರ್ನಲ್ಲಿ ನಡೆದ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ, ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕಿಂಗ್ ಇನ್ನು ಸರಳ ಸುಲಭ, ಐಆರ್ಸಿಟಿಸಿಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ದ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಈಗ ಸಮಯ 7:45:06. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 FM. ಈಗ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಅಮರಜೀವಿ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಸಾಹಿತ್ಯ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರದ್ದು. ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಕಾಟೆ ಅಲೆದು ನಲ್ಲ ಸುಳ್ಳು ಕಪಟ ಆಡು ನಲ್ಲ ಬಿಲ್ಲಿ ಪ್ಯಾಟೆ ಅಲೆದೋ ನಲ್ಲ ಸುಳ್ಳು ಕಪಟ ಆಡೋ ನಲ್ಲ ಬೇವು ಬೆಲ್ಲ ತಿಂದೋ ನಲ್ಲ ಬೇವು ಬೆಲ್ಲ ತಿಂದೋ ನಲ್ಲ ನೋವು ನಗೆಯ ತಿಳಿದೋ ನಲ್ಲ ತಿಳಿದೋ ನಲ್ಲ ತಿಳಿದೋ ನಲ್ಲ

0: ಸೊಗಸುಗಾರ ತರದಾರ ಹಳ್ಳಿಯೂರ ಹಮ್ಮೀರ.
1: ಪ್ರಿಯ ಕೇಳುಗರೇ, ಗಮನಿಸಿ, ಇಂದು ಬೆಳಗ್ಗೆ 10:30 ಹಲೋ ಗೆಳೆಯರೇ ಕೇಳುಗರ ಆಯ್ಕೆಯ ಫೋನ್ ಔಟ್ ಕಾರ್ಯಕ್ರಮ ಮೂಡಿಬರುವುದು. ಈ ಕಾರ್ಯಕ್ರಮಕ್ಕೆ ನೀವು ಸಂದೇಶವನ್ನು ಕಳುಹಿಸಿ ನಿಮಗೆ ನಿಲಯದಿಂದಲೇ ಕರೆ ಮಾಡಲು ಸಂದೇಶವನ್ನು ಕಳುಹಿಸಬೇಕಾದ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9141688637. ಈ ಸಂಖ್ಯೆಗೆ ಹಲೋ ಗೆಳೆಯರೇ ಅಂತ ಸಂದೇಶವನ್ನು ನೀವು ಕಳುಹಿಸಿಕೊಡಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
6: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ. ಕಡ್ಡಾಯವಾಗಿ ಧರಿಸಬೇಕು, ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಸವಿಗಾನ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಪಿ ಸುಶೀಲಾ ಅವರ ಧ್ವನಿಯಲ್ಲಿರುವ ಅಮರಶಿಲ್ಪಿ ಜಕಣಾಚಾರ್ಯ ಚಿತ್ರದ ಗೀತೆ. ಜಿ ಸದಾಶಿವಯ್ಯ ಅವರ ಗೀತ ರಚನೆಗೆ ಸಂಗೀತ ಕಲ್ಪಿಸಿದ್ದಾರೆ ಎಸ್ ರಾಜೇಶ್ವರ ರಾವ್.

0: ಹಾಯ್ ಲತಾ, ಹೇಗಿದ್ಯಾ? ನಿಮ್ಗೆ ಹೊಟ್ಟೆ ನೋವು, ಬ್ಲೀಡಿಂಗ್ ಪ್ರಾಬ್ಲಮ್ ಅಂತಿದ್ದೆಲ್ಲ ಕಮ್ಮಿ ಆಯ್ತಾ?
1: ಇಲ್ಲ ಕಣೆ, ನಂಗೆ ಕೆಲ್ಸ ಜಾಸ್ತಿ, ಬಿಡುವೇ ಇಲ್ಲ, ಡಾಕ್ಟರ್ ಹತ್ರ ಹೋಗೋಕೆ ಆಗ್ತಿಲ್ಲ.
0: ಅದಕ್ಕೆ ಯೋಚನೆ ಮಾಡ್ತೀಯಾ, ಮಣಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಇದೆ. ಅಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗ ಸ್ಪೆಷಲಿಸ್ಟ್ ಚಿಕಿತ್ಸೆಗೆ ಲಭ್ಯ ಇರ್ತಾರೆ. ಜೊತೆಗೆ ಅಲ್ಲಿ ಮಾಸ್ಟರ್ ಹೆಲ್ತ್ ಚೆಕಪ್ ಸೌಲಭ್ಯ ಕೂಡ ಇದೆ. ನಾನು ಕೂಡ ಹೋದ್ವಾರ ಹೋಗಿ ಚೆಕಪ್ ಮಾಡಿಸ್ಕೊಂಡೆ.
1: ಹೌದೇನೆ, ನಾನು ಹಿಂದೆ ಹೋಗ್ತೀನಿ.
0: ಭೇಟಿ ನೀಡಿ ಮಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ KR ಪುರಂ, ಹಾಸನ. 9611104946.
2: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
3: ಸವಿಗಾನ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಮತ್ತು ವಿಜಯ ಭಾಸ್ಕರ್ ಅವರ ಸಂಗೀತವಿರುವ ಆನಂದಕಂದ ಚಿತ್ರದ ಗೀತೆಯನ್ನ. ಈ ಗೀತೆಯ ಗಾಯಕರು SJ.

ಕೇಳುಗರೆ, ಇದಾಗಿತ್ತು ಇಂದಿನ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಹಾಸನ. ಈಗ ವೇಳೆ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: incomparable. And finally, under the headline, Power of Second Life, the Times of India writes about discarded X-ray sheets transformed into stylish dresses, orange peels creating fabric, and for use for shoes refurbished for school children in Ladakh, showing India's journey towards sustainability. And with that, it's back to you, Anuja.
1: Thank you, Shagun. And now before we end the bulletin, the headlines once again. Union Cabinet clears two elevated road projects worth over 25,000 crore rupees for Varanasi in Uttar Pradesh. Railway Ministry launches new beta version of IRCTC website to make train ticket booking simpler and more user-friendly. World-famous Rath Yatra of Lord Jagannath and his two siblings begins today at Puri in Odisha. US says it launched new wave of strikes on Iran aimed at protecting vessels in Strait of Hormuz. In football, defending champions Argentina beat England 2-1 in second semi-final of FIFA World Cup to set up title clash with Spain. And in men's cricket, second ODI of three-match series between India and England to be played in Cardiff this evening. And with that, we end the morning news. Have a nice day.
2: ಈಗ ಸಮಯ 8:34. ಇದು ಆಕಾಶವಾಣಿ ಹಾಸನ.
3: ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ವಿವಿಧ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ಗಳ ಕುರಿತು ಹಾಸನದ ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ನ ಉಪನ್ಯಾಸಕರಾದ ಬಿಎಸ್ ಪರಮೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ.
4: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಎಲ್ಲರೂ ಕೂಡ ಈ ಮೆಡಿಕಲ್ ಕೋರ್ಸ್ಗಳ ಬಗ್ಗೆ ಕೇಳಿದ್ದೀರಿ. ಮೆಡಿಕಲ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತಹ ಅನೇಕ ಅಲೈಡ್ ಕೋರ್ಸ್ಗಳು ಕೂಡ ಇವತ್ತು ಇದ್ದಾವೆ. ಅಲೈಡ್ ಕೋರ್ಸ್ಗಳನ್ನು ಮಾಡಿಕೊಂಡವ್ರಿಗೂ ಕೂಡ ಹೆಚ್ಚಿನ ಬೇಡಿಕೆ ಇದ್ದು ಅವ್ರಿಗೂ ಕೂಡ ಒಳ್ಳೆಯ ಉದ್ಯೋಗದ ಅವಕಾಶಗಳು ದೊರಕ್ತಾ ಇದ್ದಾವೆ. ಹೆಲ್ತ್ ಅಲೈಡ್ ಕೋರ್ಸ್ಗಳು ಯಾವ್ಯಾವು ಇದ್ದಾವೆ, ಎಲ್ಲಿ ಇದನ್ನು ಕಲಿಯಬಹುದು, ಎಷ್ಟು ವರ್ಷಗಳ ಕಾಲ ಇದನ್ನು ಕಲಿಯಬೇಕಾಗುತ್ತೆ, ಕಲಿತ ನಂತರ ಇಲ್ಲಿ ಯಾವೆಲ್ಲ ಉದ್ಯೋಗದ ಅವಕಾಶಗಳು ದೊರಕುತ್ತೆ, ಅದರ ಜೊತೆಗೆ ಸ್ವಯಂ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶಗಳು ಇದ್ದಾವ, ಹಾಗೂ ಈ ಕೋರ್ಸ್ಗಳಲ್ಲಿ ಏನನ್ನು ಕಲಿಸಿಕೊಡಲಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇರತಕ್ಕಂಥವರು ಹಾಸನದ ರಾಜೀವ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ ಉಪನ್ಯಾಸಕರಾದ ಬಿ ಎಸ್ ಪರಮೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ ಸರ್. ಹಾಸನದ ಆಕಾಶವಾಣಿ ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಮೊದಲಿಗೆ ನಾನು ಹಾಸನದ ಆಕಾಶವಾಣಿ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಇದೊಂದು ಸುಂದರವಾದ ಕಾರ್ಯಕ್ರಮ. ಏನಂದ್ರೆ, ಸಾಮಾನ್ಯವಾಗಿ ಎಲ್ಲ ಜನರಿಗೂ ಸರ್ ಶಿಕ್ಷಣ ಅಂದರೆ ಒಂದು ಪದವಿ ಪಡೆಯೋದು ಅಂತ ಅನ್ಕೊಂಬಿಟ್ಟಿರ್ತಾರೆ. ಇದಾಗಲ್ಲ ಸರ್. ಇದೇನಂದ್ರೆ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುವಂಥ ಜವಾಬ್ದಾರಿಯನ್ನು ಹೆಚ್ಚಿಸುವಂಥ ಒಂದು ಸಾಧನ ಆಗಿದೆ ಸರ್. ಅದರಲ್ಲೂ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಆದ ನಂತರ ಯಾವ ವಿದ್ಯಾಭ್ಯಾಸವನ್ನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ನಾನು ಎಲ್ಲಿಗೆ ಹೋದರೆ ನನ್ನ ಜೀವನವನ್ನು ಕಟ್ಕೋಬೋದು, ಆ ವಿದ್ಯಾಭ್ಯಾಸವನ್ನು ಮಾಡಿದರೆ ನನ್ನ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋ ಒಂದು ನೂರಾರು ಗೊಂದಲಗಳು ಇರ್ತವೆ ಸರ್. ಆ ಗೊಂದಲಕ್ಕೆ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸುಲಭವಾಗಿ ಕೈಗೆಟಕುವಂಥ ದರದಲ್ಲಿ, ಕೈಗೆಟಕುವಂಥ ಅವಧಿಯಲ್ಲಿ ಯಾವೆಲ್ಲ ಕೋರ್ಸ್ಗಳು ಏನಿದೆ, ಅದು ಹಾಸನದ ನಗರದಲ್ಲೇ ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನ ವಿವರವಾಗಿ ಹೇಳ್ತಾ ಹೋಗೋಣ ಸರ್.
4: ಸರ್, ಸಾಮಾನ್ಯವಾಗಿ ನಾವೆಲ್ಲರೂ ಇದುವರೆಗೆ ಪ್ಯಾರಾಮೆಡಿಕಲ್ ಅಂತ ಹೇಳಿ ಕೇಳಿದ್ವಿ, ಮತ್ತೆ ಅದೇ ರೀತಿ ಫಾರ್ಮಾ ಬಗ್ಗೆ ಕೂಡ ಕೇಳಿದ್ವಿ. ಈಗ ಹೊಸ ಒಂದು ಪದ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಅಂತ ಹೇಳಿ
5: ಸರ್.
4: ಏನ್ ಸರ್ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಅಂತ ಅಂದ್ರೆ?
5: ಸರ್, ಅಲೈಡ್ ಹೆಲ್ತ್ ಸೈನ್ಸಸ್ ಅಂದ್ರೆ ಶೇಕಡ 90% ಸಾರ್ವಜನಿಕರಿಗೆ ಆಸ್ಪತ್ರೆ ಅಂದ್ರೆ ವೈದ್ಯರು ಮತ್ತೆ ದಾದಿಯರು ಅಂತ ಅನ್ಕೊಂಡಿರ್ತಾರೆ, ಶುಶ್ರೂಷಕಿಯರು ಅಂತ ಅನ್ಕೊಂಡಿರ್ತಾರೆ. ಇವರಿಬ್ಬರ ಮಧ್ಯೆ ಇನ್ನೊಂದು ವಿಶೇಷವಾದಂತಹ ಒಂದು ಡಿಪಾರ್ಟ್ಮೆಂಟ್ ಇದೆ ಸರ್. ಈಗೇನಂದ್ರೆ ಪ್ರತಿಯೊಬ್ಬ ರೋಗಿ ಆಸ್ಪತ್ರೆಗೆ ಬರುವಾಗ ಸಮಸ್ಯೆಗಳನ್ನ ತಗೊಬರ್ತಾನೆ. ನಾವು ಅದನ್ನ ಸೈನ್ ಅಂಡ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಸಮಸ್ಯೆಗಳನ್ನ ತಂದಾಗ ಆ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಯಾವ ಕಾಯಿಲೆ ಬಂದಿದೆ ಅನ್ನ ಪತ್ತೆ ಹಚ್ಚಬೇಕು. ಅಂದ್ರೆ ನೀವೀಗ ಟೈಫಾಯ್ಡ್ ಅನ್ನೋ ಒಂದು ಕಾಯಿಲೆನ ತಗೊಂಡ್ರೆ ನಿಮಗೆ ಸಮಸ್ಯೆ ಜ್ವರ ಇರುತ್ತೆ. ಮಲೇರಿಯಾ ಅಂತ ಒಂದು ಸಮಸ್ಯೆ ತಗೊಂಡ್ರೆ ಜ್ವರ ಇರುತ್ತೆ. ಈಗ ಜ್ವರನೇ ನಮಗೆ ಅಲ್ಟಿಮೇಟ್ ಅಲ್ಲ. ಜ್ವರ ಅನ್ನೋ ಸಮಸ್ಯೆ ಇಟ್ಕೊಂಡು ಅವನಿಗೆ ಟೈಫಾಯ್ಡ್ ಬಂದಿದೆಯಾ ಮಲೇರಿಯಾ ಬಂದಿದೆಯಾ ಅಂತ ನಾವು ಪತ್ತೆ ಹಚ್ಚಬೇಕು. ಯಾಕೆಂದ್ರೆ ಟೈಫಾಯ್ಡ್ಗೆ ಕೊಡುವಂಥ ಚಿಕಿತ್ಸಾ ಕ್ರಮವೇ ಬೇರೆ, ಮಲೇರಿಯಾಗೆ ಕೊಡುವಂಥ ಚಿಕಿತ್ಸಾ ಕ್ರಮನೇ ಬೇರೆ. ಈಗ ಆ ಬಂದಿರುವಂಥ ರೋಗಿಗೆ ಟೈಫಾಯ್ಡೇ ಬಂದಿದೆ ಅಂತ ಹೇಳುವವರು ಯಾರು? ಮಲೇರಿಯಾನೇ ಬಂದಿದೆ ಅಂತ ಹೇಳೋರು ಯಾರು? ಈಗ ನಮ್ಮ ಕನ್ನಡದಲ್ಲೊಂದು ಭಾಷೆ ಇದೆ, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಈಗ ಅದಕ್ಕೆ ಉತ್ತರನೇ ಇವರು ಸರ್. ಈಗ ನೀವು ಪ್ಯಾರಾಮೆಡಿಕಲ್ ಅಂತ ಒಂದು ಶಬ್ದನ ಬಳಸಿದ್ರಿ ಸರ್, ಅದು ಡಿಪ್ಲೊಮೋ ಕೋರ್ಸಸ್, ಎಸ್ ಎಲ್ ಸಿ ಮೇಲೆ ಬರುವಂತ ಒಂದು ಕೋರ್ಸಸ್, ಅದನ್ನೇ ಉನ್ನತಿ ಪಡೆದಂತ ಕೋರ್ಸ್ಗಳಾಗಿರ್ತವೆ ಇವು. ಇವನ್ನ ನಾವೇನಂತ ಕರಿತೀವಿ, ಬ್ಯಾಚುಲರ್ ಸೈನ್ಸಸ್ ಅಂತ ಕರಿತೀವಿ. ಅಂದ್ರೆ ಬೇಸಿಕಲಿ ಡಿಗ್ರಿ ಕೋರ್ಸ್ಗಳಾಗಿರುತ್ತೆ ಸರ್. ಇದರಲ್ಲಿ ನಾನಾ ಚಿಕಿತ್ಸಾ ಕ್ರಮಗಳು, ನಾನಾ ವಿಭಾಗಗಳು ಬರ್ತಾ ಹೋಗ್ತವೆ. ಅದರಲ್ಲಿ ಲ್ಯಾಬೊರೇಟರಿ ಸೈನ್ಸ್ ಅಂತ ಬರುತ್ತೆ, ಅಲ್ಲಿ ಸಂಗ್ರಹಿಸುವಂತ ಮಾದರಿಗಳೇ ಬೇರೆ. ಈಗ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ತೀಶಿಯಾ ಅಂತ ಬರ್ತೀವಿ. ಈಗ ವೈದ್ಯರು ಸರ್ಜರಿನ ಮಾಡುವಾಗ ಅವರೊಟ್ಟಿಗೆ ನಿರಂತರವಾಗಿ ನಿಂತು ಆ ಸರ್ಜರಿಗೆ ಸಹಾಯ ಮಾಡುವಂತ ಟೆಕ್ನಿಷಿಯನ್ ಗಳಾಗಿರ್ತಾರೆ. ಮತ್ತೆ ಇನ್ನೊಂದು ರೇಡಿಯಾಲಜಿ ಅಂತ ಕರಿತಿ, ಕ್ಷಕ್ಷೀರಣ ಅಂತ ಕರಿತಿ, ಅಂದ್ರೆ ಎಕ್ಸ್ರೇ. ಸೊ ಈ ಮೂರು ಡಿಪಾರ್ಟ್ಮೆಂಟ್ಗಳಲ್ಲಿ ಪ್ರತಿಯೊಂದು ಕಾಯಿಲೆಗೆ ಶೇಕಡ 60-80% ಕಾಯಿಲೆಗಳು ಇವತ್ತು ಪ್ರಯೋಗಾಲಯದ ಆಧಾರದ ಮೇಲೆ ಚಿಕಿತ್ಸೆಯನ್ನು ನಾವೇನ್ ಮಾಡ್ತೀವಿ, ಕೊಡಲಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಕೋರ್ಸ್ಗಳು ಬಹುಮುಖ್ಯವಾದಂತಹ ಅವಿಭಾಜ್ಯ ಅಂಗವನ್ನು ಏನ್ ಮಾಡ್ತವೆ, ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ಸರ್.
4: ಈ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಅಂತ ಹೇಳಿ ಏನಿದೆಯೋ, ಇದಕ್ಕೆ ಏನೆಲ್ಲ ಮಹತ್ವ ಇದೆ ಇವತ್ತಿನ ಸಮಾಜದಲ್ಲಿ?
5: ಸರ್, ಮಹತ್ವ ಇಲ್ಲಿ ಆವಾಗಲೇ ಹೇಳದಂತೆ, ಎಷ್ಟೋ ಸಾರ್ವಜನಿಕರಿಗೆ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ನಗರದ ಪ್ರದೇಶದಲ್ಲಿ ಕೈಗೆಟಕುವಂಥ ಕೋರ್ಸ್ಗಳು ಅಂತ ನಾನು ಆವಾಗಲೇ ಹೇಳಿದೆ ಸರ್. ಇವಾಗ ಪ್ರತಿಯೊಬ್ಬ ರೋಗಿಯ ಚಿಕಿತ್ಸಾ ಕ್ರಮ ಬರೀ ವೈದ್ಯರಿಂದ ಸಾಧ್ಯ ಆಗಲ್ಲ. ಅದು ವೈದ್ಯರು ಪರೀಕ್ಷೆಯನ್ನು ನಡೆಸಿದ ನಂತರ ಆ ವ್ಯಕ್ತಿಗೆ ಸೂಕ್ತವಾಗಿ ಬೇಕಾಗಿರುವಂತ ಪ್ರಯೋಗಾಲಯ ಪರೀಕ್ಷೆಗಳು ನಡೀಬೇಕು. ಈಗ ಒಬ್ಬ ವ್ಯಕ್ತಿ 15 ದಿವಸದಿಂದ ಕೆಮ್ಮು ಅಂತ ಬಂದ್ರೆ ಆ ವ್ಯಕ್ತಿಗೆ ಒಂದು ಚೆಸ್ಟ್ ಎಕ್ಸ್ರೇ ಆಗ್ಬೇಕು, ಒಂದು ಕಫ ಪರೀಕ್ಷೆ ಆಗ್ಬೇಕು. ಈಗ ಕಫ ಪರೀಕ್ಷೆಯನ್ನ ಮತ್ತೆ ಚೆಸ್ಟ್ ಎಕ್ಸ್ರೇನ ಮಾಡೋರು ಯಾರು? ಚೆಸ್ಟ್ ಎಕ್ಸ್ರೇನ ಮಾಡೋರು ಈ ಕೋರ್ಸ್ ಅನ್ನ, ಈ ವಿದ್ಯಾಭ್ಯಾಸವನ್ನ ಮಾಡಿರೋದಾಗ್ತಾರೆ. ಕಫ ಪರೀಕ್ಷೆ ಮಾಡಿರೋರು ಲ್ಯಾಬೊರೇಟರಿ ತರಬೇತಿ ಪಡೆದಿರೋರು ಮಾಡಲಾಗುತ್ತೆ. ಪ್ರಯೋಗಾಲಯ ತಜ್ಞರು ಪರೀಕ್ಷೆ ನಡೆಸಿದ ನಂತರ ಅವರೊಂದು ನಿರ್ದಿಷ್ಟ ಆದಂತ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ. ಆ ರಿಪೋರ್ಟ್ ಅನ್ನ ಕೊಟ್ಟಾದ್ಮೇಲೆ ಆ ವ್ಯಕ್ತಿಗೆ ಬಂದಿರುವಂತ ಕಾಯಿಲೆಯನ್ನ ಪತ್ತೆ ಹಚ್ಚಿ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡಲಾಗತ್ತೆ. ಈಗ ನಾನು ಕೆಮ್ಮು ಅಂತ ಹೇಳಿದೆ, ಶ್ವಾಸಕೋಶದಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದು ಆ ಕ್ಷಾಕ್ಷೀರಣ ಅಂದ್ರೆ ಎಕ್ಸ್ರೇಲಿ ಏನಾಗುತ್ತೆ, ಪತ್ತೆ ಹಚ್ಚುತ್ತೆ. ಆ ಎಕ್ಸ್ರೇ ರಿಪೋರ್ಟ್ ಕೊಟ್ಟಾದ್ಮೇಲೆ ಮತ್ತೆ ಸಹ ವೈದ್ಯರು ಆ ಎಕ್ಸ್ರೇ ಆಧಾರದ ಮೇಲೆ ಆ ವ್ಯಕ್ತಿಯ ಚಿಕಿತ್ಸಾ ಕ್ರಮವನ್ನು ಏನ್ ಮಾಡ್ತಾರೆ, ತೀರ್ಮಾನಿಸಲಾಗುತ್ತೆ ಸರ್. ಇದರೊದ್ರಿಗೆ ಇನ್ನೊಂದಿದೆ ಸರ್, ಇವಾಗ ನಮಗೆ ಕಾಯಿಲೆಗಳಂತ ಬಂದಾಗ ಚಿಕಿತ್ಸಾ ಕ್ರಮಗಳು ಬೇರೆ ಬೇರೆ ವಿಭಿನ್ನವಾಗಿರ್ತವೆ. ಅಂದ್ರೆ ಒಂದು ಕಾಯಿಲೆಗೆ ನಮಗೆ ಸಿರಪ್ ಕೊಟ್ಟರೆ ಸಾಕು, ಔಷಧಿಗಳನ್ನ ಕೊಟ್ಟರೆ ಸಾಕು, ಕೆಲವೊಂದು ಕಾಯಿಲೆಗಳಿಗೆ ನಾವು ಸರ್ಜರಿಯನ್ನ ಮಾಡಲೇಬೇಕಾಗತ್ತೆ. ಸರ್ಜರಿ ಅಂತ ಬಂದಾಗ ನಮಗೆ ಅನಸ್ತೀಶಿಯಾ ಅಂತ ಒಂದು ಡಿಪಾರ್ಟ್ಮೆಂಟ್ ಬರುತ್ತೆ ಸರ್, ಅದನ್ನ ನಾವು ಹರಿವಳಿಕೆ ಮದ್ದು ಅಂತ ಕರಿತೀವಿ. ಇನ್ನೊಂದು ಸರ್ಜರಿ, ಅದನ್ನ ಮಾಡೋರು MBBS MS ಮಾಡಿರುವಂತ ತಜ್ಞರಾಗಿರ್ತಾರೆ. ಅವರೊಟ್ಟಿಗೆ ಇನ್ನೊಂದು ಸಹಾಯಕರಾಗಿ ಕೆಲಸ ಮಾಡ್ತಾರೆ, ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ಸ್ ಅಂತ ಕರೀತಾರೆ ಸರ್. ಆ ಸರ್ಜರಿಗೆ ಅಗತ್ಯವಾಗಿ ಬೇಕಾಗಿರುವಂತ ಅಷ್ಟು ಉಪಕರಣಗಳನ್ನ ಸಲಕರಣೆಗಳನ್ನ ತಯಾರಿ ಮಾಡಿ ಇಟ್ಕೊಂಡು ನಿರಂತರವಾಗಿ ಆ ಆಪರೇಷನ್ ನಡೆಯುವವರೆಗೂ ವೈದ್ಯರು ಕೇಳುವಂತ ಅಷ್ಟು ಸೌಲಭ್ಯಗಳನ್ನ ಬೇಕಾಗಿರುವಂತಹ ಅಗತ್ಯವಾದ ವಸ್ತುಗಳನ್ನ ಪೂರೈಸುವಂತ ಕೆಲಸ ಆಪರೇಷನ್ ಥಿಯೇಟರ್ ಮತ್ತೆ ಅನಸ್ತೀಶಿಯ ಮಾಡಿರುವಂತ ಅಲೈಡ್ ಕೋರ್ಸ್ನವ್ರು ಏನ್ ಮಾಡ್ತಾರೆ, ನಿರ್ವಹಿಸ್ತಾರೆ ಸರ್.
4: ಈ ಆರೋಗ್ಯ ಕ್ಷೇತ್ರದಲ್ಲಿ ಇವರುಗಳ ಪಾತ್ರ ಏನೇನಿರುತ್ತೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ ಸರ್.
5: ಸರ್, ಪಾತ್ರ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು ಸರ್. ಇಲ್ಲಿ ಒಂದೊಂದು ಕೋರ್ಸಿನ ಪಾತ್ರಗಳು ತುಂಬಾ ವಿಶಾಲವಾಗಿ ಮನಸಾರೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಇಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ರೋಗಿ ಆಸ್ಪತ್ರೆಗೆ ಬಂದಾಗ ನಾನಾ ರೀತಿಯ ಸಮಸ್ಯೆಗಳನ್ನು ಹೊತ್ತು ತರ್ತಾನೆ. ಅವನು ವಾಪಸ್ ಮನೆಗೆ ಹಿಂದಿರುಗಿ ಹೋಗಬೇಕು. ಹಿಂದಿರುಗಿ ಹೋಗಬೇಕು ಅಂದರೆ ನಾನು ಆಸ್ಪತ್ರೆಗೆ ಬರಬೇಕಾದ್ರೆ ಅವನು ನೋವು, ಅವನ ಸಮಸ್ಯೆಗಳು ಅದು ಹೇಳೋದಕ್ಕೆ ಆಗೋದಿಲ್ಲ. ಈಗ ಆ ಸಮಸ್ಯೆಗಳಿಗೆ ನಾವು ಸೂಕ್ತವಾದ ಚಿಕಿತ್ಸೆ ಕೊಟ್ಟರೆ ಮಾತ್ರ ಅವನು ತೃಪ್ತಿಕರವಾಗಿ ಮನೆಗೆ ಏನಾಗ್ತಾನೆ, ಹಿಂದಿರುಗ್ತಾನೆ. ಈಗ ರೋಗಿ ಅಂದ ತಕ್ಷಣನೇ ನಿಮಗೆ 45 ವರ್ಷದ ವ್ಯಕ್ತಿ ಆಗಲ್ಲ, ಅದು ಒಂದಿನದ ಮಗು ಆಗಿರ್ಬೋದು, ಅಥವಾ ಒಂದು 25 ವರ್ಷದ ಗರ್ಭಿಣಿ ತಾಯಿ ಆಗಿರ್ಬೋದು, ಅಥವಾ ಬಾಣಂತಿ ತಾಯಿ ಆಗಿರ್ಬೋದು. ಪ್ರತಿಯೊಬ್ಬರಿಗೂ ಆ ದೇವರು ಕಾಯಿಲೆಯನ್ನು ಕೊಡ್ತಾ ಹೋಗ್ತಾನೆ ಸರ್. ಈ ಕಾಯಿಲೆಗಳನ್ನು ಪತ್ತೆ ಹಚ್ಚಿ ವೈದ್ಯರಿಗೆ ಕೊಟ್ಟು ಅದಾದ ನಂತರ ವೈದ್ಯರು ಕೊಡುವಂತ ಚಿಕಿತ್ಸಾ ಕ್ರಮ ಇದೆಯಲ್ಲ ಸರ್, ಅದು ಬಹುಮುಖ್ಯವಾಗಿರುತ್ತೆ. ಅದರಲ್ಲೂ ಸಹ ಕೋರ್ಸ್ಗಳು ಅಂದ್ರೆ ಈ ಅಲೈಡ್ ಕೋರ್ಸ್ಗಳು ಮಾಡಿರುವಂತ ಲ್ಯಾಬೊರೇಟರಿ ಆಗಿರ್ಬೋದು, ಆಪರೇಷನ್ ಮತ್ತೆ ಅನಸ್ತೀಶಿಯ ಟೆಕ್ನಾಲಜಿ ಆಗಿರ್ಬೋದು, ಮತ್ತೆ ರೇಡಿಯಾಲಜಿ ಆಗಿರ್ಬೋದು, ಅವ್ರದೇ ಆದಂತ ಪಾತ್ರ ಅವ್ರದೇ ಆದ ದಾರಿಯಲ್ಲಿ ವಿಭಿನ್ನವಾಗಿರುತ್ತೆ ಸರ್. ಈಗ ಲ್ಯಾಬೊರೇಟರಿ ಅಂತ ಬಂದಾಗ ಕೆಲವೊಂದು ಕಾಯಿಲೆಗೆ ಮಾದರಿಗಳು ವಿಭಿನ್ನವಾಗಿರುತ್ತೆ. ಇವಾಗ ನಿಮ್ಗೆ ಕಿಡ್ನಿ ಸಮಸ್ಯೆಗಳಂತ ಬಂದಾಗ ಮೂತ್ರ ಪರೀಕ್ಷೆ ಮಾಡಬೇಕಾಗಿ ಬರುತ್ತೆ. ಸಾಮಾನ್ಯ ಜ್ವರ, ಒಂದು ವಾರದ ಜ್ವರಕ್ಕೆ ಬಂದಾಗ ರಕ್ತದ ಮಾದರಿಯನ್ನು ತಗೊಂಡು ನಾವು ಪರೀಕ್ಷೆ ಮಾಡಬೇಕಾಗಿ ಬರುತ್ತೆ. ಕೆಲವೊಂದು ಈಗ ರೆಸ್ಪಿರೇಟರಿ ಉಸಿರಾಟಕ್ಕೆ ಸಮಸ್ಯೆ ಬಂದಂಥ ಸಮಯದಲ್ಲಿ ಕಫ ಪರೀಕ್ಷೆಯನ್ನು ಮಾಡಬೇಕಾಗಿ ಬರುತ್ತೆ. ಕೆಲವೊಂದು ಸಮಸ್ಯೆಗಳಲ್ಲಿ ಮಲ ಪರೀಕ್ಷೆಯನ್ನು ಮಾಡಬೇಕಾಗಿ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗಳು ಬರುತ್ತೆ ಸರ್. ಒಂದೊಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಸಹ ನಾವು ಕೆಲಸವನ್ನು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ಅವರು ಈಗ BSc ಇನ್ ಲ್ಯಾಬೊರೇಟರಿ ಟೆಕ್ನಾಲಜಿನ ಓದುವಾಗ ಸಬ್ಜೆಕ್ಟನ್ನು ಓದ್ತಾರೆ, ಬಯೋಕೆಮಿಸ್ಟ್ರಿ ಅಂತ ಒಂದು ಸಬ್ಜೆಕ್ಟನ್ನು ಓದ್ತಾರೆ, ಮೈಕ್ರೋಬಯಾಲಜಿ ಅಂತ ಒಂದು ಓದ್ತಾರೆ, ಪೆಥಾಲಜಿ ಅಂತ ಒಂದು ಓದ್ತಾರೆ.

0: ನಾನು ಆಗಲೇ ಹೇಳಿದಂತೆ ಪ್ರಯೋಗಾಲಯದಲ್ಲಿ ನಾನಾ ರೀತಿಯ ನಾನಾ ಬಗೆಯ ಡಿಪಾರ್ಟ್ಮೆಂಟ್ಗಳಿರುತ್ತೆ. ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ಒಂದೊಂದು ಮಾದರಿಗಳು ವಿಭಿನ್ನವಾಗಿರುತ್ತೆ. ಆ ಮಾದರಿಗಳೊಟ್ಟಿಗೆ ಏನು ಮಾಡಬೇಕಾಗತ್ತೆ, ಕೆಲಸವನ್ನು ಮಾಡಬೇಕಾಗತ್ತೆ. ಈಗ ಕೋವಿಡ್ ಸಮಯದಲ್ಲಿ ನಾವು 2019 ಮತ್ತು 2020 ಸಮಯಕ್ಕೆ ನಾವು ನೋಡಿದಾಗ ಎಲ್ಲ ಆಸ್ಪತ್ರೆಗಳ ಮುಂದೆ ಒಂದು ಬೂತನ್ನು ಇರಿಸಲಾಗಿತ್ತು, ಸಾರ್ವಜನಿಕರು ಇದು ಗಮನಕ್ಕೆ ಬರುತ್ತೆ. ಆ ಬೂತ್ ಒಳಗಡೆ ಬ್ಲೂ ಕಲರ್ ಒಂದು ಕಿಟ್ ಹಾಕೊಂಡು ಮಾಸ್ಕ್ಗಳನ್ನು ಹಾಕೊಂಡು ಯಾವುದೇ ಭಯವಿಲ್ಲದೆ ಯಾವುದೇ ಅಂಜಿಕೆ ಇಲ್ಲದೆ ಆ ಸಮಯದಲ್ಲಿ ಎಲ್ಲರೂ ಮನೆಯಲ್ಲಿರುವಾಗ ಆ ಬೂತಿನೊಳಗಡೆ ನಿಂತ್ಕೊಂಡು ಒಬ್ಬ ಯೋಧನಂತೆ ಮುಂದ್ಗಡೆ ಬಂದಿರುವಂಥ ವ್ಯಕ್ತಿಗೆ ಕೋವಿಡ್ ಬಂದಿದೆಯೋ ಇಲ್ವೋ ಅನ್ನೋ ಒಂದು ಗೊತ್ತಿಲ್ಲದಲೆ ಆ ಸ್ಯಾಂಪಲನ್ನು ಸ್ವಾಬ್ ಕಲೆಕ್ಷನನ್ನು ಮಾಡಿ ನಿರಂತರವಾಗಿ ಕೆಲಸ ಮಾಡಿದವರು ನಮ್ಮ ಪ್ರಯೋಗಾಲಯ ತಂತ್ರಜ್ಞರು. ಯಾವುದೇ ಸಮಸ್ಯೆ ಅಂತ ಬಂದಾಗ ವೈದ್ಯರಿಗೆ ಜೊತೆಯಾಗಿ ನಿಂತು ಪ್ರಯೋಗಾಲಯದಲ್ಲಿ ಕಾಯಿಲೆಗಳನ್ನು ಪತ್ತೆ ಹಚ್ಚಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡೋದಕ್ಕೆ ಪ್ರಮುಖವಾದ ಪಾತ್ರನ ವಹಿಸ್ತಾರೆ. ಅದೇ ರೀತಿ ಈಗ ನಾವು BSC ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ಥೀಷಿಯಾ ಟೆಕ್ನಾಲಜಿ ಅಂತ ಅಂದ್ಕೊಂಡಿ ಸರ್. ಇದರಲ್ಲಿ ಆಪರೇಷನ್ನಲ್ಲಿ ನಮಗೆ ನಾನಾ ಬಗೆಗಳು ಬರುತ್ತೆ. ಇವಾಗ ನೀವು ಕಾರ್ಡಿಯಾಕ್ ಹೃದಯ ಸಂಬಂಧಿತ ಆಪರೇಷನ್ಗಳಂತ ಕರಿತೀವಿ, ಈಗ ಮೂತ್ರಪಿಂಡ ಸಂಬಂಧಂತೆ, ಚರ್ಮ, ಕಣ್ಣು, ಮೂಳೆ ಮತ್ತು ನ್ಯೂರೋ ಅಂತ ಕರಿತೀವಿ ಸರ್. ಒಂದೊಂದು ಆಪರೇಷನ್ ಮತ್ತು ಸರ್ಜರಿಗಳು ಆ ಡ್ಯೂರೇಷನ್ ಅಂತ ಏನು ಕರಿತೀವಿ, ಸರ್ಜರಿ ಡ್ಯೂರೇಷನ್ಸ್ಗಳು ಕೆಲವೊಂದು 45 ನಿಮಿಷಕ್ಕೆ ಮುಗಿಬೋದು, ಇನ್ನು ಕೆಲವೊಂದು 6-8 ಗಂಟೆವರೆಗೂ ಹೌದು ಸರ್. ನಿರಂತರ 2 ಗಂಟೆಗೆ ನೀವು ಒಳಗಡೆ ರೋಗಿಗಳನ್ನು ಕರ್ಕೊಂಡು ಹೋದ್ರೆ ಸಂಜೆ 6:30-7 ಗಂಟೆವರೆಗೂ ಕೇಸ್ಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಅಷ್ಟು ಸಮಯ ನಿರಂತರವಾಗಿ ವೈದ್ಯರೊಟ್ಟಿಗೆ ನಿಂತ್ಕೊಂಡು ಮಾಡುವಂಥ ಕ್ಷಮತೆ ಇವರಲ್ಲಿ ಇರುತ್ತೆ ಸರ್, ಇವರು ಮಾಡಲೇಬೇಕಾಗತ್ತೆ. ಇನ್ನೊಂದು 3ನೇ ಡಿಪಾರ್ಟ್ಮೆಂಟ್ BSC ಇನ್ ರೇಡಿಯಾಲಜಿ ಮತ್ತು ಇಮೇಜಿಂಗ್ ಟೆಕ್ನಾಲಜಿ. ಇವ್ರನ್ನ ನಾವೇನಂತ ಕರಿತೀವಿ ಅಂದರೆ ಸಾಕ್ಷಿಯನ್ನು ಕೊಡುವಂಥವ್ರು ಅಂತ ಕರಿತೀವಿ. ಈಗ ನಿಮ್ಮಲ್ಲಿ ಶ್ವಾಸಕೋಶ ಇದೆಯಾ ಅಂದರೆ ನೀವು ಹೂ ಅನ್ಬೋದು. ನಾನು ಎಲ್ಲಿ ಸಾಕ್ಷಿ ತೋರಿಸಿ ಅಂದರೆ ಇವ್ರೇನು ಮಾಡ್ತಾರೆ ಅಂದರೆ ನಿಮಗೊಂದು ಎಕ್ಸ್ರೇ ತೆಗೆದ್ಬಿಟ್ಟು ನೋಡಿ ಇಲ್ಲಿ ಶ್ವಾಸಕೋಶ ಇದೆ ಅಂತ ನಮ್ಗೆ ಏನು ಮಾಡ್ತಾರೆ, ಪ್ರೂಫನ್ನು ಕೊಡ್ತಾರೆ ನಮಗೆ. ಹಾಗಾಗಿ ಈಗ ಯಾವುದೇ ವೈದ್ಯರು ಅನುಮಾನ ಪಟ್ಟರೆ ಆ ಅನುಮಾನಕ್ಕೆ ಸಾಕ್ಷಿಯನ್ನು ಕೊಡುವಂಥ ನಮ್ಮ BSC ಇನ್ ರೇಡಿಯಾಲಜಿ ಮತ್ತು ಇಮೇಜಿಂಗ್ ಟೆಕ್ನಾಲಜಿ ಅವರು ಆಗಿರ್ತಾರೆ. ಈಗ ಒಂದು ಪುಟ್ಟ ಮಗು ಸೈಕಲ್ ಹೊಡಿತಾ ಇರುತ್ತೆ ಅಂತ ಅನ್ಕೊಳ್ಳಿ, ಮಿಸ್ ಆಗಿ ಬಿದ್ದೋಗ್ಬಿಡುತ್ತೆ, ಒಂದು ಎಲ್ಬೋ ಜಾಯಿಂಟ್ ಅಂತ ಕರಿತೀವಿ, ಆ ಭಾಗದಲ್ಲಿ ವಿಪರೀತವಾಗಿ ಊತ ಕಂಡುಬರುತ್ತೆ. ಪೋಷಕರು ಗಾಬರಿಯಿಂದ ಆಸ್ಪತ್ರೆ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ವೈದ್ಯರು ಪರೀಕ್ಷಿಸ್ತಾರೆ, ಮುರಿದಿರ್ಬೋದು ಒಂದು ಅನುಮಾನ ಅವರಲ್ಲಿ, ಆದರೆ ಅದನ್ನು ಮುರಿದಿದೆಯೋ ಇಲ್ಲವಂತ ನಿಖರವಾಗಿ ಒಂದು ಎಕ್ಸ್ರೇಯನ್ನು ತೆಗೆದು ವೈದ್ಯರಿಗೆ ಕೊಡುವಂತ ಕ್ಷಮತೆ ಇವರಲ್ಲೇ ಇರುತ್ತೆ ಸರ್. ಮನುಷ್ಯ ಎಲ್ಲಿವರೆಗೂ ಇರ್ತಾನೆ ಅಲ್ಲಿವರೆಗೂ ಕಾಯಿಲೆಗಳಿರುತ್ತೆ ಸರ್. ಕಾಯಿಲೆಗಳಿರೋವರೆಗೂ ವೈದ್ಯರೊಟ್ಟಿಗೆ ಆ ಕಾಯಿಲೆಗಳನ್ನ ಪತ್ತೆ ಹಚ್ಚಿ ಕೊಡುವಂತ ಕೆಲಸ ಇವ್ರದ್ದಾಗೈತೆ ಸರ್. ಹಾಗೆ ನಾನು ಹೇಳ್ದಂಗೆ ಮಹತ್ವದ್ದು 1-5 ನಿಮಿಷದಲ್ಲಿ ಮಾತಾಡಿ ಮುಗಿಸೋದಿಕ್ಕೆ ಆಗಲ್ಲ. ಸಾರ್ವಜನಿಕರು ಎಲ್ಲರೂ ಅರ್ಥ ಮಾಡ್ಕೋಬೇಕಿಲ್ಲಿ. ನಮ್ಮಲ್ಲಿ ಕೆಲವೊಂದು ಕೋರ್ಸ್ಗಳಿಗೆ ಮಾತ್ರ ನಾವು ಅಧೀನರಾಗ್ಬಿಟ್ಟಿದ್ವಿ, ಇಲ್ಲೇ ಹೋಗ್ಬೇಕು ನಾನು ಇಲ್ಲೇ ಮಾಡಬೇಕು ಅಂತ. ಕಣ್ಣು ತೆರೆದು ನೋಡಿದರೆ ನಿಮ್ಮ ಅಕ್ಕಪಕ್ಕ ಮನೆಯಲ್ಲೇ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸಿಕೊಳ್ಳುವಂಥ ಕೋರ್ಸ್ಗಳು ಇದೆ, ಅದನ್ನು ನಾವು ಹುಡುಕಿ ಬಂದರೆ ನಿಜವಾಗ್ಲೂ ಭವಿಷ್ಯ ಉಜ್ವಲವಾಗಿರುತ್ತೆ ಸರ್.
1: ಇಷ್ಟೊಂದು ಆಸಕ್ತಿದಾಯಕವಾದಂತಹ ಈ ರೀತಿಯ ಅಲೈಡ್ ಹೆಲ್ತ್ ಸೈನ್ಸಸ್ನ ಕೋರ್ಸ್ಗಳಿಗೆ ಪ್ರವೇಶಾತಿ ಹೇಗಿರುತ್ತೆ, ವಿದ್ಯಾರ್ಹತೆ ಏನಿರಬೇಕು, ಮತ್ತು ಈ ಕೋರ್ಸ್ನ ಅವಧಿ, ಪಠ್ಯಕ್ರಮ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ?
0: ಖಂಡಿತ ಸರ್. ಪ್ರವೇಶಾತಿ ವಿಶೇಷವಾಗಿ ಏನಿಲ್ಲ ಸರ್, ತುಂಬ ಸರಳವಾಗಿರುತ್ತೆ. PVC ಸೈನ್ಸ್ PCMB ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥಮೆಟಿಕ್ಸ್ ಕಡ್ಡಾಯವಾಗಿ ಬಯಾಲಜಿಯನ್ನು ಓದಿರಬೇಕು ಸರ್, ಜೀವಶಾಸ್ತ್ರವನ್ನು ಓದಿರಬೇಕಾಗತ್ತೆ. ಕೆಲವರು PCMC ಮಾಡಿರ್ತಾರೆ, ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಾರೆ, ಆ ಮಕ್ಕಳಿಗೆ ಇಲ್ಲಿ ಪ್ರವೇಶಾತಿ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಗಮನಿಸಿ, ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಜೀವಶಾಸ್ತ್ರವನ್ನು ಓದಿರುವಂಥ ಮಕ್ಕಳಿಗೆ ನಾವಿಲ್ಲಿ ನೇರವಾಗಿ ಪ್ರವೇಶಾತಿಯನ್ನು ಪಡಿತೀವಿ. ಇದರಲ್ಲಿ 2 ರೀತಿ ಅವರು ಅವಕಾಶವನ್ನು ಮಾಡ್ಕೊಂಡು ಬರ್ಬೋದು, ಒಂದು ಮ್ಯಾನೇಜ್ಮೆಂಟ್ ಸೀಟ್ ಮತ್ತು ಇನ್ನೊಂದು ಗೌರ್ಮೆಂಟ್ ಸೀಟ್. ಗೌರ್ಮೆಂಟ್ ಸೀಟನ್ನು ಬರೋರು CET ಬರಿಬೇಕಾಗತ್ತೆ ಸರ್. CET ಬರೆದು ಆ ಪ್ರವೇಶಾತಿ ಮತ್ತು ಅವರು ಪಡೆದಿರುವಂಥ ರ್ಯಾಂಕಿನ ಆಧಾರದ ಮೇಲೆ ಸರ್ಕಾರವೇ ಏನು ಮಾಡುತ್ತೆ, ಅವರಿಗೆ ಸರ್ಕಾರದ ಕೋಟಾಡಿಯಲ್ಲಿ ನಮಗೆ ನಿರ್ದೇಶನ ಕೊಡುತ್ತೆ. ಮ್ಯಾನೇಜ್ಮೆಂಟ್ ಸೀಟನ್ನು ಪಡೆಯೋರು ನೇರವಾಗಿ ನಮ್ಮ ಕಾಲೇಜಿಗೆ ಆಡಳಿತ ವರ್ಗಕ್ಕೆ ಬಂದು ವಿಚಾರಿಸಿ ದಾಖಲಾತಿಯನ್ನು ಅಥವಾ ಪ್ರವೇಶಾತಿಯನ್ನು ಪಡಿಬೋದು ಸರ್. ಯಾವುದೇ ಈಗ BSC LT ಆಗಿರ್ಬೋದು, BSC OT AT ಆಗಿರ್ಬೋದು, ಅಥವಾ BSC ರೇಡಿಯಾಲಜಿ ಅಥವಾ ಮೆಡಿಕಲ್ ಇಮೇಜ್ ಆಗಿರ್ಬೋದು, 3 ಕೋರ್ಸ್ಗಳಿಗೂ ಪ್ರವೇಶಾತಿ ಒಂದೇ ರೀತಿಯಲ್ಲಿ ಇರುತ್ತೆ ಸರ್, PCMB ಇರುತ್ತೆ ಸರ್. ಅವಧಿ ಬಂದು ಸರ್ 4 ವರ್ಷ ಸರ್.
1: 4 ವರ್ಷ
0: ಹೌದು. ಇದು ಬೇಸಿಕಲಿ ಎಲ್ಲರೂ ಅರ್ಥ ಮಾಡ್ಕೊ, ಇದೊಂದು ಡಿಗ್ರಿ ಸರ್, ಪದವಿ. ಆಮೇಲೆ ಇದು 4 ವರ್ಷದ ಪದವಿ ಆಗಿರುತ್ತೆ ಸರ್. ಈ 4 ವರ್ಷನ ನಾವು ಹೇಗೆ ಡಿವೈಡ್ ಮಾಡ್ತೀವಿ ಅಂದ್ರೆ, 3 ವರ್ಷ ಕಾಲೇಜಿನಲ್ಲಿ ಇರ್ತಾರೆ, ಇನ್ನೊಂದು ವರ್ಷ ಕಡ್ಡಾಯವಾಗಿ ಇಂಟರ್ನ್ಶಿಪ್ ಮಾಡಬೇಕಾಗತ್ತೆ ಸರ್. ಆ ಇಂಟರ್ನ್ಶಿಪ್ ಅನ್ನ NABH ಅಥವಾ NABL ಅಥವಾ ಟೀಚಿಂಗ್ ಹಾಸ್ಪಿಟಲ್ಗಳಲ್ಲಿ ಮಾಡಬೇಕಾಗುತ್ತೆ ಸರ್. ಆ ಇಂಟರ್ನ್ಶಿಪ್ ಅನ್ನು ಪಡೆದ ನಂತರ ಇವರನ್ನ ನಾವು ಪದವೀಧರರು ಅಂತ ಏನು ಮಾಡ್ತೀವಿ, ತೀರ್ಮಾನಿಸಲಾಗುತ್ತೆ ಸರ್.
1: ಪಠ್ಯಕ್ರಮ ಹೇಗಿರುತ್ತೆ?
0: ಪಠ್ಯಕ್ರಮ ಸರ್, ಇವರು ಮುಖ್ಯವಾಗಿ ಒಂದೊಂದು ಕೋರ್ಸ್ಗಳಿಗೂ ವಿಭಿನ್ನವಾದಂಥ ಪಠ್ಯಕ್ರಮಗಳಿರುತ್ತೆ ಸರ್. ಈಗ ಸಾಮಾನ್ಯವಾಗಿ ಇವು 3 ಕೋರ್ಸ್ ಅವರು ಒಂದು ಸಾಮಾನ್ಯ

0: ವಿಷಯವನ್ನ ತಿಳಿತಾರೆ ಸರ್, ಅನಾಟಮಿ ಅಂಡ್ ಫಿಸಿಯಾಲಜಿ ಅಂತ, ಅಂದ್ರೆ ಮಾನವ ಅಂಗ ರಚನಾ ಶಾಸ್ತ್ರ ಅಂತ ಕರಿತೀವಿ. ಇವ್ರು ಮೂರು ಕೋರ್ಸ್ ವರೆಗೂ ಮನುಷ್ಯನ ಬಗ್ಗೆ ನಿಖರವಾದಂತ ಮಾಹಿತಿ ಇರಲೇಬೇಕು. ಯಾಕಂದ್ರೆ ಮನುಷ್ಯನೊಟ್ಟಿಗೆ ಇವರು ಒಡನಾಟ ಇರೋದ್ರಿಂದ ಮನುಷ್ಯನಲ್ಲಿ ಏನೆಲ್ಲ ಚಲನವಲನ ಆಗುತ್ತೆ, ಏನೆಲ್ಲ ಅಂಗಾಂಗಗಳಿದಾವೆ, ಅಂಗಾಂಗಗಳ ಕೆಲಸ, ಅವುಗಳ ಕಾರ್ಯ ಮತ್ತೆ ಅವುಗಳಿಗೆ ಬರುವಂತ ಕಾಯಿಲೆಗಳು, ಇದನ್ನ ಇವರು ಓದ್ಲೇಬೇಕಾಗತ್ತೆ ಸರ್. ಈಗ ನೀವು ಬಿ ಎಸ್ ಸಿ ಎಂ ಎಲ್ ಟಿ ಅಂತ ತಗೊಳ್ಳೋದಾದ್ರೆ ಇವರು ಸಾಮಾನ್ಯವಾಗಿ ಅನಾಟಮಿ ಫಿಸಿಯಾಲಜಿ ಅದೊಂದು ಸಾಮಾನ್ಯ ವಿಷಯ ಆಗಿರುತ್ತೆ, ಜೊತೆಗೆ ಬಯೋಕೆಮಿಸ್ಟ್ರಿ, ಪೆಥಾಲಜಿ, ದೆನ್ ಮೈಕ್ರೋಬಯಾಲಜಿ, ಹಿಸ್ಟೋಪೆಥಾಲಜಿ ಈ ತರ ಸಬ್ಜೆಕ್ಟ್ ಗಳನ್ನ ಓದ್ತಾರೆ. ನೀವು ಆಪರೇಷನ್ ಥಿಯೇಟರ್ ಮತ್ತೆ ಅನಸ್ತೀಶಿಯಾಗ ಬಂದ್ರೆ ಸರ್ಜರಿ. ಇದರಲ್ಲಿ ವಿಶೇಷವಾಗಿ ಎಲ್ಲಾ ಕೋರ್ಸ್ ವರ್ಗೂ ಒಂದು ವಿಭಿನ್ನವಾದಂತಹ ವಿಷಯನ ಇಟ್ಟಿದ್ದಾರೆ ಸರ್. ಈಗ ನಮ್ಗೆ ಆಸ್ಪತ್ರೆಗೆ ರೋಗಿಗಳು ಬರ್ತಾರೆ, ರೋಗಿಗಳು ಬಂದಾಗ ಅವ್ರ ಜೊತೆಗೆ ಒಡನಾಟ ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಕಮ್ಯುನಿಕೇಶನ್ ಅಂತ ಒಂದು ವಿಶೇಷವಾದಂತಹ ಸಬ್ಜೆಕ್ಟ್, ಅದನ್ನ ಮಕ್ಕಳುಗಳಿಗೆ ನಾವು ಪಠ್ಯಕ್ರಮದಲ್ಲೇ ಬರುವಂತ ರೋಗಿಗಳ ಜೊತೆಗೆ ಹೇಗೆ ಒಡನಾಟ ಇಟ್ಕೋಬೇಕು, ಅಂದ್ರೆ ನೋವಲ್ಲಿ ಬಂದಿರುವಂತ ರೋಗಿಗಳಿಗೆ ಹೇಗೆ ಒಡನಾಟ ಇಟ್ಕೋಬೇಕು, ಅದನ್ನ ವಿಷಯವನ್ನ ಇಲ್ಲೇ ಕಲ್ತ್ಬಿಡ್ತಾರೆ. ಆಮೇಲೆ ನಾವು ಆಸ್ಪತ್ರೆ ಅಂತ ಅಂದಾಗ ಎಲ್ಲ ಲೀಗಲ್ ಕೇಸಸ್ ಸಹ ಇರುತ್ತೆ. ಅಂತ ಲೀಗಲ್ ಕೇಸಸ್ ಬಂದಾಗ ಮೆಡಿಕಲ್ ಅಂಡ್ ಎಥಿಕ್ಸ್ ಅಂತ ಒಂದಿದೆ ಸರ್, ಮೆಡಿಕಲ್ ಅಂಡ್ ಲಾ, ಆ ಸಬ್ಜೆಕ್ಟ್ಗಳನ್ನು ಸಹ ಇವರು ಪಠ್ಯಕ್ರಮದಲ್ಲಿ ಏನಾಗುತ್ತೆ ಸೇರಿಸಲಾಗುತ್ತೆ. ದೆನ್ ಅನಸ್ತೇಷಿಯಾ ಸರ್ಜರಿ ವಿಭಾಗದಲ್ಲಿ ಅವರು ಓದ್ತಾರೆ. ಈಗ ನೀವು ಬಿ ಎಸ್ ಸಿ ಇನ್ ರೇಡಿಯಾಲಜಿ ಅಂತ ಬಂದಾಗ ನಿಖರವಾಗಿ ರೇಡಿಯೇಷನ್ ಫಿಸಿಕ್ಸ್ ವಿಶೇಷವಾಗಿ ಆ ಒಂದು ವಿಷಯವನ್ನು ಇವರು ಓದ್ತಾರೆ. ಅದ್ರ ಜೊತೆಗೆ ಕ್ಷಾಕ್ಷಿರಣಕ್ಕೆ ಸಂಬಂಧಪಟ್ಟಂತೆ ರೇಡಿಯೇಷನ್ ಪೊಸಿಷನಿಂಗ್ ಅಂತ ಸಬ್ಜೆಕ್ಟ್ಗಳು, ಮತ್ತೆ ಇಮೇಜಿನಿಂಗ್ ಸಬ್ಜೆಕ್ಟ್ಗಳು, ಮತ್ತೆ ಅನಾಟಮಿ ಮತ್ತೆ ಫಿಸಿಯಾಲಜಿ ಸಾಮಾನ್ಯ ವಿಷಯವನ್ನ ಸಹ ಇವರು ಓದ್ತಾ ಹೋಗ್ತಾರೆ.
1: ಹಾಸನದ ರಾಜೀವ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ನಿಮ್ಮ ಕಾಲೇಜಿನಲ್ಲಿ ಯಾವೆಲ್ಲ ಕೋರ್ಸ್ಗಳು ಇದ್ದಾವೆ ಅವುಗಳ ವಿವರವನ್ನ ಕೊಡಿ
0: ಸರ್. ನಮ್ಮಲ್ಲಿ ಒಟ್ಟು ಮೂರು ಕೋರ್ಸ್ಗಳಿದೆ ಸರ್. ಯಾವುದಾದ್ರೆ ಮೊದಲನೇದು ಬ್ಯಾಚುಲರ್ ಆಫ್ ಮೆಡಿಕಲ್ ಲ್ಯಾಬೊರೇಟರಿ ಸೈನ್ಸಸ್, ಎರಡನೇದಾಗಿ ಬ್ಯಾಚುಲರ್ ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ತೇಷಿಯಾ ಟೆಕ್ನಾಲಜಿ, ಮೂರನೇದು ಬ್ಯಾಚುಲರ್ ಇನ್ ರೇಡಿಯಾಲಜಿ ಅಂಡ್ ಇಮೇಜಿಂಗ್ ಟೆಕ್ನಾಲಜಿ. ಇವು ಮೂರು ಕೋರ್ಸ್ಗಳು ನಮ್ಮಲ್ಲಿ ಲಭ್ಯವಿದ್ದು ಮೂರು ಕೋರ್ಸ್ಗಳ ದಾಖಲಾತಿ ಈಗಾಗಲೇ ಆರಂಭವಾಗಿದೆ ಸರ್, ಪ್ರಾರಂಭ ಆಗಿದೆ ಸರ್, ನಡೀತಾ ಇದೆ ಸರ್.
1: ವಿದ್ಯಾರ್ಥಿಗಳಿಗೆ ಇಲ್ಲಿ ಕಲಿಯಲಿಕ್ಕೆ ವಿಶೇಷವಾಗಿ ಅವರ ಥಿಯರಿ ಕ್ಲಾಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಪ್ರಾಯೋಗಿಕ ತರಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸೇವಾ ಸೌಲಭ್ಯಗಳು ದೊರಕ್ತಾ ಇದ್ದಾವೆ
0: ಸರ್? ಈಗಾಗಲೇ ನಿಮಗೆ ರಾಜೀವ್ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ಬರುವಂತಹ ರಾಜೀವ್ ಸಂಸ್ಥೆ ಸಮೂಹಗಳು ಹಾಸನ ನಗರದಲ್ಲಿ ಎಷ್ಟು ಹೆಸರುವಾಸಿಯಾಗಿದೆ, ಅವರು ಕೊಡುವಂತ ಅತ್ಯುನ್ನತ ವಿದ್ಯಾ ಮತ್ತು ಶಿಕ್ಷಣಕ್ಕೆ, ಅದೇ ರೀತಿ ನಾವು ಸಹ ನಮ್ಮಲ್ಲಿ ಅತ್ಯುನ್ನತವಾದಂಥ ಗುಣಮಟ್ಟವಾದಂಥ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಸರ್. ಈ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಥಿಯರಿ ಕ್ಲಾಸಸ್ ಜೊತೆಗೆ ಪ್ರಾಕ್ಟಿಕಲ್ ಶಿಕ್ಷಣ ತುಂಬಾನೇ ಅಂದರೆ ತುಂಬಾನೇ ಅತ್ಯವಶ್ಯಕವಾಗಿರುತ್ತೆ ಸರ್. ಹಾಗಾಗಿ ನಾವು ಹಾಸನದ ಹೆಸರಾಂತ ಆಸ್ಪತ್ರೆಗಳಲ್ಲಿ 5-6 ಆಸ್ಪತ್ರೆಗಳಲ್ಲಿ ಮಕ್ಕಳೊಟ್ಟಿಗೆ ನಾವು ಅಲ್ಲೇನು ಮಾಡ್ತೀವಿ, ಪ್ರಯೋಗಶಾಲಾ ಒಂದು ಸೌಲಭ್ಯವನ್ನು ತರಗಿಸ್ಕೊಟ್ಟಿದ್ದೀವಿ. ಮತ್ತೆ 10-11 or 8-10 ಸಣ್ಣ ಪುಟ್ಟ ಲ್ಯಾಬ್ಗಳಲ್ಲೂ ಸಹ ಮಕ್ಕಳಿಗೆ ನಾವೇನು ಮಾಡಿದ್ವಿ, ಕಲಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಇದಲ್ಲದೆ ನಮ್ಮಲ್ಲೇ ಸುಸಜ್ಜಿತ ಪ್ರಯೋಗಶಾಲೆಗಳು ಇದ್ದು ಅವುಗಳಲ್ಲಿ ಮಕ್ಕಳಿಗೆ ನಮ್ಮ ಉಪನ್ಯಾಸಕರಿಂದಲೇ ಒಂದು ಬೇಸಿಕ್ ಲ್ಯಾಬೊರೇಟರಿ ತರಬೇತಿಯನ್ನು ನಾವು ಕೊಟ್ಟು ಅದನಂತರ ನಾವು ಹಾಸನದ ನಗರಾಭಿವೃದ್ಧಿಯಲ್ಲಿ ಇರುವಂಥ ನಾನಾ ಹೆಸರಾಂತ ಆಸ್ಪತ್ರೆಗಳು ಮತ್ತು ಲ್ಯಾಬೊರೇಟರಿಗಳಿಗೆ ಮಕ್ಕಳಿಗೆ ಪ್ರಯೋಗಶಾಲಾ ಶಿಕ್ಷಣವನ್ನು ಕೊಡಿಸಲಾಗ್ತದೆ ಸರ್.
1: ಈಗ ಈ ವರ್ಷಕ್ಕೆ ಪ್ರವೇಶಾತಿ ಪಡಿಬೇಕು ಅಂತ ಅಂದರೆ ತಕ್ಷಣದಲ್ಲಿ ಏನು ಮಾಡಬೇಕು ಮತ್ತು ಹೇಗೆ ಪ್ರವೇಶಾತಿಯನ್ನು ಪಡೆಯುವಂಥದ್ದು
0: ಸರ್? ತಕ್ಷಣ ನಮ್ಮ ಹಾಸನದ ಹೃದಯ ಭಾಗ ಆದಂಥ ಕೆಆರ್ಪುರಂ ರಾಜೀವ್ ಆಸ್ಪತ್ರೆ ಹಿಂಭಾಗ ಸರ್ ನಮ್ಮ ಕಾಲೇಜು ದೊರೆಯುವಂಥದ್ದು. ಅಲ್ಲಿ ನೇರವಾಗಿ ಬಂದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂದರೆ ಲಿಮಿಟೆಡ್ ಸೀಟ್ ಸರ್. ಇಲ್ಲಿ ನಾವು 40, 50, 100 ಆ ರೀತಿ ದಾಖಲಾತಿ ಮಾಡ್ಕೊಳ್ಳಲ್ಲ ಸರ್. ಒಂದು ಕೋರ್ಸ್ಗೆ 20 ಸೀಟ್ಗಳು ಮಾತ್ರ ಸರ್ ನಮ್ಮಲ್ಲಿ ಅವಕಾಶ ಲಭ್ಯವಿರುತ್ತೆ. ಆ 20 ಸೀಟು ತ್ವರಿತವಾಗಿ ಎಷ್ಟು ಬೇಗ ದಾಖಲಾತಿ ಆಗುತ್ತೆ ನಾವು ಅಡ್ಮಿಷನನ್ನು ನಾವು ಮಾಡ್ಕೊಬಿಡ್ತೀವಿ. ಕೆಲವು ಪೋಷಕರು ನಮ್ಮಲ್ಲಿ ಬಂದಾಗ ಸರ್ ಅಡ್ಮಿಷನ್ ಲಾಸ್ಟ್ ಡೇಟ್ ಯಾವಾಗ ಅಂತ ಒಂದು ಕಾಮನ್ ಪ್ರಶ್ನೆಗಳನ್ನು ಕೇಳ್ತಾರೆ. ಅವ್ರಿಗೆ ನಾನು ಹೇಳೋದು ಯಾವಾಗ ಏನು ಅಂದರೆ ಒಂದು ವಾರಕ್ಕೆ ಮುಗಿಬೋದು, ಒಂದು ತಿಂಗಳಿಗೆ ಮುಗಿಬೋದು. ಸೊ ಹಾಗಾಗಿ ಯಾರೇ ಪ್ರವೇಶವನ್ನ ಪಡೆಯಬೇಕು ಅಂತ ಅಂದ್ರೆ ಹೃದಯ ಭಾಗದಲ್ಲಿರುವಂತಹ ರಾಜೀವ್ ಆಸ್ಪತ್ರೆ ಕೆಆರ್ಪುರಂ ಹಿಂಭಾಗದಲ್ಲಿ ನಮ್ಮ ಕಾಲೇಜ್ ಕಟ್ಟಡ ಇರುತ್ತೆ ಸರ್. ಅಲ್ಲಿ ನನ್ನನ್ನಾಗ್ಲಿ ಅಥವಾ ನಮ್ಮ ಆಡಳಿತ ವರ್ಗವನ್ನು ಯಾರನ್ನೇ ಸಂಪರ್ಕಿಸಿದ್ರು ಅವರು ಪ್ರವೇಶಾತಿಯನ್ನ ಪಡಿಬಹುದು ಸರ್.
1: ಈಗ ಇಲ್ಲಿ ಪದವಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಯಾವ ವಿಶ್ವವಿದ್ಯಾನಿಲಯ ಪದವಿಯನ್ನು ಪ್ರದಾನ ಮಾಡುತ್ತೆ?
0: ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಎಲ್ ಸೈನ್ಸಸ್ ಬ್ಯಾಂಗ್ಳೂರ್ ಅಂತ ಕರಿತೀವಿ ಸರ್. ನಿಮಗೆ ಆಗ್ಲೇ ಗೊತ್ತಿರಬಹುದು ವಿಶ್ವದಲ್ಲೇ ಒಂದು ಅತ್ಯುನ್ನತ ಸ್ಥಾನ ಇರುವಂತ ನಮ್ದೊಂದು ಯೂನಿವರ್ಸಿಟಿ ಸರ್,
1: ಪ್ರತಿಷ್ಠಿತವಾದಂತಹ
0: ಯೂನಿವರ್ಸಿಟಿ. ಯಾಕಂದ್ರೆ ಆರ್ಜಿಎಚ್ಎಸ್ ಅಲ್ಲಿ ಇರುವಂತ ಪದವಿಗಳು ಈಗ ಆಗ್ಲೇ ಎಲ್ಲರಿಗೂ ಗೊತ್ತಿರೋದ್ರಿಂದ ಆರ್ಜಿಎಚ್ಎಸ್ ಬಗ್ಗೆ ಮಾತಾಡಕ್ಕೆ ಏನಿಲ್ಲ ಸರ್. ಅದು ಒಂದು ದೊಡ್ಡ ಹಾಲದ ಮರ, ಆ ಆಲದ ಮರಲ್ಲಿ ಇರುವಂತಹ ಎಲ್ಲಾ ವಿದ್ಯಾಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಸ್ಥೆಗಳು ಅವ್ರದೇ ಆದಂತಹ ದಾರಿನಲ್ಲಿ ಸಾಕ್ತಾ ಇದೆ, ನಾವು ಸಹ ಸಾಕ್ತಾ ಇದ್ದೀವಿ ಸರ್.
1: ಇಲ್ಲಿ ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಅಥವಾ ಪ್ರವೇಶಾತಿಯನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಇಲ್ಲೇನಾದರೂ ವಿದ್ಯಾರ್ಥಿ ವೇತನದ ಸೌಲಭ್ಯಗಳಿರುತ್ತೆ?
0: ಖಂಡಿತವಾಗ್ಲೂ ಇದೆ ಸರ್. ಇದರಲ್ಲಿ ಎರಡು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಮಕ್ಕಳಿಗೆ ಪೋಷಕರ ಧನ ಸಹಾಯದೊಂದಿಗೆ ಸರ್ಕಾರದ ಸ್ಕಾಲರ್ಶಿಪ್ಗಳೇನಾದ್ರು ದೊರೆತರೆ ವಿದ್ಯಾಭ್ಯಾಸ ಒಂದು ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕೆ ಎಲ್ಲ ಪೋಷಕರಿಗೂ ಅನುಕೂಲ ಆಗುತ್ತೆ ಸರ್. ಅದರಲ್ಲಿ SSP ಒಂದು ಸ್ಕಾಲರ್ಶಿಪ್ ಮತ್ತು NSP ಸ್ಕಾಲರ್ಶಿಪ್ಗಳು ಮಕ್ಕಳಿಗೆ ದೊರೀತಾ ಇದೆ ಸರ್. ಸ್ಕಾಲರ್ಶಿಪ್ ಸೌಲಭ್ಯವನ್ನು ಅವರು ಪಡೆದು ವಿದ್ಯಾಭ್ಯಾಸವನ್ನು ಮುಂದೆ ಹೋಗ್ಬೋದು ಸರ್.
1: ಈ ಕೋರ್ಸ್ಗಳನ್ನು ಕಲಿತಂತಹ ವಿದ್ಯಾರ್ಥಿಗಳಿಗೆ ಏನೆಲ್ಲ ಉದ್ಯೋಗದ ಅವಕಾಶಗಳಿರುತ್ತೆ?
0: ಒಳ್ಳೆ ಪ್ರಶ್ನೆನ ನೀವು ಕೇಳಿದ್ರಿ, ಬಹುಮುಖ್ಯವಾದಂಥ ಪ್ರಶ್ನೆ. ಯಾಕೆಂದರೆ ನಾನು ದಾಖಲಾತಿ ಮಾಡ್ಕುವಾಗ ಎಲ್ಲ ಪೋಷಕರು ನನ್ನ ಹತ್ರ ಬರ್ತಾರೆ, ಬಂದಾಗ ಕೇಳ್ತಾರೆ ಸರ್ ಯಾವ್ಯಾವ ಕೋರ್ಸ್ ಇದೆ ನಿಮ್ಮಲ್ಲಿ ಅಂತೆಲ್ಲ ಕೇಳ್ತಾರೆ. ಕೇಳಾದ್ಮೇಲೆ ಸರ್ ಈ ಮೂರು ಕೋರ್ಸಲ್ಲಿ ಇಂಪಾರ್ಟೆಂಟ್ ಯಾವುದು ಸರ್, ಡಿಮ್ಯಾಂಡ್ ಇರೋದು ಯಾವುದು ಸರ್ ಅಂತ ತಕ್ಷಣನೆ ನಾನು ವಾರದಲ್ಲಿ ಈ ಥರದ್ದು ಪ್ರಶ್ನೆ ನನಗೆ ಒಂದು 7-8 ಪ್ರಶ್ನೆ ಬಂದೇ ಬರುತ್ತೆ, ಸಾಮಾನ್ಯದ ಪ್ರಶ್ನೆ. ನಾನು ಅವ್ರಿಗೆ ಕೇಳ್ತೀನಿ ನಿಮಗೆ ತಂದೆ ಬೇಕಾ ತಾಯಿ ಬೇಕಾ ಅಂತ.
1: ಇಬ್ಬರು ಮುಖ್ಯ,
0: ಹಾಂ, ಎಡ್ಗಂಡು ಬೇಕಾ ಬಲ್ಗಂಡು ಬೇಕಾ ಅಂತ. ಅವ್ರು ನಿಮ್ಮ ಥರನೇ ಒಂದು ಸಣ್ಣ ನಗು ಹಾಕ್ತಾರೆ, ಅಲ್ಲಿಗೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಯಾಕೆಂದರೆ ನಾನು LT ದೊಡ್ಡದು, OT ಚಿಕ್ಕದು, ರೇಡಿಯೇಷನ್ ಏನೂ ಇಲ್ಲ, ಆ ಥರ ಎಲ್ಲ ಹೇಳಕ್ಕೆ. ಯಾಕೆಂದರೆ ಅವ್ರದೇ ಆದಂಥ ಅರ್ಹತೆ ಮತ್ತು ಯೋಗ್ಯತೆ ಆ ಕೋರ್ಸ್ಗಳಲ್ಲಿ ದೇವರೇ ಏನು ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ ಸರ್. ಇಲ್ಲಿ ಎಲ್ಲರೂ ಗಮನಿಸಬೇಕಾಗಿರೋದು ಇದೊಂದು ಡಿಗ್ರಿ ಸರ್. ಈಗ ಡಿಗ್ರಿ ನನಗೆ ಸಿಕ್ಕಿದರೆ ನಾನು ಏನು ಮಾಡ್ಬೋದು? IAS ಮಾಡಿ, IPSA ಮಾಡಿ, ಈಗ ನಾನು BSc ಇನ್ ಲ್ಯಾಬೊರೇಟರಿ ಸೈನ್ಸ್ ನನ್ನ ಮುಗ್ದಿದೆ, ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನ ನಾನು ಬರಿಬೋದು, ಖಂಡಿತವಾಗ್ಲೂ ಬರಿಬೋದು. ಈಗ ಗ್ರಾಮ ಪಂಚಾಯತಿ PDO ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದು ಎನಿ ಡಿಗ್ರಿ ನೀವು ಬರಿಬೋದು. ಅದಾದ ನಂತರ ನೀವು ಡಿಗ್ರಿನ ಮುಗಿಸಿದ್ರೆ ಒಂದು ಡಿಗ್ರಿ ಸಿಗುತ್ತೆ, ಅಂದರೆ ಈ ಕೋರ್ಸನ್ನು ಮುಗಿಸಿದ ಡಿಗ್ರಿ ಸಿಗುತ್ತೆ. ಅದಾದಮೇಲೆ ನಿಮಗೊಂದು ಪ್ರೊಫೆಷನ್ ವೃತ್ತಿ, ವೃತ್ತಿಯಲ್ಲಿ ನೀವೀಗ ನೀವು BMLS ಮಾಡಿದ್ದೀರಾ, ಬ್ಯಾಚುಲರ್ ಆಫ್ ಮೆಡಿಕಲ್ ಲ್ಯಾಬೊರೇಟರಿ ಸೈನ್ಸ್ ಮಾಡಿದ್ದೀರಾ, ನೀವು ಆ ವೃತ್ತಿಯಲ್ಲಿ ಮುಂದುವರಿಬೋದು. ಈಗ ವೃತ್ತಿ ಅಂತ ಬಂದಾಗ ನಮಗೆ ರಾಜ್ಯ ಸರ್ಕಾರದ ಆಸ್ಪತ್ರೆಗಳು, ಕೇಂದ್ರ ಸರ್ಕಾರದ ಆಸ್ಪತ್ರೆಗಳು ಇವರು ಕೊಡುವಂಥ ವೇತನ ಶ್ರೇಣಿಯನ್ನು ಗಮನಿಸಿದರೆ ಸರ್ ನಮಗೆ ಒಂದ್ಸಲ ಹೋಗಾರತ್ತೆ. ಏನ್ರೆ ಈಗ ನಮ್ಮ ಜನಗಳಿಗೆ ಏನಾಗಿದೆ ಅಂದ್ರೆ ಕೋರ್ಸ್ ಅನ್ನ ಮುಗಿಸ್ಬಿಟ್ರೆ ಬೆಂಗಳೂರಿಗೆ ಹೋಗ್ಬಿಡೋಣ, ಬೆಂಗಳೂರು ಹಾಸ್ಪಿಟ್ಲಲ್ಲಿ ಯಾವ್ದಾರು ಒಂದು ಸಣ್ಣ ಪುಟ್ಟ ಹಾಸ್ಪಿಟ್ಲಲ್ಲಿ ಕೆಲಸ ಸಿಕ್ಬಿಟ್ರೆ ಸಾಕು ಅಂತ. ಅಂದ್ರೆ ಈ ಕೋರ್ಸ್ಗಳನ್ನ ಮುಗಿಸಿ ನಾವು ಆ ಪ್ರಯತ್ನವನ್ನ ಮಾಡಬಹುದು. ಇದು ವೃತ್ತಿಪರತೆ ಕೋರ್ಸ್ಗಳಾಗಿರುತ್ತೆ ಸರ್. ಇದಾದ ನಂತರ ಎರಡನೇದು ನಮ್ಮಂತ ಖಾಸಗಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡಬಹುದು ಸರ್.
1: BSc ಸಾಕಾಗುತ್ತೋ ಅಥವಾ
0: ಇದರಲ್ಲೂ ಮತ್ತೆ MSc ಉನ್ನತ ಶಿಕ್ಷಣ ಮಾಡಬಹುದು. ಈಗ ನೀವು MSc ಸಹ ಇದರಲ್ಲಿ ಪಡಿಬಹುದು, PhD ಪದವಿನೂ ಸಹ ಪಡಿಬಹುದು. ಉನ್ನತ ಶಿಕ್ಷಣಕ್ಕೆ ನೀವು ಮುಂದೆ ಮುಂದೆ ಹೋಗುವಂತ ಅವಕಾಶಗಳು ಹೆಚ್ಚಾಗಿ ಇರ್ತಾನೆ ಇರುತ್ತೆ. ಒಂದು ಡಿಗ್ರಿ ಸಿಗುತ್ತೆ, ಈ ಡಿಗ್ರಿ ಆಧಾರದ ಮೇಲೆ ನೀವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಘೋಷಿಸುವಂತ ಎಲ್ಲಾ ಸರ್ಕಾರದ ಕೆಲಸಗಳಿಗೆ ನೀವು ಹೋಗಬಹುದು. ಎರಡನೇದು
1: ಪದವಿಯೇ
0: ಸಿಗುತ್ತೆ, ಮತ್ತೆ ಪ್ರೊಫೆಷನಲ್ ವೃತ್ತಿಯಲ್ಲಿ ಮುಂದುವರಿಬಹುದು. ಆ ವೃತ್ತಿಯಲ್ಲಿ ನೀವು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಆಸ್ಪತ್ರೆಗಳಲ್ಲಿ ನಿಮ್ಮ ಒಂದು ಕೌಶಲ್ಯದ ಮೇಲೆ ವಿವಿಧ ಪರೀಕ್ಷೆಗಳನ್ನು ಎದುರಿಸಿ ಪಾಸ್ ಆಗಿ ನೀವು ಮುಂದೆ ಹೋಗ್ಬೋದು. ಮೂರನೇದು ನಮ್ಮಂತ ಖಾಸಗಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕೆಲಸವನ್ನ ಮಾಡಬಹುದು. ಈಗ ನಾನು ಮಾತಾಡೋದು ತುಂಬಾ ದೊಡ್ಡ ವಿಷಯ, ಇದು ಹೊರದೇಶಗಳಿಗೆ ಹೋಗುವಂತ ಅವಕಾಶಗಳು ಹೆಚ್ಚಾಗಿರುತ್ತೆ. ಪ್ರತಿಯೊಂದು ದೇಶದಲ್ಲಿ ಅವಶ್ಯಕವಾಗಿ ಬೇಕಾಗಿರೋದು ಡಯಾಗ್ನೋಸ್ಟಿಕ್ ಅವ್ಯಾಲ್ಯೂಯೇಷನ್ಸ್ ಅಂತ ಕರಿತೀವಿ. ಅಂದರೆ ಕಾಯಿಲೆಯನ್ನು ಪತ್ತೆ ಹಚ್ಚುವಂಥ ಕೆಲಸ ನಡೀಬೇಕು. ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ಕಾಯಿಲೆಯನ್ನು ಪತ್ತೆ ಹಚ್ಚಿಕೊಡ್ತೀವಿ, ಅದೇ ರೀತಿ ಸರಿಯಾದ ಚಿಕಿತ್ಸೆ ಏನಾಗುತ್ತೆ, ಡಿಸೈಡ್ ಆಗುತ್ತೆ. ಹಾಗಾಗಿ ವೈದ್ಯರಿಗೆ ನಿರಂತರವಾಗಿ ಅಲರ್ಟ್ ಹೆಲ್ತ್ ಕೋರ್ಸ್ಗಳ ಸಹಾಯ ನಿರಂತರವಾಗಿ ಬೇಕಾಗಿರುತ್ತೆ. ಬರೀ ಭಾರತ ದೇಶದ ವೈದ್ಯರಿಗಲ್ಲ, ವಿಶ್ವಾದ್ಯಂತ ಎಲ್ಲ ವೈದ್ಯರಿಗೂ ಅಗತ್ಯವಾಗಿ ಬೇಕಾಗಿರುತ್ತೆ. ಆದರೆ ಸರ್, ಹೊರದೇಶಕ್ಕೆ ಹೋಗುವಂಥ ದಾರಿ ಸುಲಭವಾಗಿಲ್ಲ, ಅದರದೇ ಆದಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಈಗ ಒಂದೊಂದು ದೇಶಕ್ಕೆ ಒಂದೊಂದು ರೀತಿಯ ಪ್ರವೇಶಾತಿ, ಒಂದೊಂದು ರೀತಿಯ ಪರೀಕ್ಷೆಗಳನ್ನು ಇರುತ್ತೆ. ಈ ಪರೀಕ್ಷೆಗಳನ್ನು ಎದುರಿಸಿ ಅವರ ಸಮಕ್ಕೆ, ಅವರ ಬಲಕ್ಕೆ ತಕ್ಕಂತೆ ಇವರು ಆಹಾ ದೇಶಗಳಿಗೆ ಹೋಗಬೇಕಾಗಿ ಇದೆ ಸರ್. ಇಲ್ಲಿ ಇನ್ನೊಂದು ಸಾಮಾನ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂದರೆ, ನಾನು ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಮಕ್ಕಳನ್ನು ಸ್ವತಂತ್ರವಾಗಿ ಬಿಡ್ತಾ ಇಲ್ಲ ಸರ್. ಈಗ ಕೋರ್ಸ್ ಮುಗಿಯುತ್ತೆ, ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂದರೆ ಬೆಂಗಳೂರಿಗೆ
1: ಹೋಗ್ಬೋದು,
0: ಹಾಸನದಲ್ಲ ಕೆಲಸ ಮಾಡೋದು. ಆಮೇಲೆ ಸಂಬಳ, ವೇತನ, ಈಗ ನೀವು ಕಾರ್ಪೊರೇಟ್ ಸಿಟೀಸ್ ಅಂತ ಹೋದಾಗ ಅಲ್ಲೊಂದು ವೇತನ ಇರುತ್ತೆ, ಬೇರೆ ಬೇರೆ ನಗರದಲ್ಲಿ ಒಂದೊಂದು ರೀತಿ ವೇತನ ಇರುತ್ತೆ. ಆ ವೇತನ ಕೇಳಿದಾಗ ಏನು ಮಾಡ್ಬಿಡ್ತಾರೆ, ಬಿಡು ನೀನೇನು ಮಾಡೋಕೆ ಹೋಗ್ತೀನಿ ಅಂದರೆ ಬಿಟ್ಟಾಗಲೇ ಅಲ್ವಾ ಸರ್, ಎಷ್ಟು ದೂರ ಹೋಗ್ತಾರೆ ನಮ್ಮ ಮಕ್ಕಳು, ಎಷ್ಟು ದೂರ ಶ್ರಮಿಸ್ತಾರೆ ಅನ್ನೋದು ನಮಗೆ ಗೊತ್ತಾಗೋದು. ಹಾಸನದಲ್ಲಿ ಕೋರ್ಸ್ ಇದೆ ಅಂದರೆ ಕೇರ್ಪೇಟೆಯಿಂದ ಬರ್ತಾರೆ, ಸರ್ ದೂರ ಆಗುತ್ತೆ ಸರ್, ಓದ್ಸಕ್ಕಾಗಲ್ಲ ಸರ್. ಕೇರಳದಿಂದ ಮಕ್ಕಳು, ಮಧ್ಯಪ್ರದೇಶದಿಂದ ಮಕ್ಕಳು, ಗೊತ್ತಿಲ್ಲದಿರೋ ಭಾಷೆಯಲ್ಲಿ ಬಂದು 4 ವರ್ಷ ಪದವಿ ಪಡೆದು ಅವರು ಅವ್ರ ಜೀವನ ಕಟ್ಕೊಳ್ತಾರೆ ಸರ್. ನಾವು ಒಂದ್ ಸ್ವಲ್ಪ ಕಣ್ಣನ್ನು ತೆರೆದು ನೋಡಿದ್ರೆ ನಮ್ಮ

0: ಸುಂದರವಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಇವಾಗ ನೀವು BSc ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ಥೀಷಿಯಾ ಅಂತ ಹೇಳಿದ್ವಿ. ಇವಾಗ ನಿಮ್ಮ ಕಾರ್ಯಕ್ಷಮತೆ ಒಂದು ಸರ್ಜನ್ಗೆ ಇಷ್ಟ ಆದ್ರೆ ಅವರು ಹೋಗುವ ಆಸ್ಪತ್ರೆಗಳಿಗೂ ಸಹ ನಿಮ್ಮನ್ನ ಕರೆದುವಂತ ಅವಕಾಶಗಳು ಹೆಚ್ಚಾಗಿರುತ್ತೆ. ಈಗ ನಾವು BSc ಇನ್ ರೇಡಿಯಾಲಜಿ ಮತ್ತೆ ಇಮೇಜಿಂಗ್ ಟೆಕ್ನಾಲಜಿ ಅಂತ ಹೇಳಿದ್ವಿ, ತುಂಬಾ ಸೊಗಸಾದಂತ ಒಂದು ಕೋರ್ಸ್ ಅದು. ಈಗಿನ ವೈಜ್ಞಾನಿಕ ಕ್ಷೇತ್ರದಲ್ಲಿ MRI ಅಂತ ಕೇಳಿರ್ಬೋದು, ಮತ್ತೆ CT ಹೆಡ್ ಅಂತ, CT ಸ್ಕ್ಯಾನ್ಸ್ ಅಂತ ಎಲ್ಲ ಕರಿತೀವಿ, ತುಂಬಾ ಅತ್ಯಂತ ವೇಗವಾಗಿ ಬೆಳೀತಿರುವಂತ ಕ್ಷೇತ್ರ ನಮ್ದು ಆರೋಗ್ಯ ಕ್ಷೇತ್ರ. ಆ ನಿಟ್ಟಿನಲ್ಲಿ ಇವರ ಪಾತ್ರ ತುಂಬಾನೇ ಮಹತ್ವವಾಗಿರುತ್ತೆ ಸರ್.
1: ಸ್ವಯಂ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶ,
0: ಸ್ವಯಂ ಉದ್ಯೋಗ ಸರ್. ಇದರಲ್ಲಿ BSc MLS ಮಾಡಿ ಅಂದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ಮೆಡಿಕಲ್ ಲ್ಯಾಬೋರೇಟರಿ ಸೈನ್ಸ್ ಮಾಡಿರುವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ, ಆದರೆ ಅವರು ಲ್ಯಾಬ್ ಅನ್ನ ತೊರೆಯುವಂತ ಅವಕಾಶ ಇರಲ್ಲ ಸರ್. MBBS MD ಇನ್ ಪೆಥಾಲಜಿ ಮಾಡಿದವರಂತ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬಹುದು ಸರ್.
1: ಇಷ್ಟೆಲ್ಲ ಉದ್ಯೋಗದ ಅವಕಾಶಗಳು ಇರುತ್ತೆ. ಇವತ್ತು ತಾವು ಹೇಳಿದಾಗೆ ಈ ವೈದ್ಯಕೀಯ ಕ್ಷೇತ್ರ ಅನ್ನುವಂಥದ್ದು ತುಂಬಾ ದೊಡ್ಡದಾಗಿ ಬೆಳೀತಾ ಇರತಕ್ಕಂಥದ್ದು, ಹೆಚ್ಚು ಬೇಡಿಕೆಯನ್ನು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಕೋರ್ಸ್ಗಳನ್ನು ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಾಮಾನ್ಯವಾಗಿ ಉದ್ಯೋಗದ ಅವಕಾಶಗಳು ದೊರಕುತ್ತೆ ಅನ್ನುವಂಥದ್ದು. ಈ ಒಂದು ಅಲೈಡ್ ಹೆಲ್ತ್ ಸೈನ್ಸಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ?
0: ಸರ್, ನಾನಾಗಲೇ ಹೇಳಿದಂತೆ ಹಾಸನದ ಹೃದಯ ಭಾಗದಲ್ಲಿರುವಂತಹ ಮಕ್ಕಳ ರಾಜೀವ್ ಆಸ್ಪತ್ರೆ ಹಿಂಭಾಗದಲ್ಲಿ ರಾಜೀವ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್. ನನ್ನ ದೂರವಾಣಿ ಸಂಖ್ಯೆ 9591904385.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ.
0: 9591904385.
1: ಒಳ್ಳೆಯದು BS ಪರಮೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಲೈಡ್ ಹೆಲ್ತ್ ಸೈನ್ಸಸ್ ಅಂತ ಅಂದರೆ ಏನು, ಇಲ್ಲಿ ಏನನ್ನೆಲ್ಲ ಕಲಿಬಹುದು, ಯಾವ ಪದವಿಗಳನ್ನು ಪಡೆದುಕೊಳ್ಳಬಹುದು, ಕಲಿಯುವ ರೀತಿ ಹೇಗೆ, ಪ್ರವೇಶಾತಿಯನ್ನು ಪಡೆಯುವಂಥದ್ದು ಹೇಗೆ, ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಎಲ್ಲೆಲ್ಲಿ ಉದ್ಯೋಗದ ಅವಕಾಶಗಳನ್ನು ಗಳಿಸಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮಧುಸೂದನ್ ಸರ್. ಹಾಗೆ ನಮ್ಮ ಸಂಸ್ಥೆಯ ಪರವಾಗಿ ಆಕಾಶವಾಣಿ ಎಲ್ಲ ತಾಂತ್ರಿಕ ವರ್ಗದವರಿಗೆ ನಮ್ಮ ಮ್ಯಾನೇಜ್ಮೆಂಟಿನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.
2: ಇದುವರೆಗೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ವಿವಿಧ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ಗಳ ಕುರಿತು ಹಾಸನದ ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸ್ನ ಉಪನ್ಯಾಸಕರಾದ BS ಪರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ.
3: GRP ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. GRP ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: GRP ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. GRP ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: GRP ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. GRP ಜ್ಯುವೆಲ್ಲರ್ಸ್.

0: ಶುಭಾರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
1: ಈಗ ಸಮಯ 9:06 ಇದು ಆಕಾಶವಾಣಿಯ ಹಾಸನ ಕೇಂದ್ರ.

ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಮಸ್ಕಾರ. ಇಂದಿನ ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಶುಭ ಸ್ವಾಗತ. ಮಿತ್ರರೇ, ಇಂದಿನ ಮಾಯಾವಿ ಕಾರ್ಯಕ್ರಮದಲ್ಲಿ ನನ್ನ ಮೆಚ್ಚಿನ ಗೀತೆಗಳನ್ನು ಕೇಳಿಸಲು ಒಂದಿಷ್ಟು ಹಾಡುಗಳನ್ನು ನಿಮಗಾಗಿ ತಂದಿದ್ದೇನೆ. ನೀವು ಈ ಗೀತೆಯನ್ನು ಕೇಳಿದರೆ ನಿಮ್ಮ ಮನಸ್ಸಿಗೂ ಕೂಡ ಮೆಚ್ಚುಗೆ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಮೊದಲ ಗೀತೆಯನ್ನು ಈಗ ಕೇಳೋಣ ಅಲ್ವಾ? ಇದು ಅಪರಂಜಿ ಚಿತ್ರದ ಅತ್ಯಂತ ಜನಪ್ರಿಯ ಗೀತೆ. ಅದೇ ಮೋಹನ ಮುರಳಿಯ ನಾದಲೀಲೆಗೆ ಗೋಕುಲ ಹೇಳಿತು ಸ್ವಾಗತ. ವಾಣಿ ಜಯರಾಮ್ ಅವರು ಈ ಗೀತೆಗೆ ತಮ್ಮ ಸುಮಧುರ ಧ್ವನಿಯಲ್ಲಿ ಜೀವ ತುಂಬಿಸಿ ಹಾಡಿದ್ದಾರೆ. ಈ ಗೀತೆಯನ್ನು ಕೇಳ್ತಾ ಇದ್ರೆ ನಮ್ಮ ಮನಸ್ಸಿಗೆ ಏನೋ ಒಂಥರ ಖುಷಿಯಾಗುತ್ತೆ. ಹಾಗಾಗಿ ಈ ಗೀತೆ ನನಗೆ ತುಂಬಾ ಇಷ್ಟ ಆಗಿದೆ. ನೀವು ಕೇಳಿ, ಈ ಗೀತೆಯನ್ನು ನೀವು ಕೂಡ ಇಷ್ಟಪಡ್ತೀರಾ ಅಂತ ಹೇಳ್ತಾ, ಈ ಗೀತೆಯ ಸಾಹಿತ್ಯ ವಿಜಯ ನಾರಸಿಂಹ ಅವರದು, ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳುಗರೆ, ಮುಂದಿನ ಮನಮೆಚ್ಚಿದ ಗೀತೆ ಬಂಗಾರದ ರಥದಲ್ಲಿ ಸೂರ್ಯರಶ್ಮಿಯನ್ನು ಭೂಮಿಯ ಮೇಲೆ ಚೆಲ್ಲುತ್ತಾ ಎಲ್ಲರಿಗೂ ಹೊಸ ಹುರುಪು ನೀಡುವ ಗೀತೆ. ಅದೇ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಹಾಡಿರುವ ಹೊಸಬೆಳಕು ಚಿತ್ರದ ಗೀತೆ. ಈ ಗೀತೆ ಹಿಂದೆ ಆಕಾಶವಾಣಿಯಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹೆಚ್ಚು ಪ್ರಸಾರ ಆಗ್ತಾ ಇತ್ತು. ಈ ಗೀತೆಯನ್ನು ಕೇಳ್ತಾ ಇದ್ರೆ ನಾವು ಬಾಲ್ಯದಲ್ಲಿ ಚಳಿಗಾಲದಲ್ಲಿ ಸೂರ್ಯನ ಬಿಸಿಲಿಗೆ ಕಾಯ್ತಾ ಇರೋ ಸನ್ನಿವೇಶ ನೆನಪಾಗುತ್ತೆ. ಈ ಗೀತೆ ಹಾಗಾಗಿ ನನಗೆ ತುಂಬ ಇಷ್ಟ. ಈಗ ಈ ಗೀತೆಯನ್ನು ನಾವು ನೀವು ಎಲ್ಲ ಕೇಳೋಣ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಶ್ರೋತೃಗಳೇ, ಮಾಯಾವಿ ಕಾರ್ಯಕ್ರಮದಲ್ಲಿ ಈಗ ಸಮಯದ ಗೊಂಬೆ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರು ಹಾಡಿರುವ ಒಂದು ಗೀತೆಯನ್ನು ಕೇಳೋಣ. ಈ ಹಾಡಿನ ಸಂಗೀತ ತುಂಬ ಚೆನ್ನಾಗಿದೆ. ಗಾಯಕರು ಅಷ್ಟೇ ಸೊಗಸಾಗಿ ಈ ಗೀತೆಯನ್ನು ಹಾಡಿದ್ದಾರೆ. ಈ ಗೀತೆಯನ್ನು ಕೇಳ್ತಾ ಇದ್ರೆ ಆ ಗೀತೆಯ ಜೊತೆಗೆ ಹೆಜ್ಜೆ ಹಾಕುವ ಅಂತ ಕೂಡ ಅನಿಸುತ್ತೆ. ಹಾಗಾಗಿ ಮಾಯಾವಿ ಕಾರ್ಯಕ್ರಮದಲ್ಲಿ ಮುಂದಿನ ಮೆಚ್ಚಿನ ಗೀತೆ ಸಮಯದ ಗೊಂಬೆ ಚಿತ್ರದ್ದು. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

0: ನನ್ನ ರಾಜಕುಮಾರಿ,
1: ನನ್ನ ರಾಜಕುಮಾರ,
0: ನನ್ನ ರಾಜಕುಮಾರಿ.
2: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ. ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ. ಕಡ್ಡಾಯವಾಗಿ ಧರಿಸಬೇಕು, ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
3: ಕೆಳಗರೆ ಈಗ KJ ಜಯಸುದಾಸ್ ಮತ್ತು ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಪ್ರೇಮಲೋಕ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಈ ಗೀತೆಗಿದೆ. KJ ಜಯಸುದಾಸ್ ಅವರ ಕಂಠ ಮಾಧುರ್ಯ ನನಗೆ ತುಂಬ ಇಷ್ಟ, ಹಾಗೂ ರವಿಚಂದ್ರನ್ ಅಭಿನಯದ ಎಲ್ಲ ಸಿನಿಮಾಗಳು ತುಂಬ ಇಷ್ಟ. ಅದರಲ್ಲಿ ಈ ಗೀತೆ ನನಗೆ ಹೆಚ್ಚು ಇಷ್ಟ, ಖುಷಿಯನ್ನು ಕೊಡುತ್ತೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಈ ಗೀತೆಯನ್ನು ನಿಮಗೆ ಕೇಳಿಸೋಕೆ ಬಂದಿದ್ದೇನೆ. ನೀವು ಕೂಡ ಈ ಗೀತೆಯನ್ನು ಕೇಳಿ ಆನಂದಿಸಿ.

0: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
1: ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈಗ ಮೂಡಿ ಬರ್ತಾ ಇದೆ ಮುತ್ತಿನ ಹಾರ ಚಿತ್ರದ ಒಂದು ಗೀತೆ. ಈ ಹಾಡನ್ನ ಕೇಳ್ತಾ ಇದ್ರೆ ಕೊಡಗಿನ ಸಂಸ್ಕೃತಿ, ಸುಂದರ ತಾಣಗಳು ಹಾಗೂ ಕಾವೇರಿ ನದಿಯ ಉಗಮ ಇವೆಲ್ಲವೂ ಮನಸ್ಸಿಗೆ ಒಂಥರ ಹಿತ ಅನಿಸುತ್ತೆ. ಚಿತ್ರ ಅವರೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಗೀತೆಯನ್ನು ತುಂಬ ಸೊಗಸಾಗಿ ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಅನೇಕ ಗೀತೆಗಳಲ್ಲಿ ನನಗೆ ಈ ಗೀತೆಯೂ ಕೂಡ ತುಂಬ ಇಷ್ಟ ಆಗುತ್ತೆ. ಈಗ ನೀವು ಕೂಡ ಈ ಗೀತೆಯನ್ನು ಕೇಳ್ಕೊಂಡು ಬನ್ನಿ.

ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್

0: ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಹಿಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ನಿಮ್ಮದೇ ಮೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ ಆಗಿದೆ 9:07. ಸ್ನೇಹಿತರೆ, ಸಂಗೀತಕ್ಕೆ ಮನಸೋಲದ ವ್ಯಕ್ತಿಗಳು ಯಾರೂ ಇಲ್ಲ. ನಾವು ಸಾಹಿತ್ಯಕ್ಕಿಂತ ಬೇಗ ಸಂಗೀತಕ್ಕೆ ಆಕರ್ಷಿತರಾಗ್ತೀವಿ. ಕೆಲವರು ಸಾಹಿತ್ಯಕ್ಕೂ ಕೂಡ ಮನಸೋಲೋದು ಉಂಟು. ಹಾಗಾಗಿ ನಾವು ಕನ್ನಡ ಮಾತ್ರವಲ್ಲದೆ ಪರಭಾಷೆಯ ಚಿತ್ರಗಳ ಹಾಡುಗಳನ್ನು ಕೂಡ ಕೇಳ್ತೀವಿ. ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಹೀಗೆ. ಈ ಒಂದು ಹಿಂದಿ ಚಿತ್ರಗೀತೆಗಳಲ್ಲಿ ನನಗೆ ಉದಿತ್ ನಾರಾಯಣ್ ಮತ್ತು ಲತಾ ಮಂಗೇಶ್ಕರ್ ಅವರು ಹಾಡಿರುವ ದಿಲ್ ತೋ ಪಾಗಲ್ ಹೈ ಚಿತ್ರದ ಒಂದು ಗೀತೆ ತುಂಬ ಇಷ್ಟ. ಈ ಗಾಯಕರುಗಳು ಹಾಡಿರುವ ಎಲ್ಲ ಗೀತೆಗಳು ಅತ್ಯಂತ ಅದ್ಭುತವಾಗಿರ್ತವೆ, ಎಲ್ಲ ಕೇಳುಗರನ್ನು ತನ್ನತ್ತ ಆಕರ್ಷಿಸುತ್ತವೆ. ಹಾಗಾಗಿ ಈ ಗೀತೆಗಳಲ್ಲಿ ನನಗೆ ದಿಲ್ ತೋ ಪಾಗಲ್ ಹೈ ಚಿತ್ರದ ಈ ಗೀತೆ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಈ ಗೀತೆಯನ್ನು ಈಗ ಕೇಳಿ. ಈ ಗೀತೆಯ ರಚನೆಕಾರರು ಆನಂದ್ ಬಕ್ಷಿಯವರು, ಸಂಗೀತ ನಿರ್ದೇಶನ ಮಾಡಿದ್ದಾರೆ ಉತ್ತಮ್ ಸಿಂಗ್.

ಈಗ ಮತ್ತೊಂದು ಹಿಂದಿ ಚಿತ್ರದ ಗೀತೆಯನ್ನ ಕೇಳೋಣ. ಕೇಳುಗರೆ, ನಿಮಗೆಲ್ಲರಿಗೂ ಗೊತ್ತು, ಶ್ರೇಯಾ ಘೋಷಾಲ್ ಅವರು ಭಾರತದ ಅತ್ಯಂತ ಜನಪ್ರಿಯ ಮತ್ತು ಬಹುಮುಖಿ ಹಿನ್ನೆಲೆ ಗಾಯಕಿ. ಇವರು ತಮ್ಮ ಸುಮಧುರ ಧ್ವನಿಯಿಂದ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ನಾನು ಕೂಡ ಇವರ ಒಬ್ಬ ಅಭಿಮಾನಿ. ಶ್ರೇಯಾ ಘೋಷಾಲ್ ಅವರು ಭೂಲ್ ಭುಲಯ್ಯ ಚಿತ್ರದಲ್ಲಿ ಹಾಡಿರುವ ಮೇರೆ ಡೋಲನ ಈ ಗೀತೆ ಈಗ ಕೇಳೋಣ. ಈ ಗೀತೆಯನ್ನು ಕೇಳ್ತಾ ಇದ್ರೆ ಸಂಗೀತದ ಜುಗಲ್ಬಂದಿ ಹಾಗೆ ನಮಗೆ ಅನಿಸುತ್ತೆ. ಶ್ರೇಯಾ ಘೋಷಾಲ್ ಅವರೊಂದಿಗೆ ಎಂ ಜಿ ಶ್ರೀನಿವಾಸ್ ಕೂಡ ಈ ಗೀತೆಯನ್ನು, ಶ್ರೀಕುಮಾರ್ ಕೂಡ ಈ ಗೀತೆಯನ್ನು ತುಂಬ ಸೊಗಸಾಗಿ ಹಾಡಿದ್ದಾರೆ. ಮೆಚ್ಚಿನ ಗೀತೆಗಳಲ್ಲಿ ಇದು ಕೂಡ ಒಂದು ಇಷ್ಟದ ಗೀತೆಯಾಗಿದೆ. ಈಗ ಈ ಗೀತೆಯನ್ನು ಕೇಳಿ ಬರೋಣ. ಸಾಹಿತ್ಯ ಸಮೀರ್ ಅವರದು, ಸಂಗೀತ ನೀಡಿದ್ದಾರೆ ಪ್ರೀತಮ್.

ಇನ್ನು ಮುಂದೆ ಗಂಗಾ ಯಮುನಾ ಚಿತ್ರದಲ್ಲಿರುವ ಒಂದು ಮಧುರವಾದ ಗೀತೆ, ಅದೇ ಒಲವೇ ಮೌನವೇ. ಈ ಪ್ರೇಮದ ಸುಂದರ ಭಾವನೆಗಳನ್ನು ಆರ್ ಎನ್ ಜಯಗೋಪಾಲ್ ಅವರು ಈ ಗೀತೆಯಲ್ಲಿ ಕೇಳಿಸಿದ್ದಾರೆ. ಅಷ್ಟೇ ಮಾಧುರ್ಯವಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಯಾವಾಗಲೂ ಕೇಳಬೇಕು ಅನ್ನುವ ಗೀತೆಗಳಲ್ಲಿ ಇದು ಕೂಡ ಒಂದು ನನ್ನ ಇಷ್ಟದ ಗೀತೆ. ಈಗ ಈ ಗೀತೆ ನಿಮ್ಮೆಲ್ಲರಿಗಾಗಿ.

0: ಈಗ ಮಾಯಾವಿ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳುವ ಸಮಯ. ಯಾವ ಗೀತೆ ಅಂತ ಅಂದ್ಕೋತಾ ಇದ್ದೀರಾ ಹೇಳ್ತೀನಿ ಕೇಳುಗರೆ. ಭಾರತೀಯ ಚಿತ್ರರಂಗದಲ್ಲಿ ಹಲವಾರು ಪ್ರಸಿದ್ಧ ಗಾಯಕ ಗಾಯಕಿಯರು ಇದ್ದಾರೆ. ಎಸ್ ಜಾನಕಿ, ಪಿ ಸುಶೀಲಾ, ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಡಾಕ್ಟರ್ ರಾಜ್ಕುಮಾರ್, ಬೆಂಗಳೂರು ಲತಾ, ಸುಲೋಚನಾ, ಇನ್ನೂ ಮುಂತಾದವರು. ಹೀಗೆ ಅಂತಹ ಗಾಯಕಿಯರಲ್ಲಿ ಒಬ್ಬರು ಪ್ರಸಿದ್ಧ ಗಾಯಕಿ ಇದ್ದಾರೆ, ಅವರೇ ನಮ್ಮ ಎಲ್ ಆರ್ ಈಶ್ವರಿ ಅವರು. ಅವರು ತಮ್ಮ ಬಲಿಷ್ಠ ಕಂಠದ ಮೂಲಕ ಹಲವಾರು ಗೀತೆಗಳನ್ನು ಹಾಡಿ ಸಂಗೀತ ಪ್ರಿಯರನ್ನು ರಂಜಿಸಿದ್ದಾರೆ. ಅವರು ಹಾಡಿರುವ ಕನ್ನಡದ ಚಿತ್ರಗೀತೆಗಳಲ್ಲಿ ತುಂಬ ಇಷ್ಟವಾದ ಗೀತೆ ಸಿಪಾಯಿ ರಾಮು ಚಿತ್ರದಲ್ಲಿ ಹಾಡಿರುವ ಬಾಜಿ ಕಟ್ಟಿ ನೋಡು ಬಾ. ಈ ಗೀತೆ ಇದು ತುಂಬ ಚೆನ್ನಾಗಿದೆ. ಎಲ್ ಆರ್ ಈಶ್ವರಿಯವರ ಹಾಡಿನ ಸವಾಲಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ತಮ್ಮ ಜವಾಬನ್ನು ಕೊಟ್ಟಿದ್ದಾರೆ. ಉಪೇಂದ್ರ ಕುಮಾರ್ ಅವರು ಅದ್ಭುತವಾಗಿ ಇದಕ್ಕೆ ಸಂಗೀತವನ್ನು ನೀಡಿದರೆ ಆರ್ ಎನ್ ಜಯಗೋಪಾಲ್ ಅವರು ಅತ್ಯಂತ ಅದ್ಭುತವಾಗಿ ತಮ್ಮ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಆ ಗೀತೆ ಮೆಚ್ಚಿನ ಗೀತೆಗಳಲ್ಲಿ ಒಂದು. ಈಗ ನಿಮಗಾಗಿ.
1: ಕೊಕ್ಕರೆ ಕೊಕ್ಕೊ, ಕೊಕ್ಕರೆ ಕೊಕ್ಕೊ, ಕೊಕ್ಕರೆ ಕೊಕ್ಕೊ.

ಎಲ್ಲಿದೆ ಎಂಬ ಈ ಗೀತೆ. ಈ ಗೀತೆ ಮನಕ್ಕೆ ಸಮಾಧಾನ ಪಡಿಸುವಂತೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಈ ಗೀತೆಯ ಸಾಹಿತ್ಯದ ಎಲ್ಲಾ ಸಾಲುಗಳು ಕೂಡ ತುಂಬಾ ಅರ್ಥಗರ್ಭಿತವಾಗಿದೆ. ಹಾಗಾಗಿ ನನಗೆ ಈ ಗೀತೆ ತುಂಬಾ ಇಷ್ಟ. ಕೇಳಿ ಇಂದಿನ ಮಾಯಾವಿ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯಾಗಿ.

ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮೆಚ್ಚಿನ ಗೀತೆಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಕೂಡ ಈ ಹಾಸನ ಆಕಾಶವಾಣಿ ಕೇಂದ್ರವನ್ನು ಕೇಳ್ತಾ ಇರಿ. ಎಲ್ಲರಿಗೂ ನಮಸ್ಕಾರ.

ಇದುವರೆಗೆ ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು ನಿಮ್ಮದೇ ಮೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರದಿಂದ.

0: ಆಕಾಶವಾಣಿ ಹಾಸನ.
1: ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ.
2: ಇದು ಗಾದೆಗಳ ಗುಟ್ಟಿನ ಕಾರ್ಯಕ್ರಮ
3: ಗಾದೆ ಗಮ್ಮತ್ತು.
1: ದೊಡ್ಡೋರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ.
4: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಗಾದೆ ಗಮ್ಮತ್ತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೆಳಗುರೆ, ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು ಸಂಖ್ಯೆ 2462289, ಎಸ್ಟಿಡಿ ಕ್ರಮಾಂಕ 0-8-1-7-2. ಕರೆಗಳು ಸಾಕಷ್ಟು ಬರ್ತಾ ಇದೆ, ಈಗ ಮೊದಲ ಕರೆಯನ್ನ ಸ್ವೀಕರಿಸೋಣ. ನಮಸ್ತೆ.
5: ಗುಡ್ ಮಾರ್ನಿಂಗ್ ಸರ್.
4: ಗುಡ್ ಮಾರ್ನಿಂಗ್, ಯಾರಿದು?
5: ಸಂಗಮ್ ಟೇಲರ್ ಶಶಿಕುಮಾರ್, ಪೇಟೆ ಮಾಚನಹಳ್ಳಿಯಿಂದ.
4: ಎಲ್ಲಿ ಬರುತ್ತೆ ಇದು?
5: ನಮ್ಮ ಮಧುಸೂದನ್ ಇದಾರಲ್ಲ, ಅದೇ ಊರು.
4: ಹಾ, ಅರಕ್ಲಗೂಡು.
5: ಅರಕ್ಲಗೂಡು, ಅದ್ರ ಪಕ್ಕ ನಮ್ದು 8th ವಾರ್ಡ್ ಪೇಟೆ ಮಾಚನಹಳ್ಳಿ.
4: ಹೌದಾ? ತುಂಬಾ ಸಂತೋಷ. ಈಗ ನಿಮ್ಗೆ ಗಾದೆಯನ್ನ ಅರ್ಧ ಕೇಳ್ತೀವಿ, ಅರ್ಧ ಗಾದೆಯನ್ನ ನೀವು ಪೂರ್ಣಗೊಳಿಸ್ಬೇಕು, ಆಯ್ತಾ?
5: ಸರಿ ಸರಿ.
4: ನಿಮ್ಮ ಗಾದೆ ಹೀಗಿದೆ: ಜನ ನೋಡಿ ಬಿಡಬೇಕು,
5: ಜನ ನೋಡಿ ಬಿಡಬೇಕು.
4: ಹಾ, ಇನ್ನರ್ಧ ನೀವ್ ಹೇಳ್ಬೇಕು.
5: ದಾನ ಕೊಡಬೇಕು.
4: ಇಲ್ಲ, ತಪ್ಪಾಗಿದೆಯಲ್ಲ. ಕೇಳಿಸ್ಕೊತಾ ಇರ್ತೀರಾ? ಮುಂದಿನ ಕರೆಗೆ ಹೋಗೋದಾ? ಧನ್ಯವಾದ ಕರೆ ಮಾಡಿದಕ್ಕೆ. ನಮಸ್ತೆ.
6: ನಮಸ್ತೆ ಸರ್.
4: ತಮ್ಮ ಪರಿಚಯ?
6: ನಾನು ಆಲೂರಿಂದ, ಶಾರದಮ್ಮ ಸರ್. ಮಾಯಾವಿ ಒಳ್ಳೆ, ತುಂಬಾ ಚೆನ್ನಾಗಿ ಬಂತು ಸರ್.
4: ಚೆನ್ನಾಗಿತ್ತಾ?
6: ಬಾರಿ ಚೆನ್ನಾಗಿ ನಡೆಸಿಕೊಟ್ರಿ.
4: ಧನ್ಯವಾದ ತಮ್ಗೆ.
6: ಹೌದು,
4: ಇದೇ ತರ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ.
6: ಹೌದು ಸರ್, ನಾವು ಎಲ್ಲ ಕಾರ್ಯಕ್ರಮ ಈಗ ಹಾಕಿರ್ ನಾವ್ ಆಫ್ ಮಾಡದೇ ಇಲ್ಲ.
4: ತುಂಬಾ ಸಂತೋಷ.
6: ಆಯ್ತು,
4: ಗಾದೆಯನ್ನ ಕೇಳಿಸ್ಕೊಂಡ್ರ?
6: ಇಲ್ಲ ಸರ್, ಹೇಳಿ.
4: ಜನ ನೋಡಿ ಬಿಡಬೇಕು, ಇನ್ನರ್ಧವನ್ನ ನೀವ್ ಹೇಳಿ.
6: ಜನ ನೋಡಿ ಬಿಡಬೇಕು ಅಂದ್ರೆ, ಜನ ನೋಡಿ ಸ್ವಲ್ಪ ಈ ಜಗಳಾಡೋದು ಮಾತು ಅದೇನಾರ ಬಿಡ್ಬೇಕು ಅಂತಲ.
4: ಅಲ್ಲ ಅಲ್ಲ
6: ಅಲ್ವಾ,
4: ಗಾದೆ ಮಾತು
6: ಜನ ನೋಡಿ ಬಿಡಬೇಕು, ಬುದ್ಧಿಯ ಮಾತು ಕಲಿಯಬೇಕು ಅಂತಲ.
4: ಇಲ್ಲ, ತಪ್ಪಾಗಿದೆ ನಿಮ್ಮ ಉತ್ತರ.
6: ಹೌದಾ? ಸುಳ್ಳು ಕೊಡಿ ಸರ್.
4: ಅದೇ ರೀತಿ ಬರುತ್ತೆ. ಈಗ ಮುಂದಿನ ಕಾರ್ಯಕ್ಕೆ ಹೋಗೋಣ.
6: ಬಿಡಬೇಕು, ಬುದ್ಧಿ ಮಾತು ಕಲಿಯಬೇಕು ಅಂತ.
4: ಇಲ್ಲ ಇಲ್ಲ, ಇಲ್ಲಿ ಬೇರೆ ಇದೆ. ಅಲ್ಲ ಅಲ್ಲ, ಕೇಳಿಸ್ಕೊತಾ ಇರಿ ಕಾರ್ಯಕ್ರಮನ. ಯಾರಾದ್ರೂ ಹೇಳ್ತಾರೆ, ಹೇಳಲಿಲ್ಲ ಅಂದ್ರೆ ನಾವೇ ಹೇಳ್ತೀವಿ. ಕರೆ ಮಾಡಿದಕ್ಕಾಗಿ ಧನ್ಯವಾದ.
6: ಧನ್ಯವಾದ.
4: ನಮಸ್ತೆ.
7: ನಮಸ್ತೆ ಸರ್, ಮೇನಕ
4: ಅವರು. ತಿಂಡಿ ಆಯ್ತಾ?
7: ಇನ್ನೂ
4: ಆಗಿಲ್ವಾ?
7: ಹಾ,
4: ನಮ್ದಾಯ್ತು. ಗಾದೆಯನ್ನ ಕೇಳಿಸ್ಕೊಂಡ್ರ?
7: ಜನ ನೋಡಿ
4: ಬಿಡಬೇಕು,
7: ಜಾಗ ನೋಡಿ ಬಿಡಬೇಕು.
4: ಹಾ, ಸರಿಯಾಗಿದೆ ನಿಮ್ಮ ಉತ್ತರ.
7: ಥ್ಯಾಂಕ್ ಯು ಸರ್.
4: ಹೇಗ್ ಗೊತ್ತಾಯ್ತು ಇದು?
7: ಗಾದೆ ಬುಕ್ ನನ್ನ ಹತ್ರ ಇದೆ ಸರ್, ಅದ್ರ ನೋಡ್ಕೊತಾ ಇರ್ತೀನಿ ಅವಾಗ ಅವಾಗ.
4: ಓ, ಹಾಗಾದ್ರೆ ಸೂಪರ್. ನೀವು ಆಯ್ತು, ಸರಿ ಉತ್ತರ ನೀಡಿದ್ದಕ್ಕಾಗಿ ತಮಗೆ ಅಭಿನಂದನೆಗಳು.
7: ಥ್ಯಾಂಕ್ ಯು
4: ಕರೆ ಮಾಡಿದ್ದಕ್ಕಾಗಿ. ಧನ್ಯವಾದ. ನಮಸ್ತೆ.
8: ನಮಸ್ತೆ ಸರ್.
4: ಯಾರಿದು ಕರೆ ಮಾಡಿರೋದು?
8: ನಿರಂಜನ ಮೂರ್ತಿ ಸರ್, ಬೀರೂರಿಂದ.
4: ನಿರಂಜನ ಮೂರ್ತಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
8: ಧನ್ಯವಾದಗಳು ಸರ್.
4: ನಿಮ್ಗೆ ಗಾದೆ ಮಾತು ಕೇಳೋದ?
8: ಕೇಳಿ ಸರ್.
4: ಉಪ್ಪಿಟ್ಟವನನ್ನು
8: ಉಪ್ಪಿಟ್ಟವನನ್ನು
4: ಮುಂದಿನದನ್ನ ನೀವು ಪೂರ್ಣಗೊಳಿಸಬೇಕು
8: ಸರ್. ಉಪ್ಪಿಟ್ಟವನನ್ನು ಉಪ್ಪಿನ ತರಕ ಮರೆಯಬೇಡ ಸರ್.
4: ಸರಿಯಾಗಿದೆ ತಮ್ಮ ಉತ್ತರ. ಥಟ್ ಅಂತ ಹೇಳಿದ್ರಲ್ಲ, ಹೇಗೆ
8: ಸರ್? ಅದು ನಮಗೊಂದು ಸರಿ ಪದಬಂಧದಲ್ಲಿ ಬಂದು ಸರ್, ಉಪ್ಪು ತಿಂದ ಮನೆಯ ಮುಪ್ಪಿರೋ ತನಕ ಮರೆಯಬೇಡ ಅಂತ. ಅದಕ್ಕೋಸ್ಕರ ನಮಗ ಸರ್ ಈಗ
4: ಅದೇ ನೆನಪಿತ್ತಾ?
8: ಹೌದು ಸರ್, ನೆನಪಿತ್ತು ಸರ್.
4: ಆಯ್ತು, ಸರಿ ಉತ್ತರವನ್ನ ನೀಡಿದ್ರಿ, ತಮಗೆ ಅಭಿನಂದನೆಗಳು.
8: ಧನ್ಯವಾದ.
4: ಧನ್ಯವಾದ. ನಮಸ್ತೆ
9: ಸರ್. ನಮಸ್ಕಾರ, ನಾನು ಗುರುಮೂರ್ತಿ, ಕೇರ್ಪರ ವಾಸನಿಂದ.
4: ಗುರುಮೂರ್ತಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
9: ಥ್ಯಾಂಕ್ ಯು ಸರ್.
4: ಹೇಗಿದ್ರ ಗುರುಮೂರ್ತಿ ಅವರು?
9: ಸರ್ ಪರವಾಗಿಲ್ಲ ಸರ್, ಫೈನ್ ಸರ್.
4: ನಿಮ್ಗೆ ಗಾದೆಯನ್ನ ಕೇಳೋದ?
9: ನೀವ್ ಚೆನ್ನಾಗಿದ್ರ ಸರ್?
4: ನಾವು ಚೆನ್ನಾಗಿದ್ದೀವಿ. ನಿಮ್ಗೆ ಗಾದೆ ಮಾತು ಕೇಳೋದಾ?
9: ಕೇಳಿ ಸರ್.

0: ಹುಲ್ಲಿನ ಉರಿ
1: ಸರ್
0: ಹುಲ್ಲಿನ ಉರಿ
1: ಊರಿಗೆಲ್ಲ ಕಾಗಿತ್ತು.
0: ಹ್ಮ್ ಅಲ್ಲ ಬೇರೆ ಇದೆ.
1: ಹೌದಾ?
0: ಹುಲ್ಲಿನ
1: ನಾನೊಂದು ಕೇಳ್ತೀನಿ, ನಾನೊಂದು ಕೇಳ್ತೀನಿ, ಹೇಳ್ತೀರ ಸರ್?
0: ನೀವು ಇದಕ್ಕೆ ಉತ್ತರ ಅನ್ನೋ ಕೊಡಿ.
1: ಉತ್ತರ ಸಿಗ್ತಿಲ್ಲ.
0: ಆಯ್ತು, ನೀವು ಕಾರ್ಯಕ್ರಮ ಕೇಳಿಸ್ಕೊತಾ ಇರಿ, ಮುಂದಿನ ಕರೆಗೆ ಹೋಗ್ತೀವಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ
2: ಸರ್. ನಮಸ್ತೆ,
0: ಯಾರಿದು?
2: ಶನ್ವಸಂತ್ ಇಂದ ವಸಂತ್ ಕುಮಾರಿ ಸರ್.
0: ವಸಂತ್ ಕುಮಾರಿ ಅವರಿಗೆ ಗಾದೆ ಕೇಳಿಸ್ಕೊಂಡ್ರ?
2: ಅದು ಇವಾಗ ಆನ್ ಮಾಡಿದ್ರೆ ಸರ್, ಕರೆಂಟ್ ಇರ್ಲಿಲ್ಲ. ಇನ್ನೊಂದ್ಸಲ
0: ಇರ್ಲಿ, ಪರವಾಗಿಲ್ಲ.
2: ಹುಲ್ಲಿನ ಉರಿ,
0: ಹುಲ್ಲಿರುತ್ತಲ್ಲ ಅದ್ರದ್ದು ಉರಿ
2: ಏನಾರು ಇದೆಯಾ ಅಂತ.
0: ಆ ಹುಲ್ಲಿನ ಉರಿ ಮತ್ತೆ ಇನ್ನೊಂದ್ ಯಾವ್ದೋ ಇರಲ್ಲ ಅಂತ.
2: ಹುಲ್ಲಿನ ಉರಿ ಗೊತ್ತಾಗ್ತಿಲ್ವಲ್ಲ ಸರ್.
0: ಗೊತ್ತಾಗ್ತಾ ಇಲ್ವಾ? ಸರಿ ಆಯ್ತು, ಕಾರ್ಯಕ್ರಮವನ್ನ ಕೇಳಿಸ್ಕೊತಾ ಇರಿ, ಮುಂದಿನ ಕರೆ ಅವ್ರು ಹೇಳ್ಬಹುದು, ನೋಡೋಣ. ಧನ್ಯವಾದ. ನಮಸ್ತೆ.
3: ನಮಸ್ಕಾರ ಸರ್, ನಾನು ಕಟ್ಟಿನಕೆರೆ ಮಾರುಕಟ್ಟೆಯಿಂದ ನಂದಕುಮಾರ್ ಸರ್.
0: ನಂದಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಖಂಡಿತ ಸರ್.
0: ಗಾದೆ ಮಾತನ್ನ ಕೇಳಿಸ್ಕೊಂಡ್ರ?
3: ಅದೇ ಮುಂದಿನ ಗುರಿ ಅಂತ ಹೇಳಿದ್ರಲ್ಲ,
0: ಹುಲ್ಲಿನ ಉರಿ. ಹುಲ್ಲು ಹುಲ್ಲು ಹುಲ್ಲಿನ ಉರಿ,
3: ಹುಲ್ಲಿನ ಉರಿ.
0: ಹಾ,
3: ತಿಳಿಬೇಕಾಗಲ್ಲ, ಬೋಧಿ ನೋಡ್ಬೇ ಅಷ್ಟೇ.
0: ಇಲ್ಲ, ತಪ್ಪಾಗಿದೆ ತಮ್ಮ ಉತ್ತರ.
3: ಅಲ್ಲ, ಹುಲ್ಲಿನ ಉರಿ ಎಂದಾಗ ಉರಿ ಹಿಡಿಯಕ್ಕಾಗಲ್ಲ ಸರ್.
0: ಅಲ್ಲ, ಅದ್ರದ್ದು ಮುಂದಿನ ಗಾದೆ ಹೀಗಿದೆ, ನೀವು ಮೂರನೇ ಅವರು, ನಿಮ್ಗೆ ಹೇಳ್ತಾ ಇದ್ದೀವಿ. ಹುಲ್ಲಿನ ಉರಿ ಕನಸಿನ ಸಿರಿ ನಿಲ್ಲದು ಅಂತ.
3: ಕನಸಲ್ಲಿ ಸಿರಿನೂ ಹಿಡಿಯಕ್ಕಾಗಲ್ಲ, ಹುಲ್ಲಿನ ಉರಿನೂ ಹಿಡಿಯಕ್ಕಾಗಲ್ಲ.
0: ಹುಲ್ಲಿನ ಉರಿ ಜಾಸ್ತಿ ಹೊತ್ತು ಇರಲ್ಲ ಅಲ್ವಾ?
3: ಹೌದು ಸರ್, ಹೌದು ಸರ್.
0: ಹಾಗೆ ಇದು ಗಾದೆ ಮಾತು.
3: ತಮ್ಗೆ ಬಾಳಿ ವಂದನೆಗಳು.
0: ಕರೆ ಮಾಡಿದ್ದಕ್ಕಾಗಿ ತಮ್ಗೆ ಧನ್ಯವಾದಗಳು. ನಮಸ್ತೆ.
4: ಹಲೋ, ನಮಸ್ತೆ ಸರ್.
0: ಸರಸ್ವತಿ ತಿಮ್ಮಪ್ಪ ಅವರು.
4: ಥ್ಯಾಂಕ್ ಯು ಸರ್.
0: ತುಂಬಾ ದಿನ ಆಗಿತ್ತು ಅಲ್ವಾ ಸರಸ್ವತಿ ಅವರೇ ಮಾತಾಡಿ?
4: ತುಂಬಾ ಸಮಯ ಆಯ್ತು.
0: ನಿಮ್ಗೆ ಒಂದು ಗಾದೆ ಮಾತು ಇದೆ, ಕೇಳೋದಾ?
4: ಹೇಳಿ.
0: ಕಣ್ಣಿನಷ್ಟು ಪ್ರಕಾಶವಿಲ್ಲ.
4: ಎಂತ ಸರ್?
0: ಕಣ್ಣಿನಷ್ಟು ಪ್ರಕಾಶವಿಲ್ಲ. ಮುಂದಿನದನ್ನ ಹೇಳ್ಬೇಕು.
4: ಈಗಿನಂತ ಇದು ಬರಗಾಲವಿಲ್ಲ ಅಂತ ಸರ್?
0: ಅಲ್ಲ, ತಪ್ಪಾಗಿದೆ ಉತ್ತರ.
4: ಕಡಿ ಸರ್.
0: ಕಣ್ಣು ತುಂಬಾ ಇಂಪಾರ್ಟೆಂಟ್ ಅಲ್ವಾ ನಮ್ಗೆ? ನಮ್ ಕಣ್ಣು ಒಂದ್ಸತಿ ಹೋದ್ರೆ ನಾವು ಏನೇ ಕನ್ನಡಕ ಯೂಸ್ ಮಾಡಿದ್ರು ಅದರಿಂದ ಏನು ಅಲ್ವಾ? ಹಾಗೆ ಇದಿಲ್ಲ ಅಂದ್ರೆ ಜೀವನನೇ ಇಲ್ಲ ಅಂದ್ರೆ ಬೇಕು ಅಂತ ಮನುಷ್ಯನಿಗೆ.
4: ಕಣ್ಣು ಕಣ್ಣು ಬೇಕೇ ಬೇಕಲ್ಲ ಸರ್, ಯಾರಿಗೂ ಕಣ್ಣಿಲ್ಲದಿದ್ರೆ ಜೀವನ ನಡೀಲಿಕ್ಕೆ ಆಗ್ಲಿಕ್ಕಿಲ್ಲ.
0: ಹೌದು ಹೌದು, ಗೊತ್ತಾಗ್ತಾ ಇಲ್ವಾ?
4: ಆದ್ರೆ ಕುರುಡನಾಗಿರ್ಬಾರ್ದು ಅಂತ ಸರ್?
0: ಇಲ್ಲ, ತಪ್ಪಾಗಿದೆ. ಕೇಳಿಸ್ಕೊತಾ ಇರಿ. ಧನ್ಯವಾದ. ಈಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ನಮಸ್ತೆ. ಸುಮಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ತೆ ಸರ್.
0: ಗಾದೆ ಮಾತನ್ನ ಕೇಳಿಸ್ಕೊಂಡ್ರ? ಹೇಳಿ.
5: ಕಣ್ಣಿನಷ್ಟು
0: ಪ್ರಕಾಶವಿಲ್ಲ,
5: ಮಣ್ಣಿನಷ್ಟು ಆಧಾರವಿಲ್ಲ.
0: ಮಣ್ಣಿನಷ್ಟು ಆಧಾರವಿಲ್ಲ, ಹೇಗ್ ಗೊತ್ತಾಯ್ತು ಇದು?
5: ಅಂದ್ರೆ ಕಣ್ಣು ಮಣ್ಣು ಅಂತ ಪ್ರಾಸಪದ ತಿಳಿತು. ಹಂಗೆ ಮಣ್ಣಿದ್ರೆ ಅದೇ ಒಂದು ಗಟ್ಟಿ ಅಲ್ವಾ ಆಧಾರ ಅಂತ.
0: ಏನಿಲ್ಲ ಕೆಲ್ಸ ಏನಿಲ್ಲ ಅಂದ್ರೂನು ಹೌದು. ಸರಿಯಾದ ಉತ್ತರವನ್ನ ತಿಳಿಸಿದ್ರಿ, ಅಭಿನಂದನೆಗಳು ತಮ್ಗೆ. ನಮಸ್ತೆ.
6: ಹಲೋ.
0: ನಮಸ್ತೆ, ತಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ.
6: ಹೇಳಿ ಸರ್. ಹೇಳಿ ಸರ್, ಕೇಳ್ತೇವೆ.
0: ಯಾರಿದು ಕರೆ ಮಾಡಿರೋದು?
6: ನಾವು ಹಳೆಬೀಡಿಂದ ಕಡತಳ್ಳಿ ಸರ್, ಗುರುಮೂರ್ತಿ.
0: ಗುರುಮೂರ್ತಿ ಅವರ? ನಿಮ್ಗೆ ಪ್ರಶ್ನೆ
6: ಹೇಳಿ.
0: ಉದ್ದು ಉಬ್ಬಿದರೆ
6: ಸರ್,
0: ಉದ್ದು ಉದ್ದಿನ ಬೇಳೆ ಅಂತೀವಲ್ಲ, ಉದ್ದು ಉಬ್ಬಿದರೆ ಮುಂದಿನದನ್ನ ನೀವು ಪೂರ್ಣಗೊಳಿಸ್ಬೇಕು.
6: ಗೊತ್ತಾಗ್ತಾ
0: ಇಲ್ವಾ?

0: ಮುಂದಿನ ಕರೆಗೆ ಹೋಗ್ತೀವಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ.
1: ನಮಸ್ತೆ ಸರ್.
0: ತಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ, ಮಾತನಾಡಿ.
1: ಚೇತನ್ ಅಂತ ಹಾಸನಿಂದ.
0: ಚೇತನ್ ಅವರು ಗಾದೆ ಮಾತನ್ನ ಕೇಳಿಸ್ಕೊಂಡ್ರ?
1: ಕೇಳಿಸ್ಕೊಂಡೆ ಸರ್.
0: ಮುಂದುವರಿಸ್ತೀರಾ? ಹೇಳಿ.
1: ಹೊಲವೆಲ್ಲ ಬಿತ್ತು ಅಂತ ಬರುತ್ತೆ ಸರ್?
0: ಇಲ್ಲ ಇಲ್ಲ. ಉದ್ದು ಉಬ್ಬಿದರೆ ಗೊತ್ತಾಗ್ತಾ ಇಲ್ವಾ? ಕೇಳಿಸ್ಕೊತಾ ಇರಿ ಕಾರ್ಯಕ್ರಮನ, ಆಯ್ತಾ? ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ
1: ಸರ್. ನಮಸ್ತೆ ಸರ್, ಬಾಳುಪೇಟೆ ಚಿಂಡಳ್ಳಿಯಿಂದ ಈಶ್ವರ್ ಮಾತಾಡ್ತೀನಿ.
0: ಈಶ್ವರ್ ಅವರೇ, ಗಾದೆ ಮಾತನ್ನ ಕೇಳಿಸ್ಕೊಂಡ್ರ?
1: ಸರ್ ಏನ್ ಇವಾಗ ಸಿಕ್ಕ,
0: ಇವಾಗ ಕರೆ ಸಿಕ್ತಾ? ಕೇಳಿಸ್ಕೊಳ್ಳಿ. ಉದ್ದು ಉಬ್ಬಿದರೆ ಮುಂದಿನ
1: ಉದ್ದು ಉಬ್ಬಿದಾಗೆ ಮರವಾಗಿ ಬೆಳೆದಿತ್ತೆ.
0: ಇಲ್ಲ, ಇಲ್ಲಿ ಉತ್ತರ.
1: ದೋಸೆ
0: ಅದು ಅದು
1: ಉದ್ದು ಉಬ್ಬಿದರೆ ದೋಸೆ ಹರಡುವ.
0: ಇಲ್ಲ, ತಪ್ಪಾಗಿದೆ ಉತ್ತರ.
1: ಸರಿ,
0: ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ.
2: ನಮಸ್ತೆ ಸರ್, ಶಾಂತಿನಿ ಮಂಜುನಾಥ್ ಹಾಸನದಿಂದ.
0: ಶಾಂತಿನಿ ಮಂಜುನಾಥ್ ಅವರು ಕಾರ್ಯಕ್ರಮವನ್ನು ಕೇಳಿಸ್ಕೊತಾ ಇದ್ದೀರಾ?
2: ಕೇಳಿಸ್ಕೊಂಡೆ ಸರ್.
0: ಗಾದೆ ಕೇಳಿಸ್ಕೊಂಡ್ರ?
2: ಉದ್ದು ಉಬ್ಬಿದರೆ ಮದ್ದಳೆ ಯಾವೀತೆ ಅಂತ.
0: ಸರಿಯಾಗಿದೆ ತಮ್ಮ ಉತ್ತರ. ಏನ್ ಹೇಳ್ತೀರಿ ಅದ್ರ ಬಗ್ಗೆ
2: ಸರ್?
0: ಏನ್ ಹೇಳ್ತೀರಿ ಅದ್ರ ಅರ್ಥ ಏನು?
2: ಅಂದ್ರೆ ಇದು ಉದ್ದು ಅಂತ ನೆನೆಸಿ ರುಬ್ಬಿದಾಗ ಅದು ಉಬ್ಕೊಳ್ಳುತ್ತೆ ಸಾಮಾನ್ಯವಾಗಿ, ಅದರಿಂದ ಅದು ಹಾಗಾಗಿ ಸಂಗೀತದ ಮದ್ದಳೆ ಆಗಿ ಸಾಧ್ಯ ಇಲ್ಲ ಅದು ಅಂತೇಳಿ. ಅಂದ್ರೆ ಬಾಹ್ಯ ಹೇಳ್ಬೇಕು ಅಂದ್ರೆ ದೊಡ್ಡದಾಗಿ ಕಾಣೋದು ಯಾವುದು ಅದಕ್ಕಿಂತ ಭಿನ್ನವಾಗಿ ಕೆಲಸ ಮಾಡೋದಿಲ್ಲ ಅಂತಕ್ಕಂಥದ್ದು ಹೇಳುತ್ತೆ ಸರ್. ಅಂದ್ರೆ ಅಂದ್ರೆ ಇದು ಒಂದು ಸಾಮರ್ಥ್ಯವಿಲ್ಲದವರನ್ನು ದೊಡ್ಡ ಸ್ಥಾನಕ್ಕೆ ಹೋಲಿಸಿದಾಗ ಈಗ ಅದೇ ಸಮರ್ಥವಾಗಿ ಬಳಸಲಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್ ನಾನು. ಅಂದ್ರೆ ಚಿಕ್ಕದನ್ನ ದೊಡ್ಡದಾಗಿ ಬಿಂಬಿಸ ಹೋದಾಗ ಅದಕ್ಕೆ ಹೋಲಿಕೆ ಕೊಟ್ಟಾಗ ಉದ್ದು ಉಬ್ಬಿದೆ ಅಂತಂದ್ರೆ ಅದು ಮದ್ದಳೆ ಆಗಕ್ ಸಾಧ್ಯ ಇಲ್ಲ, ಅದರಲ್ಲಿ ಸಂಗೀತ ಇದ್ ಮಾಡಕ್ ಸಾಧ್ಯ ಇಲ್ಲ ನಾವು ಅಂತ.
0: ಸರಿಯಾಗಿ ಅರ್ಥೈಸಿದ್ರಿ, ಸರಿ ಉತ್ತರವನ್ನು ಕೂಡ ನೀಡಿದ್ರಿ, ಅಭಿನಂದನೆಗಳು ತಮಗೆ.
2: ಥ್ಯಾಂಕ್ ಯು ಸರ್.
0: ಕೇಳುಗರೆ, ಈಗ ಪ್ರಾಯ ಪ್ರಾಯ ಪ್ರಾಯ ಈ ಚಿತ್ರದ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ.

0: ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮದೇ ಮೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರದಿಂದ ಗಾದೆ ಗಮ್ಮತ್ತು ನೇರ ಫೋನಿನ ಕಾರ್ಯಕ್ರಮವನ್ನ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು ಮತ್ತೊಮ್ಮೆ 2452258, ಮತ್ತೊಂದು ಸಂಖ್ಯೆ 2462289. ಎಸ್ಟಿಡಿ ಕ್ರಮಾಂಕ 08172. ಈಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ನಮಸ್ತೆ.
1: ನಮಸ್ತೆ ಸರ್, ನನ್ನ ಹೆಸರು ಹೇಮಕ್ಷಿ ದಾಸ್ತಿಕ್ಕಿ ಅಂತ.
0: ಹೇಮಕ್ಷಿ ಅವರ
1: ಹಾಸನುದೇಗಿರಿ ಬಡಾವಣೆಯಿಂದ ಸರ್.
0: ಹಾಸನದಿಂದ ಕರೆ ಮಾಡಿದ್ದೀರಿ?
1: ಹೌದು ಸರ್.
0: ಕಾರ್ಯಕ್ರಮವನ್ನು ಕೇಳಿಸ್ಕೊತಾ ಇದ್ದೀರಾ?
1: ಹೌದು ಸರ್, ತುಂಬಾ ಚೆನ್ನಾಗಿತ್ತು. ಮಾಯಾವಿ ಅಂತೂ ತುಂಬಾ ಚೆನ್ನಾಗಿ ಬಂತು ಸರ್.
0: ಧನ್ಯವಾದ. ನಿಮ್ಗೆ ಗಾದೆ ಹೀಗಿದೆ,
1: ಹೇಳಿ ಸರ್. ಗೊತ್ತಿದ್ರೆ ಹೇಳ್ತೀನಿ.
0: ಅಳಿಯ ದೀಪಾವಳಿಗೆ ಚಂದ, ಮುಂದಿನ
1: ಗೌರಿ ಹಬ್ಬಕ್ಕೆ ಚಂದ ಅಂತಲ್ಲ
0: ಪಟ್ಟ ಅಂತ ಹೇಳ್ಬಿಟ್ರಿ. ಗೊತ್ತಿತ್ತ ಇದು?
1: ಇಲ್ಲ ಸರ್, ಗೊತ್ತಿರಲಿಲ್ಲ. ಅಂದ್ರೆ ಗೊತ್ತಾಗುತ್ತಲ್ಲ ಸರ್, ಮಗಳು ಗೌರಿ ಹಬ್ಬಕ್ಕೆ ಬಂದ್ರೆ ಚಂದ ಅಲ್ವಾ ಸರ್. ಮತ್ತೆ ನಾವು ಬಾಗ್ನ ಕೊಟ್ಟು ಕರ್ಕೊ ಬರ್ತೀವಿ.
0: ಹೌದು,
1: ಅದು ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಇನ್ನೊಂದ್ ಗದೆ ಇದೆ ಸರ್, ಎಂತದ್ದು ನಾಗಿಲ್ದ ಅಳಿಯ ನಾಗರಬಕ್ ಬಂದ ಅಂತ. ನಾಗಿಲ್ದ ಅಳಿಯ ನಾಗರಬಕ್ ಬಂದ ಅಂತಾರೆ. ದೀಪಾವಳಿಗೆ ಅಳಿಯ ಬರ್ಲೇಬೇಕು ಸರ್, ಆಗ ಉಂಗ್ರ ಎಲ್ಲ ಕೊಡ್ಬೇಕಲ್ವಾ?
0: ಹೌದು.
1: ಕೊಡ್ತಾರೆ, ಎಲ್ಲರೂ ಕೊಡಕ್ಕಾಗಲ್ಲ.
0: ಹಳ್ಳಿಯಲ್ಲಿ ಒಂದು ನಿಜ ಮನುಷ್ಯನ ನಿಜ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ಮಾತುಗಳು ಇವೆಲ್ಲ ಅಲ್ವಾ?
1: ಹೌದು ಸರ್. ಮತ್ತೆ ಇನ್ನೊಂದು, ನಮ್ಮ ಅಮ್ಮನ ಮೇಲೆ ನಾಗರ ಪಂಚಮಿ ಮಾಡ್ತಾರೆ. ನಾನು ನಮ್ಮನೇರು ಹೋಗ್ಬಿಟ್ಟು ಸರ್, ಆಮೇಲೆ ನಮ್ಮನೇರು ಬರಲ್ಲ ನಾನು ಅಲ್ಲಿಗೆ ದೇವ್ರ ಹತ್ರಕ್ಕೆ ಅಂದ್ರು ಹುತ್ತದ ಹತ್ರಕ್ಕೆ, ನಾನು ಪೋಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟೆ. ಅಲ್ಲಿ ನಮ್ ದೊಡ್ಡಮ್ಮ ಅಂದ್ಬಿಟ್ರು ನಮ್ಗೆ.
0: ಏನಂತ?
1: ಅದೇ ನಾಗಿಲ್ದ ಅಳಿಯ ನಾಗರಬಕ್ ಬಂದಿಯಲ್ಲಪ್ಪ ಅಂದ್ಬಿಟ್ರು ನಮ್ ದೊಡ್ಡಮ್ಮ.
0: ಇರ್ಲಿ, ತೊಂದ್ರೆ ಇಲ್ಲ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ, ಅಭಿನಂದನೆಗಳು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.
1: ಧನ್ಯವಾದ ಸರ್.
0: ನಮಸ್ತೆ.
2: ನಮಸ್ತೆ ಸರ್.
0: ತಮ್ಮ ಪರಿಚಯವನ್ನ ಮಾಡ್ಕೊಡಿ.
2: ಮೈಸೂರಿಂದ ಶಿವಣ್ಣ ಅಂತ.
0: ಶಿವಣ್ಣ ಅವರು ಕಾರ್ಯಕ್ರಮವನ್ನ ಕೇಳಿಸ್ಕೊತಾ ಇದ್ದೀರಾ ಶಿವಣ್ಣ ಅವರೇ? ಗಾದೆ ಗಮ್ಮತ್ತು ಕಾರ್ಯಕ್ರಮದಲ್ಲಿ ನೀವಿದ್ದೀರಿ. ಈಗ ನಿಮ್ಗೆ ಗಾದೆ ಮಾತು ಅರ್ಧ ಹೀಗಿದೆ, ಕೇಳ?
2: ಹೇಳಿ ಸರ್, ಹೇಳಿ.
0: ಇಲಿ ಹೋದರೆ,
2: ಇಲಿ ಹೋದರೆ ಹುಲಿ ಹೋಯ್ತು ಅಂದಂಗೆ ಅಂತ.
0: ಹುಲಿ ಹೋತು ಅಂದಂತೆ ಅಲ್ವಾ? ಏನ್
2: ಹೇಳ್ತೀರಿ? ದೊಡ್ಡದ್ ಮಾಡೋದ್ ಹೇಳೋದೇನೆ ಮನುಷ್ಯನ ಇದೆ ಸರ್ ಅದು. ಇಲಿ ಹೋಯ್ತು ಅಂದ್ರೆ ಹುಲಿನೇ ಬಂದ್ಬಿಟ್ಟಿದೆ ಅನ್ನೋ ತರ ಮಾತಾಡಕ್ಕೆ ಹೋಲಿಕೆ ಆಗುತ್ತೆ ಸರ್.
0: ಹೌದು, ನಿಜ. ಸರಿ ಉತ್ತರವನ್ನ ತಿಳಿಸಿದ್ರಿ, ಅಭಿನಂದನೆಗಳು.
2: ಧನ್ಯವಾದ
0: ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ. ಯಾರಿದು?
3: ನಿರ್ಮಲಾ, ದುಮೇನಹಳ್ಳಿಯಿಂದ.
0: ನಿರ್ಮಲಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು ಸರ್.
0: ನಿಮಗೆ ಗಾದೆ ಮಾತು ಹೀಗಿದೆ.
3: ಎಸ್ ಸರ್.
0: ವನ ಹಣ್ಣಾಯಿತು
3: ಸರ್. ವನ?
0: ವನ ಹಣ್ಣಾಯಿತು.
3: ವನ ಹಣ್ಣಾಯಿತು.
0: ಗೊತ್ತಾಗ್ತಾ ಇಲ್ವಾ?
3: ಗೊತ್ತಾಗ್ತಾ ಇಲ್ಲ ಸರ್.
0: ಗೊತ್ತಾಗ್ತಾ ಇಲ್ವಾ? ಕಾರ್ಯಕ್ರಮವನ್ನು ಕೇಳಿಸ್ಕೊತಾ ಇರಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.

0: ನಮಸ್ತೆ
1: ನಮಸ್ತೆ ಸರ್, ನಾನು ವಿಜಯಲಕ್ಷ್ಮಿ ದಂಡರಾಜರಾಜ್.
0: ವಿಜಯಲಕ್ಷ್ಮಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸರ್.
0: ನೀವು ಈ ಗಾದೆ ಮಾತನ್ನು ಪೂರ್ಣಗೊಳಿಸ್ತೀರಿ ಅಂತ ಅನ್ಕೊಂಡಿದ್ದೀನಿ.
1: ಸರ್ ನೀವು ಗೊತ್ತಿದ್ರೆ ಹೇಳ್ತೀನಿ.
0: ವನ ಹಣ್ಣಾಯಿತು.
1: ವನ ಹಣ್ಣಾಯಿತು ಒಂಚೂರು ಸುಳ್ಳು ಕೊಡಿ ಸರ್.
0: ಎಲ್ಲ ಇರುತ್ತೆ, ಆದ್ರೆ ಅದನ್ನ ಅನುಭವಿಸೋರಿಗೆ ಸ್ವಲ್ಪ ಆ ಟೈಮಲ್ಲಿ ಕಷ್ಟ ಆಗುತ್ತೆ.
1: ಹಣ್ಣಾದ್ರೆ
0: ಗೊತ್ತಾಗ್ತಾ ಇಲ್ವಾ?
1: ಬಾಯಿಗೆ ಬರಲಿಲ್ಲ ಅಂತನಾ ಸರ್?
0: ಇಲ್ಲ ಇಲ್ಲ, ಸ್ವಲ್ಪ ಹತ್ರದಲ್ಲಿ ಇದ್ದೀರಿ. ಗೊತ್ತಾಗ್ತಾ ಇಲ್ಲ ಅಲ್ವಾ?
1: ಒಣ ಹಣ್ಣಾದ್ರೆ ಮನಕ್ಕೆ ಬರಲಿಲ್ಲ ಅಂತನಾ ಸರ್?
0: ಇಲ್ಲ, ತಪ್ಪಾಗಿದೆ. ಕೇಳಿಸ್ಕೊತಾ ಇರಿ ಕಾರ್ಯಕ್ರಮವನ್ನ.
1: ಓಕೆ ಸರ್,
0: ಧನ್ಯವಾದ.
1: ಧನ್ಯವಾದ.
0: ನಮಸ್ತೆ.
2: ಹಲೋ, ನಮಸ್ತೆ ಸರ್.
0: ಯಾರಿದು ಕರೆ ಮಾಡಿರೋದು?
2: ಬೀರೂರಿಂದ ಕಮಲಾ ಅಂತ.
0: ಕಮಲಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಮಲಾ ಅವರು ಕೇಳಿಸ್ಕೊಂಡ್ರ ಗಾದೆ ಮಾತು
2: ಹೇಳ್ರಿ ಸರ್.
0: ಕೇಳಿಸ್ಕೊಂಡಿಲ್ವಾ?
2: ಇಲ್ಲ ಸರ್.
0: ವನ ಹಣ್ಣಾಯಿತು.
2: ವನ ಹಣ್ಣಾಯ್ತು, ಕೋತಿ ಹಾಳು ಮಾಡಿತು ಅಂತ ಸರ್?
0: ಇಲ್ಲ ಇಲ್ಲ, ತಪ್ಪಾಗಿದೆ ತಮ್ಮ ಉತ್ತರ.
2: ಸರಿ ಸರ್, ಮುಳ್ಳು ಕೊಟ್ರೆ
0: ಕೇಳಿಸ್ಕೊತಾ ಇರಿ ಕಾರ್ಯಕ್ರಮವನ್ನ, ಗೊತ್ತಾಗುತ್ತೆ.
2: ಆಯ್ತು ಸರ್,
0: ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ. ನಮಸ್ತೆ. ರೇಡಿಯೋದಿಂದ ಕೇಳುಗರೆ, ಈಗ ಗಾದೆ ಗಮ್ಮತ್ತು ಕಾರ್ಯಕ್ರಮದಲ್ಲಿ ಗಾಳಿ ಮಾತು ಚಿತ್ರದ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ.

0: ಕೇಳುವರೆ, ಗಾದೆ ಗಮ್ಮತ್ತು ನೇರ ಪ್ರಸಾರದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈಗ ಈ ಕಾರ್ಯಕ್ರಮದಲ್ಲಿ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ತಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ, ಯಾರಿದು?
1: ನಾನು ಸರೋಜ ಅಂತ ಸರ್.
0: ಹಾಸನಿಂದ ಕರೆ ಮಾಡಿದ್ರ? ಸರೋಜ ಅವರಿಗೆ ಗಾದೆ ಮಾತು ಹೀಗಿದೆ. ಇದನ್ನ ಮೊದಲು ಕೇಳಿದ್ವಿ, ಯಾರು ಹೇಳಿರ್ಲಿಲ್ಲ. ವನ ಹಣ್ಣಾಯಿತು,
1: ನಾಡೆಲ್ಲ ಸುಭಿಕ್ಷವಾಯಿತು ಅಂತ.
0: ಇಲ್ಲ, ತಪ್ಪಾಗಿದೆ.
1: ಹೌದಾ ಸರ್? ಕ್ಲೂ ಏನಾದ್ರು ಇದೆಯಾ ಸರ್?
0: ಈಗ ಉತ್ತರವನ್ನೇ ನಾವೇ ಹೇಳ್ತೀವಿ. ವನ ಹಣ್ಣಾಯಿತು, ಗಿಣಿ ಬಾಯಿಗೆ ಹುಣ್ಣಾಯಿತು.
1: ಯಾವ ಬಾಯಿಗೆ?
0: ಗಿಣಿ, ಗಿಳಿ.
1: ಓ ಸರಿ ಸರಿ ಸರಿ.
0: ಇದು
1: ಥ್ಯಾಂಕ್ ಯು ಸರ್,
0: ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.
1: ವೆಲ್ಕಮ್, ವೆಲ್ಕಮ್.
0: ನಮಸ್ತೆ. ನಮಸ್ತೆ ನಮಸ್ತೆ, ಮಾತನಾಡಿ.
2: ಹಲೋ.
0: ತಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ, ಯಾರಿದು?
2: ನಮಸ್ತೆ ಸರ್.
0: ನಮಸ್ತೆ, ಯಾರು? ತಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ.
2: ಸರ್, ನಟರಾಜ್, ಹಾಸನ.
0: ನಟರಾಜ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಅವರೇ,
2: ಹೇಳಿ ಸರ್.
0: ಗಾದೆ ಮಾತು ಹೀಗಿದೆ ನಿಮಗೆ: ಊರ ಬಾಗಿಲು ಮುಚ್ಚಬಹುದು.
2: ಊರ ಬಾಗಿಲು ಮುಚ್ಚಬಹುದು, ಜನರ ಬಾಯಿ ಮುಚ್ಚಿಸಕ್ಕಾಗಲ್ಲ.
0: ದೂರುವ ಬಾಯಿ ಮುಚ್ಚಲಾಗದು.
2: ಜನರ ಬಾಯಿ,
0: ಜನರು ಅಥವಾ ದೂರುವ ಬಾಯಿ, ಜನರೇ ಅಲ್ವಾ ದೂರೋದು?
2: ದೂರುವ ಬಾಯಿ ಮುಚ್ಚಲಾಗ.
0: ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ, ತಮಗೆ ಅಭಿನಂದನೆಗಳು ಕೂಡ. ನಮಸ್ತೆ.
3: ನಮಸ್ತೆ ಸರ್.
0: ತಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ.
3: ಚಿಕ್ಕಮಂಗ್ಳೂರಿಂದ ಸುಜಾತಾ ದಿವಾಕರ್.
0: ಸುಜಾತಾ ದಿವಾಕರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು ಸರ್.
0: ತುಂಬಾ ದಿನ ಆಯ್ತು ಅಲ್ವಾ ಸುಜಾತಾ ಅವರೇ ಕಾರ್ಯಕ್ರಮಕ್ಕೆ?
3: ಹೌದು ಸರ್, ತಮ್ಮ ಹತ್ರ ಮಾತಾಡಿ ಬಹಳ ದಿನ ಆಯ್ತು.
0: ತಮ್ಗೆ ಗಾದೆ ಮಾತು ಹೀಗಿದೆ, ತಾವು ಉತ್ತರವನ್ನು ಕೊಟ್ಬಿಡ್ತೀರಿ ಅನ್ಕೊಂಡಿದೀನಿ.
3: ಗೊತ್ತಾದ್ರೆ ಹೇಳ್ತೀನಿ ಸರ್.
0: ಮಕ್ಕಳ ಮಾತಿಗೆ
3: ಒತ್ತಲೋಯಿತು.
0: ಈಸಿ ಇತ್ತು ಅನ್ಸುತ್ತೆ ಅಲ್ಲ?
3: ತುಂಬಾ ಈಸಿ ಇತ್ತು. ಮತ್ತೆ ಈಗ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ ಅಂದ್ರೆ ಅವ್ರವ್ರ ಜಗಳಕ್ಕೆ ದೊಡ್ಡವರು ಹೋದ್ರೆ ತೊಂದ್ರೆ ಆಗುತ್ತೆ ಅನ್ನೋದಕ್ಕ ಸರ್ ಇದು.
0: ಸರಿಯಾದ ಉತ್ತರವನ್ನ ಕೊಟ್ರಿ, ತಮಗೆ ಅಭಿನಂದನೆಗಳು. ನಮಸ್ಕಾರ.
3: ನಮಸ್ತೆ.
4: ಹನಿ ಹನಿ ಗೂಡ್ರೆ.

0: ಗಾದೆಗಳನ್ನು ಗುರುತಿಸುವ
1: ನಿಮ್ಮ ಈ ಕಾರ್ಯಕ್ರಮ
0: ಗಾದೆ ಗಮ್ಮತ್ತು
2: ಗರಿಗೆದರುತ್ತ
1: ಬಿತ್ತರವಾಯಿತು.
3: ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು,
1: ನಿಮ್ಮನ್ನ ಗಡಿಬಿಡಿ ಮಾಡುತ್ತಲೇ
0: ಹಾಸನ ಆಕಾಶವಾಣಿಯಿಂದ ಮುಗಿದೇ ಹೋಯಿತು ಮುಗಿದೇ ಹೋಯಿತು ಮುಗಿದೇ ಹೋಯಿತು.
3: ಕೇಳೋ ಗಾದೆಯ ಈ ಮಾತು ಬಾಳೋ ಹಿಂಗೆ ಯಾವತ್ತು ಹಿಂಗೆ ಯಾವತ್ತು.

ಸಮಯ ಸರಿಯಾಗಿ 10:30:11 ಆಕಾಶವಾಣಿ ಹಾಸನ. ಹಲೋ ಗೆಳೆಯರೇ, ನಿಮ್ಮ ಆಯ್ಕೆಯ ಗೀತೆಗಾಗಿ ಫೋನ್ ಔಟ್ ಕಾರ್ಯಕ್ರಮ. ಕೇಳುಗರೆ, ನಿಮ್ಮ ಮೆಚ್ಚಿನ ಗೀತೆಯನ್ನು ನೀವು ಕೇಳಬೇಕು ಅಂತಂದರೆ ನಮ್ಮ ವಾಟ್ಸಪ್ ಸಂಖ್ಯೆ 9141688637 ಈ ಸಂಖ್ಯೆಗೆ ಹಾಯ್ ಅಂತ ಒಂದು ಮೆಸೇಜ್ ಕಳಿಸಿ ನಾವೇ ನಿಮಗೆ ಕರೆ ಮಾಡಿ ನಿಮ್ಮಿಷ್ಟದ ಗೀತೆಯನ್ನು ಕೇಳಿ ನಿಮಗಾಗಿ ಪ್ರಸಾರ ಮಾಡ್ತೀವಿ. ಕೇಳುಗರೆ, ಮತ್ತೊಮ್ಮೆ ವಾಟ್ಸಪ್ ಸಂಖ್ಯೆ 9141688637, ಇದು ನೇರ ಫೋನ್ ಔಟ್ ಕಾರ್ಯಕ್ರಮ. ಹಲೋ ಗೆಳೆಯರೇ, ನಿಮ್ಮ ಆಯ್ಕೆಯ ಗೀತೆಗಾಗಿ ಆಯ್ಕೆಯ ಗೀತೆಗೆ ನೀವು ಸಂದೇಶವನ್ನ ಕಳಿಸುವವರನ್ನ ನೋಡ್ತಾ ಇದ್ದೀವಿ ಈಗ. ಆದರೆ ಮುಂಚೆ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಯುಗಳ ಸ್ವರದಲ್ಲಿ ಮಾಂಗಲ್ಯಂ ತಂತು ನಾನೇನ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಗೀತೆಗೆ ಸಂಗೀತ ವಿ ಮನೋಹರ್ ಅವರದು. ಕೇಳಿದ್ರೆ ಹಲೋ ಗೆಳೆಯರೆ, ನಿಮ್ಮ ಆಯ್ಕೆಯ ಗೀತೆಗಾಗಿ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ನಮಗೆ ಜೊತೆಯಾಗಿದ್ದಾರೆ, ಈಗ ಮಾತಾಡ್ಸೋಣ. ನಮಸ್ತೆ ಆಕಾಶವಾಣಿ.
1: ನಮಸ್ತೆ ಮೇಡಮ್, ನನ್ನ ಹೆಸರು ಹೇಮಾಕ್ಷಿ ದಾಸ್ ಶೆಟ್ಟಿ ಅಂತ, ಹಾಸನ ಉದಯಗಿರಿ ಬಡಾವಣೆಯಿಂದ ಸರ್. ಮೇಡಮ್,
0: ಹಾಸನ ಉದಯಗಿರಿಯಿಂದ ಮಾಡ್ತಿದ್ದೀರಾ?
1: ಹೌದು ಮೇಡಮ್.
0: ಯಾವ ಗೀತೆ ಬೇಕು ನಿಮ್ಗೆ?
1: ಮೇಡಮ್, ನನ್ಗೆ ಮಳೆಯ ಮಾರುತ ಫಿಲಮ್ ಅಲ್ಲಿ ಯಾವ್ದಾದ್ರು ಒಂದು ದೇವ್ರ ಹಾಡಕ್
0: ಮೇಡಮ್. ಯಾಕೆ ದೇವ್ರ ಹಾಡು?
1: ನನಗೆ ತುಂಬಾ ಇಷ್ಟ ಮೇಡಮ್ ದೇವ್ರ ಅಂದ್ರೆ. ನಾನು ಸ್ವಲ್ಪ ಪೂಜೆ ಎಲ್ಲ ಜಾಸ್ತಿ, ಮತ್ತೆ ದೇವ್ರ ಹಾಡು ಹೇಳ್ಕೊಂಡು ಪೂಜೆ ಮಾಡೋದು ಮನೇಲೆಲ್ಲ ಯಾವಾಗ್ಲೂ ಹೆಚ್ಚಿಗೆ ದೇವ್ರ ಹಾಡು ಹೇಳ್ಕೊಂಡಿರ್ತೀನಿ. ಸರಿ, ಆದ್ರೂ ಬೇಜಾರು ಆಗ್ಬಿಡುತ್ತೆ ಮೇಡಮ್.
0: ಬೇಜಾರು ಮಾಡ್ಕೋಬಾರ್ದಲ್ವಾ, ಮಾಮೂಲಿ ಎಲ್ಲವೂ ಇದ್ದಿದ್ದೆ ಅಲ್ವಾ?
1: ಹೌದು ಮೇಡಮ್.
0: ಖುಷಿನೂ ಇರುತ್ತೆ, ಆಮೇಲೆ ದುಃಖನೂ ಇರುತ್ತೆ.
1: ಹೌದು ಹೌದು ಮೇಡಮ್,
0: ಎರಡನ್ನ ಸಮಾನವಾಗಿ ತಗೊಳ್ಳೋ ಮನಸ್ಥಿತಿ ನಮ್ಗಿರ್ಬೇಕು.
1: ಹೌದು ಮೇಡಮ್, ಇಲ್ಲ ನಾನ್ ತುಂಬಾನೇ ಖುಷಿಯಾಗಿರ್ತೀನಿ, ಯಾಕೆಂದ್ರೆ ಮೊಮ್ಮಕ್ಕಳೆಲ್ಲ ಇದಾರಲ್ಲ, ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ಅವ್ರಿಗೆಲ್ಲ ಹಾಡು ಹೇಳ್ಕೊಡೋದು, ಡ್ಯಾನ್ಸ್ ಮಾಡ್ಕೊಡೋದು ಎಲ್ಲ ಹೇಳ್ಕೊಟ್ಟು ಖುಷಿಯಾಗಿರ್ತೀನಿ. ಎಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಮೇಡಮ್ ಈಗ.
0: ಅದಕ್ಕೆ ಸ್ಕೂಲಿಗೆ ಹೋಗಿದಾರಲ್ಲ ಅಂತ ಈಗ ಬೇಜಾರು ನಿಮ್ಗೆ ಅಲ್ವಾ? ಆಯ್ತು, ಹಾಡು ಹೇಳ್ಕೊಂಡು, ಹಾಡು ಸಂಗೀತ ಅನ್ನೋದು ಮನಸ್ಸಿಗೆ ಒಂದು ಟಾನಿಕ್ ತರ ಅಲ್ವಾ? ಒಳ್ಳೊಳ್ಳೆ ಹಾಡು ಕೇಳಿದ್ರೆ ನಮ್ಗೆ ಮನಸ್ಸು ಪ್ರಶಾಂತವಾಗುತ್ತೆ, ಖುಷಿ ಆಗುತ್ತೆ.
1: ನೀವೇ ಫೋನ್ ಮಾಡಿದ್ರೆ ತುಂಬಾ ಇಷ್ಟ ಆಯ್ತು ಮೇಡಮ್.
0: ಅಲ್ವಾ, ನೀವಾಗೆ ಕೇಳೋದಕ್ಕೂ ನಾವಾಗೆ ಫೋನ್ ಮಾಡೋದಕ್ಕೂ ನಿಮ್ಗೆ ಇನ್ನೊಂದರ ಖುಷಿ.
1: ಹೌದು ಮೇಡಮ್, ತುಂಬಾನೇ ಅಂದ್ರೆ ಖುಷಿ ಆಗ್ತಾ ಇದೆ. ನಾನು ಮಾಡ್ತೀನಿ ಎಲ್ಲದಕ್ಕೂ ಮೇಡಮ್, ಆದ್ರೆ ನೀವು ಮಾಡಿದ್ರಲ್ಲಿ ಇವತ್ತೇ ಫಸ್ಟ್ ನನಗೆ ತುಂಬಾನೇ ಖುಷಿ ಆಯ್ತಿದೆ ಮೇಡಮ್.
0: ಇದೇ ಖುಷಿನಲ್ಲಿ ಖುಷಿಯಾದ ಹಾಡು ಕೇಳಿ ಸಂತೋಷ.
1: ಸೊಸೆ ಮಾಡ್ಕೊಟ್ಲು, ಸೊಸೆ ಮಾಡ್ಕೊಟ್ಲು ಮೇಡಮ್, ನನ್ಗೆ ಇವೆಲ್ಲ ಮಾಡಕ್ ಬರಲ್ಲ.
0: ಆಗ್ಲಿ, ಮಾಡ್ಕೊಟ್ಟಿದಾರಲ್ಲ ನಿಮ್ಗೆ ಖುಷಿಗೆ ಅಲ್ವಾ?
1: ಮಾಡ್ಕೊಡ್ತಾಳೆ ಮೇಡಮ್, ಮಾಡ್ಕೊಡ್ತಾರೆ, ಹಂಗೇನಿಲ್ಲ, ಮೊಮ್ಮಕ್ಳು ಮಾಡ್ಕೊಡ್ತಾರೆ, ಮತ್ತೆ ನಮ್ಮನೇರು ಮಾಡ್ತಾರೆ, ನಮ್ಮನೇರು ಕೇಳ್ತಾರೆ, ನಮ್ಮನೇರು ಆಟ ಓಡಿಸ್ತಾರೆ, ಆಟದಲ್ಲಿ FM ಇಟ್ಕೊಂಡಿದ್ದಾರೆ, ಕೇಳ್ತಾರೆ ಎಲ್ಲ ಕಾರ್ಯಕ್ರಮ ಕೇಳ್ತಾರೆ, ಮತ್ತೆ ಹಾಡು ಅವರು ಒಂದೊಂದ್ಸರಿ ಫೋನ್ ಮಾಡ್ತಾರೆ.
0: ಆಯ್ತು, ನಿಮ್ಮ ಖುಷಿಗೆ ನಿಮ್ಮ ಸಂತೋಷಕ್ಕೆ ಈಗ ಮಲಯ ಮಾರುತ ಚಿತ್ರದಿಂದ ಗೀತೆ ಬಿತ್ತರ ಆಗ್ತಾ ಇದೆ. ಗೀತೆನ ಬರೆದಂತವರು ಚಿ ಉದಯಶಂಕರ್ ಅವರು, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ, KJ ಯೇಸುದಾಸ್ ಅವರ ಧ್ವನಿಯಲ್ಲಿ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಹೌದು ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್,
0: ವೆಲ್ಕಮ್.

0: ಹಲೋ ಗೆಳೆಯರೇ, ನಿಮ್ಮ ಆಯ್ಕೆಯ ಗೀತೆಗಾಗಿ ಫೋನ್ ಔಟ್ ಕಾರ್ಯಕ್ರಮ ಮೂಡ್ ಬರ್ತಾ ಇದೆ. ಕೇಳಿದ್ರೆ ದಯಮಾಡಿ ವಾಟ್ಸಪ್ ಕರೆಗಳನ್ನು ಮಾಡಬೇಡಿ, ಯಾಕೆ ಅಂತಂದರೆ ಮೆಸೇಜ್ಗಳನ್ನು ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ, ತೊಂದರೆ ಆಗುತ್ತೆ. ದಯಮಾಡಿ ಮೆಸೇಜನ್ನು ಮಾಡಿ, ಸಂದೇಶವನ್ನು ಕಳಿಸಿ. ಈಗ ನಮ್ಮ ಜೊತೆಗೆ ಲೈನಲ್ಲಿದ್ದಾರೆ, ಮಾತಾಡ್ಸೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು? ರಘು ಅವರು ಅಲ್ವಾ?
1: ಹೊನ್ನಳ್ಳಿ ರಘು ಅವರು ಮೇಡಮ್.
0: ಯಾವ ಗೀತೆ ಬೇಕು ರಘು?
1: ನಮಗೆ ಓನೆನಲೆಯಿಂದ ಈ ಪ್ರೀತಿಗೆ ಕಣ್ಣು ಬೇಕಿಲ್ಲ ಅಂತ ಸಾಂಗ್ ಇದೆ ಮೇಡಮ್. ಆ ಸಾಂಗ್ ಬೇಕು ಮೇಡಮ್.
0: ಆಯ್ತು, ನಿಮ್ ಗೀತೆ ಪ್ರಸಾರ ಆಗುತ್ತೆ. ಯಾಕೆ ಈ ಗೀತೆ?
1: ಈ ಗೀತೆ ಕೇಳಕ್ಕೆ ಒಂಥರ ಇಂಪ ಇದೆ ಮೇಡಮ್. ಈ ವರ್ಷ ಮಳೆನೇ ಕೈ ಕೊಡ್ತು, ಜೋಳಕ್ಕೆ ನೀರ್ ಬಿಡ್ತಾ ಇದ್ದು, ಮಳೆ ಬೇರೆ ಇಲ್ಲ, ಕರೆಂಟ್ ಬೇರೆ, ಒಂದ್ 10-15 ದಿವಸ ಹೋಗುತ್ತೆ. ಅದರಿಂದ ಬೇಜಾರು ಒಂಥರ, ರೈತರದೆ ಬಾಳು ಒಂಥರ ನರಕ ಮೇಡಮ್.
0: ಹೌದಲ್ವಾ? ಅದೇ ಬೆಳೆ ಅಂದ್ರೆ ಮಳೆಯನ್ನ ಆಶ್ರಯಿಸಿ ಮಾಡುವಂತ ಬೆಳೆಗಾರರಿಗೆ ಮಳೆ ಬರಲೇ ಇದು
1: ಈ ಆಶಾರ್ದ್ರೆ ಮಳೆ ಸ್ವಾನಿ ವಶಿ ಹಿಡಿದ್ರದ ಹಿಂದೆ ಅಲ್ಲವಾ. ಅಯ್ಯೋ, ಮಳೆ ಹೋದ ಸಾಕು ಅನ್ನೋದು ನಮಗೆ. ಒಂದ್ ಟೈಮ್ ಗದ್ದೆ ನಾಟಿ ಮಾಡೋದು, ಜೋಳಗ್

0: ಗೊಬ್ಬರಾಕ ಹೋಗ್ಬೇಕು. ಈಗ ಮಳೆ ಬೇಕು, ಬರೀ ನಾವ್ ಮ್ಯಾಕ ಸೂರ್ಯನ್ ನೋಡೋದಾಯ್ತು ಯಾವಾಗ ಬರುತ್ತೆ ಮಳೆ ಏನಂಗಾಯ್ತು. ಈಗ
1: ಅಲ್ಲ ಏನ್ ಮಾಡೋದು, ಪ್ರಕೃತಿ ಮುನದ್ರೆ ಮನುಷ್ಯ ಎಷ್ಟು ಅವನ್ ಮುಂದೆ ಸಣ್ಣವ್ರಾಗ್ಬಿಡ್ತೀವಿ ನೋಡಿ ನಾವು.
0: ಹೌದು ಮೇಡಮ್, ಏನು ಮಾಡಕ್ಕಾಗಲ್ಲ, ನಾವು ಬಂದಿದ್ದು ಅನ್ಭವಿಸ್ಬೇಕ.
1: ನೋಡೋಣ, ಬರ್ಬಹುದು ಮಳೆ ಬರ್ಲಿ.
0: ಕಷ್ಟಿದೆ ಮೇಡಮ್,
1: ನಿಮ್ಮ
0: ಬಿಸಿಲು ಗಾಳಿ ನೋಡ್ಬಿಟ್ರೆ ಈ ಟಿವಿಲಿ ಮತ್ತೆ ಮೊಬೈಲ್ ಅಲ್ಲಿ ನೋಡ್ತೀವಲ್ಲ, ಇವರ ಇನ್ನು ಹತ್ತು ದಿವಸ ಮಳೆನೇ ಬರಲ್ಲ ಅಂತ ಹಾಕ್ಬಿಟ್ಟವ್ರೆ. ಅದ್ ಬೇರೆ, ಅದು ಇನ್ನು ಭಾರಿ ಬೇಜಾರ.
1: ಇದಿಲ್ವಾ ನಿಮ್ಗೆ ಬೋರ್? ಇಲ್ವಾ
0: ಬೋರ್ ಇದೆ ಮೇಡಮ್, ಕರೆಂಟು ಸರಿ ಕೊಡಲ್ಲ ಮೇಡಮ್. ಕರೆಂಟ್ ಭಾರಿ ಒಂದ್ ಹತ್ತು ಹದಿನೈದು ಸರಿ ಹೋಗುತ್ತೆ ಡೈಲಿ. ಅದು ಬರೋತ್ತಿಗೆ ವೋಲ್ಟೇಜ್ ಹಾಕಲ್ಲ, ನೀರು ಸಹ ಕಡಿಮೆ ಆಗ್ಯವೆ, ಅಂತರಜಲ ಕಡಿಮೆ ಹೋಯ್ತು, ತಳಿಕ ಹೋಗ್ಬಿಟ್ಟಿವೆ ನೀರೆಲ್ಲವ.
1: ಯಾರಿಗ ಹೇಳೋಣ ನಮ್ಮ ಪಾಡನ್ನ?
0: ಅದೇ ಹೇಳಕ್ ಬಂದಿದ್ದ ನಾವು ಅನುಭವಿಸಬೇಕು ಅಂತ ಹಂಗಾಗುತ್ತೆ ನಮ್ಗೆ ರೈತರಿಗೆ ಬಹಳ.
1: ಹೌದು ರೈತರಿಗೆ, ಅದಕ್ಕೆ ರೈತಾಪಿ ವರ್ಗ ಅಂತ ಅಂದ್ರೆ ತುಂಬಾ ಕಷ್ಟ.
0: ಹೌದು ಮೇಡಮ್,
1: ಪ್ರಕೃತಿ ಒಳಗಡೆ ಇದ್ರು ಪ್ರಕೃತಿ ಮುನಿಸ್ಕೊಂಡಾಗ ಏನು ಮಾಡಕ್ಕಾಗಲ್ಲ. ಅಮ್ಮ ಮಕ್ಕಳನ್ನ
0: ಹೋಗ್ಬಿಡುತ್ತೆ.
1: ಹೌದು,
0: ಮಳೆ ಬಂದ್ರೆ ಬಂದ್ಬಿಟ್ರೆ ಎಲ್ಲ ಏನು ಬಿಡಕ್ಕೆ ಅಂಕೋಚಿ ಹೋಗುತ್ತೆ.
1: ಆಗ್ಲಿ, ಬೇಗ ಬೇಗ ವರುಣ ಮಳೆ ರಾಯ ಬರ್ಲಿ. ನಿಮ್ ಗೀತೆ ಪ್ರಸಾರ ಆಗುತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತೆ ಸುಮಾ ಶಾಸ್ತ್ರಿ ಅವರ ಸ್ವರದಲ್ಲಿ. ನಮಸ್ತೆ.
0: ಓಕೆ ಮೇಡಮ್,
1: ನಮಸ್ತೆ.

0: ಹಲೋ ಗೆಳೆಯರೇ, ನಿಮ್ಮ ಆಯ್ಕೆಯ ಗೀತೆಗಾಗಿ ಫೋನ್ ಔಟ್ ಕಾರ್ಯಕ್ರಮ. ಈಗ ನಮ್ಮ ಜೊತೆಗಿದ್ದಾರೆ ಶಾಂತಿನಿ ಮಂಜುನಾಥ್ ಅವರು. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಶಾಂತಿನಿ ಅವರೇ.
1: ಹೌದು ಮೇಡಮ್.
0: ಯಾವ ಗೀತೆ ಬೇಕು ನಿಮ್ಗೆ?
1: ನಂಗೆ ಹಂತಕನ ಸಂಚು ಚಿತ್ರದಿಂದ ಜೀವನ ಸಂಜೀವನ ಅಂತ ಬರ್ತಲ್ಲ, ಈ ಗೀತೆ
0: ಬೇಕಾಗಿತ್ತು.
1: ಕುವೆಂಪು ಅವರ ಕವನ ಚಿತ್ರಕ್ಕೆ ಅಳವಡಿಸಿಕೊಂಡಿದ್ದಾರೆ. ಚೆನ್ನಾಗಿದೆ.
0: ವಿಜಯ ಭಾಸ್ಕರ್ ಅವರ ಸಂಗೀತ ಅಲ್ವಾ?
1: ಹೌದು ಮೇಡಮ್. ಜಯಚಂದ್ರನ್, ವಾಣಿಜಯರಾಮ್ ಅವ್ರ ಹಾಡಿರೋದು. ಚೆನ್ನಾಗಿದೆ.
0: ಎಲ್ಲ ಮಾಹಿತಿ ನೀವೇ ಕೊಟ್ಬಿಟ್ರಿ.
1: ಕೇಳ್ತಾ ಇರ್ತೀವಲ್ಲ ಮೇಡಮ್, ಇವೆಲ್ಲ ಸಾಕಷ್ಟು ಕೇಳ್ತಿರ್ತೇವೆ. ನೀವು ಆಕಾಶವಾಣಿಯಲ್ಲಿ ಹೇಳುವಾಗ ಪ್ರತಿಯೊಂದು ಸಂಗೀತ ನಿರ್ದೇಶಕರು ಸಾಹಿತ್ಯ ಎಲ್ಲವನ್ನು ಹೇಳೇ ಒಂದು ಹಾಡು ಹಾಕಿರ್ತೀವ, ಹಾಗಾಗಿ ಅದೆಲ್ಲ ತಲೆಯಲ್ಲಿ ಇರುತ್ತೆ ನಮಗೂ ಕೂಡ.
0: ಅಂದ್ರೆ ಅದಕ್ಕೆ ಅಲ್ವಾ ಹೇಳೋದು, ಆಕಾಶವಾಣಿ ಅಂದ್ರೆ ಮಾಹಿತಿಯ ಕಣಜ ಅಂತ.
1: ಖಂಡಿತ ಮೇಡಮ್.
0: ಅಲ್ವಾ,
1: ಮಾಹಿತಿ, ಮನರಂಜನೆ, ಶಿಕ್ಷಣ ಎಲ್ಲವೂ ಅಂತಾರಲ್ಲ,
0: ಎಲ್ಲರ ಜ್ಞಾನ ಅಭಿವೃದ್ಧಿಗಾಗಿ ಸಿಗುವಂತ ಒಂದು ಮಾಧ್ಯಮ.
1: ಖಂಡಿತ ಮೇಡಮ್, ನಿಖರವಾದ ಮಾಹಿತಿಗಳು ಅದರಲ್ಲೂ ಅಲ್ವಾ. ಹಾಗಾಗಿ ಅದೇನ್ ನಾವು ಟಿವಿ ನೋಡ್ಬೇಕು ಅಂತೇನಿಲ್ಲ, ಹಾಕೊಂಡು ಪಡಿ ನಮ್ ಕೆಲ್ಸ ಮಾಡ್ತಾ ಇದ್ರೆ ನಮ್ ಕಿವಿಗೆ ಹೋಗ್ತಾ ಇರುತ್ತೆ.
0: ಹೌದು ಹೌದು. ಆಯ್ತು, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ, ಕೇಳಿ. ನಮಸ್ತೆ.
1: ಧನ್ಯವಾದ ಮೇಡಮ್.
0: ನಮಸ್ತೆ ನಮಸ್ತೆ.

0: ಕಾರ್ಯಕ್ರಮದ ಕೊನೆಯ ಕರೆ ರೋಹಿಣಿಯವರಿಗೆ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಮಸ್ತೆ ರೋಹಿಣಿಯವರೇ. ಸಕಲೇಶ್ಪುರ ನಿಮ್ದು?
1: ಹೌದು ಮೇಡಮ್.
0: ಏನ್ ಮಾಡ್ಕೊಂಡಿದ್ದೀರಿ?
1: ನಾನ್ ಮನೇಲಿ ಗೃಹಿಣಿ, ಮತ್ತೆ ಟೈಲರಿಂಗ್ ಮಾಡ್ತೀನಿ ಮೇಡಮ್.
0: ಹವ್ಯಾಸ ಇಟ್ಕೊಂಡಿದ್ದೀರಾ ಟೈಲರಿಂಗ್?
1: ಹವ್ಯಾಸ ಇಟ್ಕೊಂಡಿನ್, ಕವಿತೆ ಬರೆಯೋದು ಅದೆಲ್ಲ ಮಾಡ್ತೀನಿ ಮೇಡಮ್ ಮನೇಲಿ.
0: ಮತ್ತೆ ಸಕಲೇಶ್ಪುರ ಆ ಕಡೆನೂ ಮಳೆ ಇಲ್ವಾ?
1: ಇಲ್ಲ ಮೇಡಮ್, ಮಳೆನೇ ಇಲ್ಲ.
0: ಈ ಸಲ ಮಳೆ ಇಲ್ಲ, ಅದೇ ಒಂದು ಸಮಸ್ಯೆ ಅಲ್ವಾ?
1: ಗದ್ದೆ ನಾಟಿ ಮಾಡಕ್ಕೆಲ್ಲ ಬೇಕಿತ್ತು ಮೇಡಮ್ ಮಳೆ, ಮಳೆನೇ ಇಲ್ಲ.
0: ಈಗ ಯಾವ ಗೀತೆ ಬೇಕು ನಿಮ್ಗೆ?
1: ನನಗೆ ಜಾನಕಿ ಅಮ್ಮನವ್ರು ಆಡಿರೋದು ಬಯಲುದಾರಿ ಫಿಲಂ ಇಂದ ಬಾನಲ್ಲು ನೀನೆ ಕೊಡಿ.
0: ಈಗ ಪ್ರಸಾರ ಮಾಡ್ತೀವಿ, ಸಮಯ ಆಗೋಗ್ಬಿಟ್ಟಿದೆ. ಅದರಿಂದ ಎಸ್ ಜಾನಕಿ ಅವರು ಹಾಡಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ, ಚಿ ಉದಯಶಂಕರ್ ಅವರು ಗೀತೆಯನ್ನ ಬರ್ತಿರೋ ಅಂತದ್ದು. ನಮಸ್ಕಾರ.
1: ಧನ್ಯವಾದಗಳು.
0: ನಮಸ್ತೆ.

ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌಡ್ವಾಲ್ ಅವರ ಯುಗಳ ಸ್ವರದಲ್ಲಿ ಕೇಳಿ ರಿಷ್ಟೆ ಚಿತ್ರದ ಗೀತೆಯನ್ನು, ಅಬ್ಬಾಸ್ ಕಟ್ಕ್ ಅವರ ಗೀತೆಗೆ ಸಂಜೀವ್ ದರ್ಶನ್ ಅವರ ಸಂಗೀತವಿದೆಯೇ.

ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಲಗೇ ರಹೋ ಮುನ್ನಾ ಬಾಯ್ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿ, ಪ್ರಣಬ್ ಬಿಶ್ವಾಸ್ ಅವರ ಗೀತೆಗೆ ವಿಧು ವಿನೋದ್ ಚೋಪ್ರಾ ಅವರ ಸಂಗೀತವಿದೆ ಹಾಗೂ ಸಾಹಿತ್ಯವಿದೆ.

0: ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚೋರಿ ಚೋರಿ ಚುಪ್ಕೆ ಚುಪ್ಕೆ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಸ್ವರಗಳಲ್ಲಿ. ಸಮೀರ್ ಅವರ ರಚನೆ, ಸ್ವರಕಲ್ಪನೆ ಅನುಮಲಿಕ್ ಅವರದು.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜೋ ಜೀತಾ ವಹಿ ಸಿಕಂದರ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಸಾಧನಾ ಸರ್ಗಮ್. ಮಜ್ರೂ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

0: ಸಮಯ ಸರಿಯಾಗಿ 11:30. ಆಕಾಶವಾಣಿ ಹಾಸನ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSS

0: www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಅಜಯ್ ಪೋಹನ್ಕರ್ ಅವರ ಗಾಯನವನ್ನು. ತಬಲಾ ಸಾಥ್ ಮುಕುಂದ್ ರಾಜದೇವ್ ಅವರದು, ಹಾರ್ಮೋನಿಯಂ ಸುಧೀರ್ ನಾಯಕ್. ಕೇಳಿ ರಾಗ್ ಬಿಲಾಸ್ ಖಾನಿ ತೋಡಿಯಲ್ಲಿ.

ಕೇಳುಗರೆ, ಇಂದು ಮಧ್ಯಾಹ್ನ 1:30 ಹಾಗೂ 2:40 ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಬಿತ್ತರವಾಗಲಿದೆ. ಸಂಜೆ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿಮ್ಮಿಚ್ಛೆಯ ಗೀತೆಯನ್ನು ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಬಹುದು. ಆಕಾಶವಾಣಿ ಹಾಸನ, ವೇಳೆಯಾಗುತ್ತಲಿದೆ 12:00. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಹಾವು ದಿನ. ಭಯಕ್ಕಿಂತ ಜಾಗೃತಿ, ಜೀವವೈವಿಧ್ಯ ಸಂರಕ್ಷಣೆ ಮತ್ತು ಮಾನವ ಹಾವು ಸಂಘರ್ಷಗಳನ್ನು ಕಡಿಮೆ ಮಾಡುವ ಜನಜಾಗೃತಿ ಸಂದೇಶಗಳ ಮೇಲೆ ಕೇಂದ್ರೀಕರಿಸಿದೆ. ಕೇರಳದ ಭಾರತ್ ವಿಜ್ಞಾನ ತಂತ್ರಜ್ಞಾನ ಮತ್ತು ಪರಿಸರ ರಾಜ್ಯ ಮಂಡಳಿ ಈ ವರ್ಷ ಶೂನ್ಯ ಹಾವು ಕಡಿತ ಸಾವುಗಳು ಎಂಬ ಮಿಷನ್ ಅನ್ನು ನಡೆಸುತ್ತಿದೆ. ಧಾರವಾಡದ ಕೆಇ ಬೋರ್ಡ್ಸ್ ಪ್ರೌಢಶಾಲೆಯಲ್ಲಿ ನೇಚರ್ ರಿಸರ್ಚ್ ಸೆಂಟರ್ ವನ್ಯಜೀವಿ ತಜ್ಞ ಪ್ರೊಫೆಸರ್ ಗಂಗಾಧರ್ ಕಲ್ಲೂರ್ ಮಾರ್ಗದರ್ಶನದಲ್ಲಿ ಇಂದು ಮಧ್ಯಾಹ್ನ 2:30 ವಿದ್ಯಾರ್ಥಿಗಳಿಗೆ ಹಾವುಗಳ ಕುರಿತ ಪ್ರಾತ್ಯಕ್ಷಿಕೆ ಆಯೋಜಿಸಿದೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಹನುಮಂತಪ್ಪ ಮಾಹಿತಿ ನೀಡಿದ್ದಾರೆ. ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನ್ಯಾನೋ ಗೊಬ್ಬರ ಕುರಿತ ವಿಚಾರ

0: ಸಂಕೀರ್ಣ ಉದ್ಘಾಟಿಸಿ ಅವರು ಮಾತನಾಡಿದರು. ನ್ಯಾನೋ ಗೊಬ್ಬರಗಳ ವೈಜ್ಞಾನಿಕ ಬಳಕೆಯಿಂದ ಪೋಷಕಾಂಶ ಲಭ್ಯತೆ, ಉತ್ಪಾದನಾ ವೆಚ್ಚ ಕಡಿತಗೊಂಡು ಇಳುವರಿ ಹೆಚ್ಚಲು ಸಹಕಾರಿ ಎಂದರು. ವಿಜಯಪುರದ ಹಲಸಂಗಿ ಗೆಳೆಯರ ಪ್ರತಿಷ್ಠಾನದ 2022-24 ಮೂರು ವರ್ಷಗಳ ವಾರ್ಷಿಕ ಗೌರವ ಹಾಗೂ ಯುವ ಪ್ರಶಸ್ತಿಗಳನ್ನು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಪ್ರಕಟಿಸಿದ್ದಾರೆ. ದಕ್ಷಿಣ ಕನ್ನಡದ ಡಾ ಬಿಎ ವಿವೇಕ್ ರೈ, ಕಲಬುರಗಿಯ ಪ್ರೊಫೆಸರ್ ಎಚ್ಟಿ ಪೋತೆ, ಬೆಂಗಳೂರು ನಗರ ಜಿಲ್ಲೆಯ ಶ್ರೀಮತಿ ನೇಮಿಚಂದ್ರ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯುವ ಪ್ರಶಸ್ತಿಗೆ ವಿಜಯಪುರದ ಡಾ ವಿನಯ್ ನಂದಿಹಾಳ್, ತುಮಕೂರಿನ ಡಾ ಕೆಎಂ ಗೋವಿಂದರಾಜು ಹಾಗೂ ಬೆಂಗಳೂರು ವಿಜಯನಗರದ ಶಶಿ ತರೀಕೇರಿ ಆಯ್ಕೆಯಾಗಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ವೇಳಾಪಟ್ಟಿಯನ್ನು ಕರ್ನಾಟಕ ಸೇರಿದಂತೆ 4 ರಾಜ್ಯಗಳಲ್ಲಿ 10 ದಿನಗಳಿಗೆ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶಿಸಿದೆ. ಆಗಸ್ಟ್ 8 ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಗಣತಿ ನಮೂನೆ ವಿತರಣೆ, ಸಂಗ್ರಹಣೆ ಮತ್ತು ಗಣಕೀಕರಣ ಕಾರ್ಯ ಕೈಗೊಳ್ಳಲಿದ್ದಾರೆ. ಅಂತಿಮ ಮತದಾರರ ಪಟ್ಟಿ ಅಕ್ಟೋಬರ್ 19 ಪ್ರಕಟವಾಗಲಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆ 143 ಒಟ್ಟು 1283 ಮತದಾರರಿದ್ದು, ಗಣಕೀಕರಣ ಕಾರ್ಯವನ್ನು ಜಿಲ್ಲೆಯಲ್ಲೇ ಮೊದಲು ಪೂರ್ಣಗೊಳಿಸುವಲ್ಲಿ ಅಂಗನವಾಡಿ ಶಿಕ್ಷಕಿ ಶೀಲಾ ಹಾಗೂ ತಂಡ ಯಶಸ್ವಿಯಾಗಿದೆ. ಮತಗಟ್ಟೆ ಸಂಖ್ಯೆ 16 ವಡ್ಡರಹಟ್ಟಿಯ ಮತಗಟ್ಟೆ ಅಧಿಕಾರಿ ಎಲ್ಲಮ್ಮ ವಿಶೇಷ ಚೇತನರಾಗಿದ್ದು ವಿಶೇಷ ಮತದಾರರ ಪರಿಷ್ಕರಣೆ ಹಾಗೂ ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಿ ಮಾದರಿಯಾಗಿದ್ದಾರೆ. ಒಟ್ಟು 560 ಮತದಾರರ ಪೈಕಿ 537 ಮತದಾರರ ಮಾಹಿತಿಯನ್ನು ಅವರು ಯಶಸ್ವಿಯಾಗಿ ಡಿಜಿಟೈಸೇಷನ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಧಾರವಾಡ ನಗರದ ಮತಗಟ್ಟೆ ಸಂಖ್ಯೆ 164 ಅಧಿಕಾರಿ ವಿಜಯಕುಮಾರ್ ಗೋವಿಂದಣ್ಣವರ್ 99% ಗಣತಿ ನಮೂನೆ ವಿತರಿಸಿ ಗಣಕೀಕರಣ ಕಾರ್ಯ ಆರಂಭಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ನಾನು ಈಗಾಗಲೇ ನನ್ನ ದಿನದಡಿ 1067 ಮತದಾರರು ನೋಂದಾಯಿತರಾಗಿರುತ್ತಾರೆ. ಅದರಲ್ಲಿ ನಾನು 99% ಮತದಾರರಿಗೆ ಮತದಾನದ ಗಣತಿ ನಮೂನೆಗಳನ್ನು ತಲುಪಿಸಿರ್ತೇನೆ. ಅದರಲ್ಲಿ 35% ನಾನು ಮತದಾರರ ಗಣತಿ ನಮೂನೆಗಳನ್ನು ವಾಪಸ್ ಪಡ್ಕೊಂಡಿರ್ತೇನೆ. ಎಲ್ಲಾ ಮತದಾರರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಅವರವರ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಿ, ಅವ್ರಿಗೇನು ಗಣತಿ ನಮೂನೆಗಳನ್ನು ಕೊಟ್ಟಿರ್ತೀವಿ ಅದನ್ನೆಲ್ಲ ಸರಿಯಾಗಿ ಭರ್ತಿ ಮಾಡಿ ನಮ್ಗಳಿಗೆ ತಲುಪಿಸ್ಲಿ, ಅಥವಾ ನಮಗೆ ಒಂದು ಕಾಲ್ ಮಾಡಿದ್ರೆ ನಾವೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಒಂದ್ ಸ್ವಲ್ಪ ಇಂಟಿಮೇಷನ್ ಮಾಡ್ರಿ. ಥ್ಯಾಂಕ್ ಯು.
0: ರಾಜ್ಯದ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡಕ್ಕೆ ಬಿಸಿಲಿನ ಪ್ರಖರ ಝಳದ ಹಿನ್ನೆಲೆ ಹವಾಮಾನ ಇಲಾಖೆ ಇಂದಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬರುವ 4 ದಿನ 3-5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಸಾರ್ವಜನಿಕರು ಸೂಕ್ತ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಡಳಿತಗಳು ಮನವಿ ಮಾಡಿವೆ. ಬೀದರ್ನಲ್ಲಿ ಸಾಮಾನ್ಯಕ್ಕಿಂತ 7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚು ದಾಖಲಾಗಿದ್ದು 37 ಡಿಗ್ರಿ ಸೆಲ್ಸಿಯಸ್ ವರದಿಯಾಗಿದೆ. ರಾಯಚೂರಿನಲ್ಲಿ ಗರಿಷ್ಠ ಉಷ್ಣಾಂಶ 38.2 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಉಳಿದ ಜಿಲ್ಲೆಗಳಲ್ಲಿಯೂ ಸಾಮಾನ್ಯಕ್ಕಿಂತ 2-4 ಡಿಗ್ರಿಗಳಷ್ಟು ಉಷ್ಣಾಂಶ ಹೆಚ್ಚಳವಾಗಿದೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ರಾಜ್ಯಸಭೆ ಸಂಸದರಾದ ಸುಧಾಮೂರ್ತಿ ಅವರನ್ನು ಪ್ರಥಮ ಬಾರಿಗೆ ಸಂಸ್ಥೆ ನೀಡುತ್ತಿರುವ ಗೌರವ ಡಾಕ್ಟರೇಟ್ಗೆ ಆಯ್ಕೆ ಮಾಡಿದೆ ಎಂದು ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ನಾಡಿದ್ದು 18 3 ಐಐಟಿಯ ಪ್ರೇಕ್ಷಾ ಗೃಹದಲ್ಲಿ 7 ಘಟಿಕೋತ್ಸವ ನಡೆಯಲಿದೆ. ಹೊಸದಿಲ್ಲಿ ಐಐಟಿ ಪ್ರಾಧ್ಯಾಪಕ ಡಾ ಭೀಮ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ಈ ಕ್ರಮದಲ್ಲಿ ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
4: ಎಲ್ಲರಿಗೂ ನಮಸ್ಕಾರ. ಈಗ ವಾಗೀಶ್ವರಿ ಮಹಿಳಾ ಸಂಘದ ವತಿಯಿಂದ ಕಾರ್ಯಕ್ರಮವನ್ನು ಕೇಳೋಣವೇ.

0: ಗಣಪತಿಯ ಸ್ತುತಿಯನ್ನು ಕೇಳಿದ್ರಲ್ಲ, ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಾವು ಇಲ್ಲಿ ಎಲ್ಲರೂ ಸೇರಿದ್ದು ಯಾಕೆ ಹೇಳಿ? ದಾಸರ ಕೀರ್ತನೆಗಳಲ್ಲಿ ಅಧ್ಯಾತ್ಮ ತತ್ವಗಳು ಮತ್ತು ಸಾಮಾಜಿಕ ಮೌಲ್ಯಗಳು ಯಾವ ರೀತಿಯಲ್ಲಿ ಹಾಸುಹೊಕ್ಕಾಗಿವೆ ಎಂದು ನೋಡಲಿಕ್ಕೆ. 15-16 ಶತಮಾನದಲ್ಲಿ ಪ್ರಾರಂಭವಾದ ಈ ದಾಸ ಸಾಹಿತ್ಯ ಸಂಸ್ಕೃತ ಭಾಷೆಯಲ್ಲಿರುವ ವೇದ ಉಪನಿಷತ್ತಿನ ಸಾರವನ್ನು ಕನ್ನಡದಲ್ಲಿ ಬಹಳ ಸರಳವಾಗಿ ಹಾಡಿನ ರೂಪದಲ್ಲಿ ಹೇಳಿ ಜನಸಾಮಾನ್ಯರಿಗೆ ಅವರೆಲ್ಲ ಹತ್ತಿರವಾದರು. ಏನಂತೀರಿ ನಳಿನಕ್ಕ?
1: ಹೌದು, ದಾಸರು ಮಾನವನ ನಡೆ ನುಡಿಗಳ ಓರೆ ಕೋರೆಗಳನ್ನು ಕುರಿತು ಹೇಳಿದರು. ಜೀವನ ನಿರ್ವಹಣೆಗೆ ಅಮೂಲ್ಯ ಸಲಹೆಗಳನ್ನು ನೀಡಿದರು. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂದು ಹೇಳಿದರು. ಮಾನವ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ನಜನ್ಮ ಬಂದಾಗ ಕೃಷ್ಣನ ಸ್ಮರಿಸಿ ಎಂದು ನಾಮಸ್ಮರಣೆಯ ಮಹತ್ವವನ್ನು ತಿಳಿಸಿದರು. ನಿನ್ನ ವಿಚಾರ ಏನು ಕಿರಣ?
2: ಹೌದು, ನಾಮಸ್ಮರಣೆಯನ್ನ ಮಾಡಿರಿ, ಆದರೆ ಭೂಟಿಗೆ ಡಂಭಾಚಾರ ಬೇಡ ಎಂದು ಕಿವಿಮಾತು ಹೇಳಿದರು. ಉದಯ ಕಾಲದಲ್ಲಿದ್ದು ಗಡಗಡ ನಡಗುತ್ತಾ ನದಿಯಲ್ಲಿ ಮಿಂದೆವೆಂದು ಹೇಳುತ್ತಲಿ ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಉಳಿದವರಿಗೆ ತಾವು ಮಹಾಭಕ್ತರು ಎಂದು ತೋರಿಸುವ ಪರಿಯನ್ನ ಟೀಕಿಸಿದರು. ನಿನಗೆ ಹೇಗೆ ಅನಿಸುತ್ತದೆ?
3: ನಾವು ಹರಿದಾಸರಿಂದ ಬಹಳ ಕಲಿಯುವುದು ಇದೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಎಂದು ಹೇಳಿ ಮಾತಿನಲ್ಲಿ ಹಿಡಿತವಿರಲಿ ಎಂದು ಬೋಧಿಸಿದ್ದಾರೆ. ಚಾಡಿ ಹೇಳುತ್ತಾ ಕುರಬೇಡ, ಸತತವಾಗಿ ಹರಿಯ ಸ್ಮರಣೆಯನ್ನು ಮಾಡು ಎಂಬ ಹಿತವಚನವನ್ನು ಹೇಳಿದ್ದಾರೆ, ಅಲ್ಲವೇ ಪ್ರತಿಮಕ್ಕ?
0: ಶ್ರೀ ವ್ಯಾಸರಾಯರಿಂದ ಅಂಬೆಗಾಲಿಟ್ಟ ಕೀರ್ತನಾ ಸಾಹಿತ್ಯ ಕನಕದಾಸರು, ಪುರಂದರದಾಸರು, ಜಗನ್ನಾಥದಾಸರಂತಹ ಮೇಧಾವಿಗಳಿಂದ ಹುಲಾಗಿ ಬೆಳೆಯಿತು. ಮಾನವ ಜನ್ಮ ಬಂದಾಗ ಅದನ್ನು ಸಾರ್ಥಕ ಪಡಿಸಿಕೊ, ಅದು ಸ್ಥಿರವಲ್ಲ. ಯಾಕೆಂದರೆ ಸತ್ತಾಗ ನಿನ್ನ ಹಿಂದೆ ಸತಿ ಸುತರು ಧನ ಧಾನ್ಯ ಯಾವುದೂ ಬರುವುದಿಲ್ಲ ಎಂದು

0: ಪುರಂದರ ದಾಸರು ಸಂಸಾರದ ನಿಸ್ಸಾರತೆಯನ್ನು ಮನಗಂಡು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯುವ ಹಂಬವನ್ನು ಈ ಹಾಡಿನಲ್ಲಿ ವ್ಯಕ್ತಪಡಿಸಿದ್ದಾರೆ. ಭಕ್ತ ಮತ್ತು ಪರಮಾತ್ಮನ ಸಂಬಂಧ ತಮ್ಮ ಕೀರ್ತನೆಗಳಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ತೋರಿಸಿದ್ದಾರೆ. ಅಲೆಮಾರಿಯಂತೆ ಅವಧೂರಂತೆ ತಿರುಗುತ್ತಿದ್ದ ದಾಸರಿಗೆ ಜನಜೀವನದ ಆಳವಾದ ಗ್ರಹಿಕೆ, ಜನರ ಜೀವನದ ನಾಡಿ ಮಿಡಿತದ ಅರಿವಿತ್ತು. ಆದ್ದರಿಂದ ಅವರು ಸಮಾಜದ ಓರೆ ಕೊರೆಗಳನ್ನು ತಮ್ಮ ಗೀತೆಯಲ್ಲಿ ಸರಿಪಡಿಸಲು ಯತ್ನಿಸಿದ್ದಾರೆ.
1: ಮನುಷ್ಯ ಜನ್ಮ ಬಲು ಅಪರೂಪ. ಯಾಕೆ ಗೊತ್ತೇ? ಈ ಜೀವ 83,99,999 ಜೀವರಾಶಿಗಳನ್ನು ದಾಟಿ ಬರಬೇಕು. ಯಾವಾಗ ನಿನಗೆ ಮನುಷ್ಯ ಜನ್ಮ ಸಿಕ್ಕಿ ನೀನು ಪರಮಾತ್ಮನನ್ನು ಹೊಂದಲು ಪ್ರಯತ್ನ ಮಾಡುವುದಿಲ್ಲವಾದರೆ ಮತ್ತೆ ಪುನಃ ಯುಗ ಯುಗಗಳು ಬೇಕು ನೀನು ಪರಮಾತ್ಮನನ್ನು ಸೇರಿಸಲಿಕ್ಕೆ ಎಂದು ಈ ಹಾಡಿನ ಮೂಲಕ ಎಚ್ಚರಿಸಿದ್ದಾರೆ.
0: ಈಗ ಹಾಡು ಕೇಳೋಣ.

0: ಈ ಹಾಡಿನಲ್ಲಿ ಜೀವನು ಪರಮಾತ್ಮನಲ್ಲಿ ಲೀನವಾಗುವ ಪ್ರಯತ್ನ ಮಾಡಬೇಕು, ಪರಮಾತ್ಮನಲ್ಲಿ ಶರಣು ಹೋಗು, ನಿನ್ನ ಬಂಧನವನ್ನು ಕಳಚಿಕೋ ಎಂದು ಈ ಹಾಡಿನ ಮೂಲಕ ಕನಕದಾಸರು ಹೇಳಿದ್ದಾರೆ. ಬರಿಯ ತೀರ್ಥಕ್ಷೇತ್ರ ಪರ್ಯಟನ, ಗಂಗಾ ಗೋದಾವರಿ ನದಿಗಳಲ್ಲಿ ಸ್ನಾನ, ಹೋಮ ವ್ರತಗಳನ್ನು ಮಾಡಿ ಫಲವಿಲ್ಲ. ಮಾಯಾ ಮೋಹಕ್ಕೆ ಬಲಿಯಾಗದೆ ಕಮಲೇಶನನ್ನು ನೆನೆಯುತ್ತಾ ಅವನಲ್ಲಿ ಶರಣು, ಆಗ ಮಾತ್ರ ನೀನು ಮೋಕ್ಷ ಪಡೆಯುವೆ ಎಂದು ಕನಕದಾಸರು ಈ ಹಾಡಿನ ಮೂಲಕ ತಿಳಿಸಿದ್ದಾರೆ.
1: ಪುರಂದರದಾಸರು ಈ ಹಾಡಿನ ಮೂಲಕ ಅನ್ನದಾನ ಮಾಡಿರಿ, ಮಾತಾಪಿತರನ್ನು ಸೇವಿಸಿರಿ, ಗುರುವಿನ ಸ್ಮರಣೆ ಮಾಡಿರಿ, ಕಾಮಕ್ರೋಧವ ತ್ಯಾಗ ಮಾಡಿರಿ, ಯಾವಾಗಲೂ ಸಿರಿರಮಣನ ಸ್ಮರಿಸಿರಿ ಎಂದು ಹೇಳಿದ್ದಾರೆ.
0: ರಾಗಿ ತಂದೀರಾ ಈ ಹಾಡು ಕೇಳಿ.

0: ಜ್ಞಾನ, ಭಕ್ತಿ, ವೈರಾಗ್ಯ ನಮಗೆ ದಾಸ ಸಾಹಿತ್ಯದಲ್ಲಿ ದೊರೆಯುತ್ತದೆ. ದಾಸರು ಸಂಗೀತದ ರೂಪದಲ್ಲಿ ನೀತಿ ಬೋಧನೆಗಳನ್ನು ಸಾಮಾನ್ಯ ಜನರ ಹೃದಯಕ್ಕೆ ನೀಡಿದರು. ಬೇವು ಬೆದೊಡನೆ ಇದ್ದರೆ ಏನು ಫಲ, ಹಾವಿಗೆ ಹಾಲರದರೇನು ಫಲ, ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನ ಮಾಡಿದರೇನು ಫಲ, ಹಾವಿಗೆ ಹಾಲೆರೆದರೆ ಅದು ಅಮೃತವಾಗುವುದಿಲ್ಲ, ವಿಷವಾಗುತ್ತದೆ. ಹಾಗೆಯೇ ಕೆಟ್ಟ ಗುಣಗಳಿರುವ ವ್ಯಕ್ತಿ ದಿನಾಗಲೂ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಅವನ ಮನಸ್ಸು ಪರಿವರ್ತನೆಯಾಗುವುದಿಲ್ಲ. ನಾಯಿ ಬಾಲ ಯಾವಾಗಲೂ ಡೊಂಕೆ. ಹೀಗೆ ಜನರ ಗುಣ ಮೌಲ್ಯಗಳನ್ನು ವೃದ್ಧಿಸುವ ದಾಸ ಸಾಹಿತ್ಯದ ಅಪಾರ ಕೊಡುಗೆಯನ್ನು ನೀಡಿದೆ ಎಂದು ಹೇಳಬಹುದು.
1: ಭಗವಂತನಲ್ಲಿ ನಿಷ್ಠೆ ಇಟ್ಟು ಬದುಕಿ ಬಾಳು ಎಂಬುವುದು ದಾಸರ. ಬದುಕು ಸಹ್ಯವಾಗಬೇಕಾದರೆ ಮನುಷ್ಯ ಕೆಲವೊಂದು ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಜ್ಞಾನದ ಹಸಿವು ಧೈರ್ಯವಂತಿಕೆ, ನಯನೀತಿಯ ಸೊಗಡು, ಪರಮಾತ್ಮನಲ್ಲಿ ಭಕ್ತಿ ಇವೆಲ್ಲ ಇದ್ದಾಗ ಆ ಬದುಕು ನಿಜವಾದ ಬದುಕು ಎನಿಸುತ್ತದೆ.
2: ಅಧ್ಯಾತ್ಮ ನಿಷ್ಠೆಯಿಂದ ಆತ್ಮೋದ್ಧಾರ ಆಗುತ್ತದೆ. ಮಾಧ್ಯಮ ಕಾವ್ಯವಾದರೆ ಅದು ಪಂಡಿತರ ಸೊತ್ತಾಗುತ್ತದೆ, ಮಾತುಗಳಲ್ಲಿ ಹೇಳಿದರೆ ಕ್ರಮೇಣ ಮರೆತು ಹೋಗುತ್ತದೆ. ಅದಕ್ಕಾಗಿಯೇ ದಾಸರು ತಮ್ಮ ಬೋಧನೆಗಳಿಗೆ ಸಂಗೀತವನ್ನು ಆರಿಸಿ ತಾಳ ತಂಬೂರಿಯ ಮೂಲಕ ಗೀತೆಯಾಗಿ ಹಾಡಿದರು. ರಾಗ ಲಯಬದ್ಧವಾದಂತಹ ರಚನೆ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ. ಈ ಕಾರಣವಾಗಿಯೇ ದಾಸ ಸಾಹಿತ್ಯ ಇನ್ನೂ ಜೀವಂತವಾಗಿ ಇದೆ.
3: ಅಲ್ಲವೇ, ಪುರಂದರದಾಸರು ರಾಗಿ ತಂದೀರಾ ಅಂತ ಹೇಳಿದ್ರು. ಈ ಹಾಡನ್ನು ನೀವು ಕೇಳಿದಿರಿ, ಅದು ಚೆನ್ನಾಗಿದೆ ಅಲ್ವೇ? ಕುಡಿಯುವ ನೀರು, ಸುಡುವ ಬೆಂಕಿ, ಉಸಿರಾಡುವ ಗಾಳಿ ಒಂದೇ ಆಗಿರುವಾಗ ಜಾತಿ ಭೇದ ಮಾಡಬೇಡಿರಿ ಎಂದು ನಮ್ಮನ್ನು ಎಚ್ಚರಿಸಿದ್ದಾರೆ. ಜಪ ತಪ ತೀರ್ಥಯಾತ್ರೆ ಮಂತ್ರ ಪಠನಗಳ ಹೊರ ವಲಯದಲ್ಲಿಯೇ ಸುತ್ತೋ ಜನರಿಗೆ ಅಂತರಂಗ ಶುದ್ಧಿ ಇಲ್ಲದಿದ್ದರೆ ಫಲವಿಲ್ಲ. ಅಂತರಂಗದಲ್ಲಿ ಪರಮಾತ್ಮನನ್ನು ಕಾಣು ಎಂದು ಸಮಾಜವನ್ನು ಜಾಗೃತಗೊಳಿಸಿದ್ದಾರೆ.
2: ಇನ್ನೊಂದು ಮಾತು ಇಲ್ಲಿ ಹೇಳಲೇಬೇಕು. ಕಲಿಯುಗದಲ್ಲಿ ದೇವರನ್ನು ತಲುಪಲು ಸುಲಭ ಮಾರ್ಗ ಭಕ್ತಿ ಮಾರ್ಗ ಎಂದು ಹೇಳಿದ್ದಾರೆ. ನಮಗೆ ಈ ಯುಗದಲ್ಲಿ ಕಷ್ಟದ ತಪಸ್ಸು ಮಾಡಲು ಸಾಧ್ಯವಿಲ್ಲ. ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ಅರ್ಥೈಸಿ ಪರಮಾತ್ಮನೆಡೆಗೆ ಸಾಗುವ ಹಾದಿಯೂ ಅಷ್ಟು ಸುಲಭವಲ್ಲ. ಆದ್ದರಿಂದ ಭಜನೆ ಬಹಳ ಸುಲಭದ ಹಾದಿ ಎನ್ನುತ್ತಾರೆ. ಈಗ ಒಂದು ಪುರಂದರದಾಸರ ಹರಿನಾ ಜಿಹ್ವೆಯೊಳರೆ ಇರಬೇಕು ನರನಾದ ಮೇಲೆ ಈ ಹಾಡನ್ನು ಕೇಳೋಣವೇ.

0: ಮನುಷ್ಯನು ಯಾವಾಗಲೂ ಹರಿಯನ್ನು ಸ್ಮರಿಸುತ್ತಾ ಇರಬೇಕು. ಎಲ್ಲ ಜೀವಿಗಳಲ್ಲಿಯೂ ದಯೆ ಇರಬೇಕು. ಸಾತ್ವಿಕ ರಾಜಸ ತಾಮಸ ಗುಣಗಳನ್ನು ಮೀರಬೇಕು. ತನ್ನಲ್ಲಿ ಏನು ಇದೆಯೋ ಅದರಲ್ಲಿ ತೃಪ್ತಿ ಪಟ್ಟುಕೊಳ್ಳಬೇಕು. ನಿಂದಾಸ್ತುತಿಗಳನ್ನು ಒಂದೇ ರೀತಿಯಲ್ಲಿ ತೆಗೆದುಕೊಳ್ಳಬೇಕು. ಅದು ಆಗ ಸ್ಥಿತಪ್ರಜ್ಞಾ ಮನಸ್ಸಾಗುತ್ತದೆ. ಈ ರೀತಿಯ ಮನಸ್ಥಿತಿಯಿಂದ ಮನವನು ಖಿನ್ನತೆಗೆ ಒಳಗಾಗುವುದಿಲ್ಲ. ಭಗವದ್ಗೀತೆ ಈ ತತ್ವವನ್ನು ಎಷ್ಟು ಸರಳವಾಗಿ ಈ ಹಾಡಿನಲ್ಲಿ ಹೇಳಿದ್ದಾರಲ್ಲವೇ.
1: ಹೌದು, ಕಠಿಣವಾದ ಉಪನಿಷತ್ತು, ವೇದ, ಭಗವದ್ಗೀತೆಗಳ ಸಾರವನ್ನು ಅದ್ಭುತವಾಗಿ ಕೀರ್ತನೆಗಳ ಮೂಲಕ ನಮ್ಮ ಸರಳವಾಗಿ ದಾಸರು ಪ್ರಸ್ತುತಪಡಿಸಿದ್ದಾರೆ. ಅದೂ ಅಲ್ಲದೆ ಈ ಮಾತನ್ನು ನಾವು ಒಪ್ಪಲೇಬೇಕು. ಭಜನೆ ಮಾಡುವುದರಿಂದ ಧನಾತ್ಮಕ ಶಕ್ತಿ ಸುತ್ತಲೂ ಮೂಡುತ್ತದೆ. ಕೇಳುವವರಿಗೂ ಹೇಳುವವರಿಗೂ ಒಂದು ತರಹದ ಶಾಂತಿ ನೆಮ್ಮದಿ ಸಿಗುತ್ತದೆ ಎಂದು ನನ್ನ ಅನಿಸಿಕೆ. ನೀವೇನೆ ಅಂತೀರಾ ಪ್ರತಿಮಕ್ಕ?
2: ಹೌದು, ಅವರ ಕೀರ್ತನೆಗಳಲ್ಲಿ ಭಕ್ತಿ ಮಾತ್ರವಲ್ಲದೆ ಸುತ್ತಲಿನ ಪರಿಸರ ಮತ್ತು ಸಮಾಜವನ್ನು ಹಸನಾಗಿಸುವ ಕಾಳಜಿಯೂ ಇದೆ. ಹರಿದಾಸರು ನಾದೋಪಾಸನೆಯ ಮಾರ್ಗ ಹಿಡಿದು ಶ್ರೇಷ್ಠ ಬದುಕಿನ ವೈಶಿಷ್ಟ್ಯವನ್ನು ಎತ್ತಿ ಹಿಡಿದರು. ಸಮಾಜ ಸುಧಾರಣೆಯೇ ಮನುಷ್ಯರಲ್ಲಿ ಪ್ರೇಮವನ್ನು ಬೆಳೆಸಿಕೊಳ್ಳುವ ಬದುಕಿನ ಸವಾಲನ್ನು ಎದುರಿಸುವ ಹಲವು ವಿಷಯಗಳಿವೆ. ಒಟ್ಟಿನಲ್ಲಿ ದಾಸ ಸಾಹಿತ್ಯವು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ, ಸಾಮಾನ್ಯರಿಗೆ ನೀತಿ ಪಾಠಗಳನ್ನು ಹೇಳುವ ದಾರಿ ದೀಪಗಳು ಎಂದು ಹೇಳಬಹುದು. ಈ ಸಾಹಿತ್ಯದ ಅಂದವನ್ನು ಎಲ್ಲರೂ ಸವಿಯೋಣ ಅಲ್ಲವೇ? ಇದುವರೆಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರು. ಭಾಗವಹಿಸಿದವರು ಶ್ರೀಮತಿಯರಾದ ನಳಿನಿ ರಾವ್, ಸಂತೃಪ್ತಿ ನಾಯಕ್, ಹಾರ್ಮೋನಿಯಂ ಶ್ರೀದೇವಿ ನಾಯಕ್, ತಬಲ ಕಿರಣ್ ಪೈ, ನಿರ್ವಹಣೆ ಮತ್ತು ನಿರೂಪಣೆ ಪ್ರತಿಮಾ ನಾಯಕ್. ಎಲ್ಲರಿಗೂ ನಮಸ್ಕಾರ.
3: ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
4: ಸಮಯ ಸರಿಯಾಗಿ 12:15 ಆಕಾಶವಾಣಿ ಹಾಸನ.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
8: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
7: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಕೇಳುಗರೇ, ಇದೊಂದು ಪ್ರಕಟಣೆ. ಹಾಸನ ಜಿಲ್ಲೆಯ ವಿವಿಧ ಹೋಬಳಿಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳ ಮೂರನೇ ಶನಿವಾರದಂದು ಜನಸ್ಪಂದನ ಅಥವಾ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನು ಆಯೋಜಿಸುತ್ತಿದ್ದು, ಜುಲೈ ತಿಂಗಳ ಜನಸ್ಪಂದನ ಕಾರ್ಯಕ್ರಮವನ್ನು ಹಾಸನ ತಾಲೂಕು ದುದ್ದಾ ಹೋಬಳಿಯ ನಾಡ ಕಚೇರಿಯಲ್ಲಿ ಇದೇ ಜುಲೈ ತಿಂಗಳ 18ರ ಶನಿವಾರದಂದು ಏರ್ಪಡಿಸಲಾಗಿದೆ. ಜಿಲ್ಲೆಯ ಎಲ್ಲಾ ಸಾರ್ವಜನಿಕರು, ಕೃಷಿಕರು ಹಾಗೂ ಗ್ರಾಮೀಣ ಭಾಗದ ಜನರು ತಮ್ಮ ಸಾಮಾಜಿಕ, ಶೈಕ್ಷಣಿಕ, ವಾಣಿಜ್ಯ ಹಾಗೂ ಕೃಷಿ ಸಂಬಂಧಿತ ಸೇವಾ ಸೌಲಭ್ಯಗಳ ಕೊರತೆಗೆ ಸಂಬಂಧಿಸಿದಂತೆ ಅಹವಾಲುಗಳನ್ನು ನೀಡಬಹುದಾಗಿರುತ್ತದೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಲಭ್ಯವಿದ್ದು, ಸಾರ್ವಜನಿಕರು ಖುದ್ದಾಗಿ ಹಾಜರಿದ್ದು ತಮ್ಮ ಅಹವಾಲುಗಳನ್ನು ಸಲ್ಲಿಸಿ ಪರಿಹಾರ ಪಡೆದುಕೊಳ್ಳಬಹುದಾಗಿರುತ್ತದೆ ಎಂದು ಹಾಸನ ಜಿಲ್ಲಾಧಿಕಾರಿಗಳ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

ಕೇಳುಗರೆ, ಇಂದು ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ ಜಿ ಮಿಷನ್ ಕುರಿತ ಕಾರ್ಯಕ್ರಮ ಬಿತ್ತರವಾಗಲಿದೆ.

ಆಕಾಶವಾಣಿ ಹಾಸನ ವೇಳೆಯಾಗುತ್ತಲಿದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ಹೃದಯದ ಆರೋಗ್ಯ, ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ, ಈ ಕುರಿತು ಕಲಬುರಗಿಯ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹಿರಿಯ ತಜ್ಞ ವೈದ್ಯರಾದ ಡಾ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜೀವನ ಶೈಲಿ ಸಂಬಂಧಿತ, ಅಂದ್ರೆ ಹೃದಯಕ್ಕೆ ಜೀವನ ಶೈಲಿಯಿಂದ ಉಂಟಾಗುವಂತಹ ಸಮಸ್ಯೆಗಳ ಕುರಿತಾಗಿ ಮಾತಾಡೋಣ. ಯಾವ ರೀತಿ ನಮ್ಮ ಆಹಾರ ಸಮತೋಲನದಿಂದ ಕೂಡಿರಬೇಕು, ನಿಯಮಿತವಾದ ವ್ಯಾಯಾಮವನ್ನು ಯಾವ ರೀತಿ ನಾವು ಅಳವಡಿಸ್ಕೋಬೇಕು, ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಬಂದಾಗ ಆರಂಭದ ಲಕ್ಷಣಗಳೇನು, ಯಾವ ಸಂದರ್ಭದಲ್ಲಿ ನಾವು ವೈದ್ಯರನ್ನು ಸಂಪರ್ಕ ಮಾಡಬೇಕು, ಕೆಲವೊಂದು ಕಡೆ ತಪ್ಪು ನಂಬಿಕೆಗಳು ಕೂಡ ಇರುತ್ತೆ, ಚೆಸ್ಟ್ ಪೇನ್ ಬಂದ್ರೆ ಇದು ಹಾರ್ಟ್ಗೆ ಸಂಬಂಧಪಟ್ಟಿದ್ದೆ ಅಂತ ಅನ್ಕೊಂತಾರೆ. ಹೀಗಾಗಿ ಈ ವಿಷಯಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಇವುಗಳ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಇಂದು ಕಲಬುರಗಿಯ ಜಯದೇವ ಹೃದ್ರೋಗ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಸರ್. ಆರಂಭದಲ್ಲಿ ಈ ಹೃದಯದ

0: ಆರೋಗ್ಯ ಅನ್ನೋದು ನಮ್ಮ ಓವರ್ಆಲ್ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಹೀಗಾಗಿ ಹೃದಯದ ಆರೋಗ್ಯದ ಪ್ರಾಮುಖ್ಯತೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ.
1: ಹೃದಯ ನಮ್ಮ ದೇಹದ ಒಂದು ಅದ್ವಿತೀಯ ಅಂಗ, ಅಂದ್ರೆ ಇದು ಜೀವನ ಪರ್ಯಂತ ಹುಟ್ಟಿದಾಗಿನಿಂದ ಸಾಯುವವರೆಗೂ ನಮ್ಮ ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ಸರಬರಾಜು ಮಾಡುವ ಒಂದು ಅದ್ಭುತ ಅಂಗವೇ ಸರಿ. ಅಂದರೆ ತಾಯಿಯ ಗರ್ಭಕೋಶದಲ್ಲಿ ಮೊಟ್ಟ ಮೊದಲ ಒಂದು ಅಂಗ ಕೆಲಸ ಪ್ರಾರಂಭ ಮಾಡುವುದೆಂದರೆ ಅದು ಹೃದಯ. ನಮ್ಮ ಸಾವಿನಲ್ಲಿ ಅಂತಿಮವಾಗಿ ಕೆಲಸ ನಿಲ್ಲಿಸುವ ಅಂಗ ಅಂದರೆ ಅದು ಹೃದಯ. ಈ ಹೃದಯವನ್ನು ನಾವು ತುಂಬಾ ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಬರುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ ಬಯಸ್ತೀನಿ.
0: ಸರ್, ಇತ್ತೀಚೆಗೆ ನಾನಾಗ್ಲೇ ಹೇಳಿದಾಗೆ ಜೀವನ ಶೈಲಿ ಬದಲಾವಣೆಯಿಂದ ಹೆಚ್ಚಿನ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಸರ್? ಯಾವ ರೀತಿ ಜೀವನ ಶೈಲಿಯಿಂದ ಇದು ಪರಿಣಾಮ ಬೀರ್ತಾ ಇದೆ?
1: ನಿಜ, ಇತ್ತೀಚಿನ ಒಂದು ಏನು ಒಂದು ಅಸಮಂಜಸ ಜೀವನ ಶೈಲಿ ಅಂತ ಏನು ಹೇಳ್ತೀವಲ್ಲ, ಅದರಿಂದನೇ ಬಹಳಷ್ಟು ಹೃದಯದ ಕಾಯಿಲೆಗಳು ಹೆಚ್ಚು ಹೆಚ್ಚಾಗಿ ಕಂಡು ಬರ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಯುವಕರಲ್ಲಿ ಇದು ಈ ಹೃದಯದ ಕಾಯಿಲೆ ಅಥವಾ ಹೃದಯಘಾತ, ಹೃದಯ ಸ್ಥಗಿತ ಅಂತ ಏನು ಒಂದು ಕಾಯಿಲೆಗಳು ಬರ್ತಾ ಇದ್ದೀವಿ, ತುಂಬಾನೇ ಚಿಂತಾಜನಕ. ಮುಖ್ಯವಾಗಿ ಕಾರಣಗಳಲ್ಲಿ ಒಂದಾಗಿರೋದು ಒತ್ತಡ. ಅಂದರೆ ಈಗ ಜನರಲ್ಲಿ ಒತ್ತಡ ಜೀವನ, ಒತ್ತಡ ಅಂದರೆ ನಾನಾ ರೀತಿಯ ಒತ್ತಡ, ಒಂದು ಕೆಲಸದ ಒತ್ತಡವಾಗಿರಬಹುದು, ಹಣಕಾಸಿನ ಒತ್ತಡ ಆಗಿರಬಹುದು, ಅಥವಾ ಕೌಟುಂಬಿಕ ಒತ್ತಡ, ಅಥವಾ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಒತ್ತಡ. ಈ ಒತ್ತಡದಿಂದ ಅಪರೋಕ್ಷವಾಗಿ ಹೃದಯದ ರಕ್ತದ ನಾಳಗಳ ಮೇಲೆ ಪರಿಣಾಮ ಬೀರುತ್ತದೆ. ಅದೇ ರೀತಿ ಅಂದರೆ ಒಂದು ಅಸಮತೋಲಿತ ಆಹಾರ ಅಥವಾ ನಿಯಮಿತವಾಗಿ ವ್ಯಾಯಾಮ ಮಾಡದೇ ಇರುವುದು, ಸಿಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಅಂದರೆ ಜಡ ಜೀವನ, ಇದರಿಂದ ಬರುವಂಥ ಒಂದು ಸ್ಥೂಲ ಕಾಯತೆ ಅಥವಾ ಒಬೇಸಿಟಿ, ಇದು ನಮ್ಮ ರಕ್ತದೊತ್ತಡ ಹೆಚ್ಚು ಮಾಡುತ್ತದೆ, ಮಧುಮೇಹ ಬರುವಂತೆ ಮಾಡುತ್ತದೆ, ಮತ್ತು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೆಚ್ಚು ಹೆಚ್ಚಾಗಿ ಹೃದಯದ ಸಂಬಂಧ ಕಾಯಿಲೆ ಬರುವುದರಲ್ಲಿ ಸಹಾಯ ಮಾಡುತ್ತವೆ.
0: ಸರ್, ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಕೆಲವೊಂದ್ಸರ್ತಿ ಹಾರ್ಟ್ ಅಟ್ಯಾಕ್ ಅಂತಾರೆ, ಇನ್ನೊಂದ್ಸರ್ತಿ ಕಾರ್ಡಿಯಾಕ್ ಅರೆಸ್ಟ್ ಅಂತಾರೆ, ಇವೆರಡಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ?
1: ಹಾ, ತುಂಬಾನೇ ವ್ಯತ್ಯಾಸ. ಅವೆರಡು ಬೇರೆ ಬೇರೆ ಪದಗಳು. ಹೃದಯಘಾತ ಅಂದಾಗ ನಮ್ಮ ಹೃದಯದ ರಕ್ತ ನಾಳಗಳಲ್ಲಿ ಕೊಲೆಸ್ಟ್ರಾಲ್ ಬೊಜ್ಜುನಿಂದ ಏನು ಅಡೆತಡೆಗಳು ಉಂಟಾಗಿ ರಕ್ತ ಸರಬರಾಜಿನಲ್ಲಿ ಅಡೆತಡೆ ಉಂಟಾಗುತ್ತಲ್ವಾ, ಅದಕ್ಕೆ ನಾವು ಹೃದಯಘಾತ ಅಂತೀವಿ. ಅಂದ್ರೆ ಒಂದು ಭಾಗದ ಹೃದಯದ ಮಾಂಸಖಂಡಕ್ಕೆ ಸಂಪೂರ್ಣವಾಗಿ ರಕ್ತ ಪರಿಚಲನೆ ನಿಂತಾಗ ಆ ಭಾಗದ ಜೀವಕೋಶಗಳು ಸಾವನ್ನೊಪ್ಪುತ್ತವೆ, ಅದಕ್ಕೆ ಹೃದಯಘಾತ ಅಂತ ಹೇಳ್ತೀವಿ. ಇದರಲ್ಲಿ ಮನುಷ್ಯನಿಗೆ ಹೆಚ್ಚಾಗಿ ಅಂದರೆ ಎದೆನೋವು ಬರಬಹುದು, ಆದರೆ ಅವನು ಸಂಪೂರ್ಣವಾಗಿ ಜೀವಂತವಾಗಿರ್ತಾನೆ ಮತ್ತು ಕಾನ್ಶಿಯಸ್ ಆಗಿರ್ತಾನೆ. ಕಾರ್ಡಿಕ್ ಅರೆಸ್ಟ್ ಅಂದರೆ ಹೃದಯ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವುದು, ಅಂದರೆ ಈ ಸ್ಥಗಿತಗೊಂಡ ತಕ್ಷಣ ಮನುಷ್ಯನು ಪ್ರಜ್ಞೆ ತಪ್ಪುಕೊಳ್ಳುತ್ತಾನೆ. 3 ನಿಮಿಷದಲ್ಲಿ ಒಂದು ಸರಿಯಾದ ಚಿಕಿತ್ಸೆ ಕೊಡದೇ ಇದ್ದರೆ ಅವನು ಸಾವನ್ನು ಒಪ್ಪುತ್ತಾನೆ. ಹೃದಯಘಾತವು ಹೃದಯ ಸ್ಥಗಿತಕ್ಕೆ ಕಾರಣ. ಅದಾಗಿ ಹೃದಯ ಸ್ಥಗಿತಕ್ಕೆ ಹೃದಯಘಾತವೇ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ನಾನಾ ರೀತಿಯ ಕಾರಣಗಳಿಂದ ನಮ್ಮ ಹೃದಯ ಸ್ಥಗಿತಗೊಳ್ಳುತ್ತದೆ.
0: ಸರ್, ಈಗ ನಾವು ಜನನ ಬಗ್ಗೆ ಮಾತಾಡೋದಾದ್ರೆ, ಈಗ ತಾಯಿಯ ಗರ್ಭದಲ್ಲೇ ಮಗುವಿಗೆ ಏನಾದರೂ ಹೃದಯ ಸಂಬಂಧಿ ಡಿಫೆಕ್ಟ್ಸ್ ಇದ್ರೆ ಅದನ್ನು ಕಂಡುಹಿಡಿಬಹುದಾ ಸರ್, ಮತ್ತೆ ಟ್ರೀಟ್ಮೆಂಟ್ ಕೊಡಬಹುದಾ?
1: ಕೊಡಬಹುದು. ನಿಜವಾಗಿ ಗರ್ಭಾವಸ್ಥೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಇದಕ್ಕಿಂತ ಮುಂಚೆ ಇದೇ ತರ ಮಕ್ಕಳಲ್ಲಿ ಒಂದು ಜನ್ಮಾತೀತ ಹೃದಯದ ರೋಗವಿದ್ದರೆ, ಅಥವಾ ತಾಯಿಯ ವಯಸ್ಸು ಹೆಚ್ಚಾಗಿದ್ದರೆ, ಅಥವಾ ತಾಯಿಯು ಗರ್ಭಾವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಮೆಡಿಕೇಶನ್ ಔಷಧಿ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಂಡರೆ, ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಅಭ್ಯಾಸಗಳು ಇದ್ದರೆ, ಇಂಥ ತಾಯಂದಿರಿಗೆ ಒಂದು ಜನ್ಮಾತೀತ ಹೃದಯ ಸಂಬಂಧದ ಕಾಯಿಲೆಗಳು ಅವರ ಮಕ್ಕಳಲ್ಲಿ ಬರುವುದು ತುಂಬಾ ಸುಲಭ. ಆದ್ದರಿಂದ ಇದನ್ನು ತಡೆಹಿಡಿಯಲು ಮುಖ್ಯವಾಗಿ ಒಂದು ಅಂದರೆ ಒಂದು ಗರ್ಭಾವಸ್ಥೆಯ 16ನೇ ವಾರದಲ್ಲಿ ಒಂದು ಏನಂತ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅಂತ ಒಂದು ಏನು ಟೆಸ್ಟ್ ಮಾಡ್ತೀವಲ್ಲ, ಇದರಲ್ಲಿ ಆ ಮಗುವಿಗೆ ಹೃದಯದಲ್ಲಿ ಯಾವುದಾದ್ರೂ ಒಂದು ಡಿಫೆಕ್ಟ್ ಇದೆ ಅಂತ ನಾವು ಕಂಡು ಹಿಡಿಯಬಹುದು. ಇದರಿಂದ ಸಿಂಪಲ್ ಆಗಿ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಆ ಗರ್ಭಾವಸ್ಥೆಯನ್ನು ಕಂಟಿನ್ಯೂ ಮಾಡಿ ಅದಾದ ನಂತರ ಅಂದರೆ ಡೆಲಿವರಿ ಆದಮೇಲೆ ಮಗುವಿಗೆ ಸರ್ಜರಿ ಮುಖಾಂತರ ಅದನ್ನು ಗುಣಪಡಿಸಬಹುದು. ಇಲ್ಲವೇ ತುಂಬಾ ಕಾಂಪ್ಲೆಕ್ಸ್ ಆದಂತಹ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಅಬಾರ್ಷನ್ ಸಹ ಮಾಡುವುದರಿಂದ ತಾಯಿಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ.
0: ಸರ್, ಈಗ ಹುಟ್ಟಿದ ನಂತರ, ಡೆಲಿವರಿ ಆದ ನಂತರ ಕೆಲವೊಬ್ಬರಲ್ಲಿ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ನಾವು ಕೇಳ್ತೀವಿ ಸರ್, ಇದು ಎಲ್ರಿಗೂ ಸಾಮಾನ್ಯವಾಗಿರುತ್ತ? ಕೆಲವರು ಹೇಳ್ತಾರೆ ಇದು ನ್ಯಾಚುರಲ್ ಆಗಿ ಕ್ಲೋಸ್ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
1: ನಿಜ ನಿಜ,
0: ಅದ್ರ ಬಗ್ಗೆ
1: ಸಾಮಾನ್ಯವಾಗಿ ಹೃದಯದಲ್ಲಿ ನಾನಾ ರೀತಿಯಾಗಿ ಅಂದ್ರೆ ಕೋಣೆಗಳ ಮಧ್ಯೆ ನಾವು ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಹೋಲ್ಗಳು ಇರುವುದು ಸಹಜ. ಅದು ಆದ್ರೆ ಮಗು ಬೆಳೆದಂಗೆ ಆ ಹೋಲ್ಗಳು ನಿಧಾನ ಕ್ಲೋಸ್ ಆಗ್ತವೆ. ಕೆಲವು ಹೃದಯದಲ್ಲಿ ರಂಧ್ರಗಳು ಈ ಕ್ಲೋಸ್ ಆಗದೇನೆ ಇರಬಹುದು, ಅದನ್ನು ನಾವು ASD ಅಂತ ಹೇಳ್ತೇವೆ, ಅಂದ್ರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್, ಅಥವಾ VST ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ, ಅಥವಾ PDA ಅಂತ. ಇವು ಸರ್ವ ಸಾಮಾನ್ಯವಾಗಿ ಕಾಣುವಂತ ಒಂದು ರಂಧ್ರಗಳು. ಇವು ಮಗು ಬೆಳೆದಂತೆ

0: ಕೆಲವು ಮಕ್ಕಳಲ್ಲಿ ತಾನಾಗಿಯೇ ಅವು ಕ್ಲೋಸ್ ಆಗುವ ಸಾಧ್ಯತೆಗಳು ಉಂಟು. ಇಲ್ಲದಿದ್ದರೂ ಸಹ ಇದನ್ನು ನಾವು ಒಂದು ಶಸ್ತ್ರಚಿಕಿತ್ಸೆ ಮೂಲಕ ಅಥವಾ ಇತ್ತೀಚಿನ ದಿನಗಳಲ್ಲಿ ಡಿವೈಸ್ ಅಂತ ಬಂದಿದೆ, ಅಂದ್ರೆ ಒಂದು ಶಸ್ತ್ರಚಿಕಿತ್ಸೆ ಇಲ್ಲದೆಯೂ ಸಹ ಈ ರಂಧ್ರಗಳನ್ನು ನಾವು ಕ್ಲೋಸ್ ಮಾಡುವುದರಿಂದ ಆ ಮಕ್ಕಳು ಜೀವನ ಪರ್ಯಂತ ನಾರ್ಮಲ್ ಆಗಿ ಜೀವನ ಮಾಡುವುದು ಸಾಧ್ಯತೆ ಉಂಟು.
1: ಈಗ ತಂದೆ ತಾಯಿಗೆ ಹೇಗೆ ಗೊತ್ತಾಗುತ್ತೆ ಸರ್ ಮಗುವಿಗೆ ಹೃದಯ ಸಂಬಂಧಿ ಈ ಹೋಲ್ ಇರಬಹುದಪ್ಪ ಅನ್ನೋದಕ್ಕೆ ಲಕ್ಷಣಗಳು ಏನೆಲ್ಲ ಕಾಣಬರುತ್ತೆ ಸರ್ ಮಕ್ಕಳಲ್ಲಿ?
0: ಮಗು ಹುಟ್ಟಿದ ಮೇಲೆ ಸಾಮಾನ್ಯವಾಗಿ ಇವರಿಗೆ ತಿರುಗಾ ಒಂದು ಏನಂತ ಜ್ವರ ಬರೋದಾಗ್ಲಿ ಕೆಮ್ಮು ಬರುವುದಾಗ್ಲಿ ಅಂತ, ಅಂದ್ರೆ ರಿಕರೆಂಟ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಈ ಮಕ್ಕಳಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಅಂದ್ರೆ ವರ್ಷಕ್ಕೆ 4-6 ಬಂದರೆ ಅಂತ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಒಂದು ಎಕೋ ಕಾರ್ಡಿಯೋಗ್ರಫಿ ಮಾಡಿಸಿ ಹೃದಯದಲ್ಲಿ ಯಾವ್ದಾದ್ರೂ ರಂಧ್ರ ಇದೆಯಾ ಅಥವಾ ಯಾವುದೇ ರೀತಿಯ ಡಿಫೆಕ್ಟ್ ಇದೆ ಅಂತ ಕಂಡು ಹಿಡಿಯೋದು ಉತ್ತಮ.
1: ಸರ್, ಈಗ ನಾವು ಹೃದಯದ ಬಗ್ಗೆ ಮಾತಾಡೋದಾದ್ರೆ ಈ ಮಹಿಳೆಯರ ಹೃದಯ ಮತ್ತೆ ಪುರುಷರ ಹೃದಯ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಒಂದೇ ತರ ಇರುತ್ತೆ ಸರ್?
0: ಇಲ್ಲ, ಹೃದಯದ ಸ್ಟ್ರಕ್ಚರ್ ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಬಟ್ ಅವರಿಗೆ ಕಾಯಿಲೆ ಬರುವುದರಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಅಂದರೆ ಗಾದೆ ಇದೆ, ಅಂದ್ರೆ ಹಾರ್ಟ್ ಅಟ್ಯಾಕ್ ಅಟ್ಯಾಕ್ಸ್ ದ ಮ್ಯಾನ್ ಬಟ್ ಪ್ರೊಟೆಕ್ಟ್ಸ್ ದ ವಿಮೆನ್ ಅಂತ ಹೇಳ್ತೀವಿ. ಅಂದ್ರೆ ಋತುಮಾಸ ಆಗುವವರೆಗೂ ಮಹಿಳೆಯರಲ್ಲಿ ಹಾರ್ಮೋನ್ ಅಂದ್ರೆ ಈಸ್ಟ್ರೋಜನ್ ಒಂದು ಪ್ರೊಜೆಸ್ಟ್ರಾನ್ ಹೃದಯವನ್ನು ತುಂಬಾ ಕಾಪಾಡುತ್ತದೆ. ಏಕೆಂದರೆ ಇವರಲ್ಲಿ ರಕ್ತನಾಳಗಳಲ್ಲಿ ಯಾವ ಅಡೆತಡೆಗಳು ಬರುತ್ತವಲ್ಲ ಅದನ್ನು ಆಗದಂತೆ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಸ್ಟಾಪ್ ಮಾಡುತ್ತದೆ. ಇದರಿಂದ ಋತುಮಾಸ ಆಗುವವರೆಗೂ ಅವರಲ್ಲಿ ಶೇಕಡವಾರು ಹೃದಯಘಾತದ ಸಂಖ್ಯೆ ಅಂದ್ರೆ ಗಂಡಸರಿಗೆ ಹೋಲಿಸಿದರೆ ತುಂಬಾನೇ ಕಡಿಮೆ. ಆದರೆ ಒಂದು ಸಲ ಅಂದ್ರೆ ಮೆನೋಪಾಸ್ ಅಟೆಂಡ್ ಮಾಡಾದ್ಮೇಲೆ ಅಂದ್ರೆ ಋತುಮಾಸ ನಿಂತ ಆದ್ಮೇಲೆ ಅವರಲ್ಲಿ ಬರುವಂತಹ ಹೃದಯದ ಕಾಯಿಲೆ ಮತ್ತು ಗಂಡಸರಲ್ಲೂ ಬರುವಂತಹ ಹೃದಯ ಕಾಯಿಲೆ ಸರಿ ಸಮಾನವಾಗಿಯೇ ಇರುತ್ತದೆ.
1: ಈಗ ಹೃದಯ ಸಂಬಂಧಿ ಕಾಯಿಲೆ ಬಂದಾಗ ಕೆಲವೊಬ್ಬರು ಇಲ್ಲ ನಾನು ಸ್ಟೆಂಟ್ ಹಾಕೊಂಡಿದ್ದೀನಿ ಅಂತ ಹೇಳ್ತಾರೆ, ಕೆಲವೊಬ್ಬರು ಬೈಪಾಸ್ ಸರ್ಜರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ, ಇವುಗಳು ಏನ್ ಸರ್, ಇವೆಲ್ಲ ಯಾವಾಗ ಅವಶ್ಯಕತೆ ಬರುತ್ತೆ?
0: ಹೃದಯದ ರಕ್ತನಾಳಗಳ ಅಡೆತಡೆಗಳು ಬಂದಾಗ ಅಂದ್ರೆ ಬ್ಲಾಕ್ಸ್ ಅಂತ ನಾವು ಏನ್ ಎಂಜಿಯೋಗ್ರಾಮ್ ಮುಖಾಂತರ ಕಂಡು ಹಿಡಿತೀವಿ, ಅದಾದ್ಮೇಲೆ ಆ ಮನುಷ್ಯನ ಟ್ರೀಟ್ಮೆಂಟ್ ನಾವು ಡಿಸೈಡ್ ಮಾಡ್ತೀವಿ. ಯಾವ ರೀತಿ ಬ್ಲಾಕ್ ಇದೆ, ಎಷ್ಟು ಮಟ್ಟದಲ್ಲಿ ಆ ರಕ್ತನಾಳದಲ್ಲಿ ಬ್ಲಾಕ್ ಇದೆ, ಎಷ್ಟು ರಕ್ತನಾಳಗಳು ಬ್ಲಾಕ್ ಆಗಿವೆ, ಅದರ ಮೇಲೆ ಅವರ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ಮುಖ್ಯವಾಗಿ ಒಂದು ರಕ್ತನಾಳ ಒಂದೇ ಅಥವಾ ಎರಡು ರಕ್ತನಾಳ ಒಂದೇ ಜಾಗದಲ್ಲಿ ಬ್ಲಾಕ್ ಇದ್ದರೆ ಸ್ಟೆಂಟಿಂಗ್ ಅಂತ ಹೇಳ್ತೀವಿ ಅಥವಾ ಎಂಜಿಯೋಪ್ಲಾಸ್ಟಿನ್ ಸ್ಟೆಂಟಿಂಗ್ ತುಂಬಾನೇ ಉತ್ತಮ. ಅದಕ್ಕಿಂತ ಹೆಚ್ಚಾಗಿ ರಕ್ತನಾಳಗಳು ಬ್ಲಾಕ್ ಆಗಿದ್ದರೆ ಅವರಿಗೆ ಬೈಪಾಸ್ ಆಪರೇಷನ್ ಮಾಡೋದ್ರಿಂದ ಅಂದ್ರೆ ಹೊಸ ರಕ್ತನಾಳಗಳ ಜೋಡಣೆಯಿಂದನೇ ಹೆಚ್ಚಾಗಿ ಬೆನಿಫಿಟ್ ಸಿಗುತ್ತದೆ. ಇತ್ತೀಚಿನ ದಿನದಲ್ಲಿ ಜನರು ಆಪರೇಷನ್ ಅಂದ್ರೆ
1: ಹೆದ್ಕೊಂಡ್ಬಿಡ್ತಾರೆ,
0: ಆಪರೇಷನ್ ಬೇಡ, ಹೇಗಾದ್ರೂ ಮಾಡಿ ಸ್ಟೆಂಟಿಂಗ್ ಮಾಡ್ಕೊಳ್ಳೋದೆ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಅದು ಒಂದು ತಪ್ಪು ಭಾವನೆ, ಯಾಕೆಂದ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿ ಅಂದ್ರೆ 3-3 ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ತಾವು ಸ್ಟೆಂಟಿಂಗ್ ಏನಾದ್ರೂ ಮಾಡಿಸ್ಕೊಂಡ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿಯ ಉಪಯೋಗ ಆಗಲ್ಲ, ನಿಮ್ಮ ರಿಸ್ಕ್ ಕಂಟಿನ್ಯೂ ಆಗುತ್ತದೆ. ಆದ್ದರಿಂದ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ನಿಮ್ ಬೇಕು ನಿಮ್ ಲೈಫ್ ಅಲ್ಲಿ ಅಂತಂದ್ರೆ 3-3 ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ನಿಮಗೆ ಹೃದಯದ ಬೈಪಾಸ್ ಆಪರೇಷನ್ನೇ ಒಳಿತು. ಇನ್ನು ಕೆಲವರಿಗೆ ಮಾತ್ರೆ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡಬಹುದು, ಆ ಚಿಕಿತ್ಸೆ ಸುಲಭ. ಅಂದ್ರೆ ಒಂದು ಅಡೆತಡೆಗಳು ಕಡಿಮೆ ಇದ್ರೆ ಅಂದ್ರೆ 20-30% ಅಡೆತಡೆಗಳು ಇದ್ರೆ ಅಥವಾ ತುಂಬಾನೇ ಜಾಸ್ತಿ ರಕ್ತನ ಅಡೆತಡೆಗಳು ಇದ್ದು ಸ್ಟೆಂಟಿಂಗ್ ಅಥವಾ ಬೈಪಾಸ್ ಆಪರೇಷನ್ ಸಾಧ್ಯವಿಲ್ಲ ಅಂದರೂ ಸಹ ಅವರಲ್ಲೂ ಸಹ ಒಂದು ಒಳ್ಳೆಯ ಮಾತ್ರೆಗಳ ಮೂಲಕ ಅವರ ಕಾಯಿಲೆಯನ್ನು ನಾವು ಗುಣಪಡಿಸಬಹುದು.
1: ಸರ್, ಇವಾಗ ಧೂಮಪಾನ ಮದ್ಯಪಾನ ಮತ್ತು ತಂಬಾಕು ಸೇವನೆ ಯಾವ ರೀತಿ ನಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ?
0: ತುಂಬಾನೇ ದುಷ್ಪರಿಣಾಮ. ಯಾವುದೇ ಒಂದು ಮನುಷ್ಯ ಧೂಮಪಾನ ಅಥವಾ ತಂಬಾಕು ಸೇವನೆ ಯಾವುದೇ ರೀತಿಯಲ್ಲಿ ಇರ್ಬೋದು, ಅದು ಮೆಲಿಯುವುದಾಗ್ಬೋದು, ಸಿಗಾರು ಸಿಗರೇಟು ಬೀಡಿ ಮುಖಾಂತರ ಏನ್ ಮಾಡ್ತಾರೆ ಅದು ನಮ್ಮ ದೇಹಕ್ಕೆ ತುಂಬಾನೇ ದುಷ್ಪರಿಣಾಮ ಬೀರುತ್ತದೆ. ಇದರಲ್ಲಿ ಮುಖ್ಯ ಒಂದು 4,000 ಹೆಚ್ಚು ಕೆಮಿಕಲ್ ಇರ್ತವೆ, ವಿಷಪೂರಿತ ಕೆಮಿಕಲ್ಸ್. ಅದರಲ್ಲಿ 200 ಹೆಚ್ಚು ವಿಷಪೂರಿತ ರಾಸಾಯನಿಕ ವಸ್ತುಗಳು ಇರ್ತವೆ. ಇದು ನಮ್ಮ ಹೃದಯಘಾತಕ್ಕೆ, ಹೃದಯ ಸ್ಥಗಿತಕ್ಕೆ, ಪಾರ್ಶ್ವವಾಯು ಮತ್ತು ನಾನಾ ರೀತಿಯ ಕ್ಯಾನ್ಸರ್, ಯಾವುದೇ ಅಂಗದ ಕ್ಯಾನ್ಸರ್ಗೂ ಈ ಧೂಮಪಾನ ಅಥವಾ ತಂಬಾಕು ಕಾರಣ ಅಂತ ಈ ಸಮಯದಲ್ಲಿ ಹೇಳ್ತೇನೆ. ಅದೇ ಮಟ್ಟಿಗೆ ಇನ್ನೊಂದು ಹೇಳ್ಬೇಕಂದ್ರೆ ಆಲ್ಕೋಹಾಲ್ ಮದ್ಯಪಾನ ಅಂತ ಏನ್ ಹೇಳ್ತೀವಲ್ಲ, ಮದ್ಯಪಾನ ಅಂತ ಏನ್ ಹೇಳ್ತೀವಿ, ತುಂಬಾ ಜನರಿಗೇನು ಕಡಿಮೆ ಮಟ್ಟದಲ್ಲಿ ಮದ್ಯಪಾನ ಮಾಡಿದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ಬಟ್ ಅದು ತಪ್ಪು. ಜಾಸ್ತಿ ಮದ್ಯಪಾನ ಮಾಡುವುದರಿಂದ ಹೃದಯಘಾತದ ಸಂಖ್ಯೆಯು ಹೆಚ್ಚಾಗುತ್ತದೆ, ಇವರಲ್ಲಿ ರಕ್ತದೊತ್ತಡ, ಮಧುಮೇಹ ಮತ್ತು ಹೆಚ್ಚು ಹೆಚ್ಚಾಗಿ ಕೊಲೆಸ್ಟ್ರಾಲ್ ಕಲೆಕ್ಟ್ ಆಗೋದು ಸಹ ಒಂದು ಸಾಧ್ಯತೆ ಉಂಟು.
1: ಸರ್, ಈಗ ನೀವಾಗ್ಲೇ ರಕ್ತನಾಳಗಳ ಬ್ಲಾಕಿಂಗ್ ಬಗ್ಗೆ ಹೇಳ್ತಾ ಇದ್ದೆ, ಬ್ಲಾಕ್ ಆಗುತ್ತೆ ಅಂತ. ಇದು ಬ್ಲಾಕ್ ಆಗಬಾರದು, ನಮ್ಮ ಆಹಾರ ಆ ರೀತಿ ಇರಬೇಕು, ನಮ್ಮ ವ್ಯಾಯಾಮ ನಿಯಮಿತವಾಗಿರ್ಬೇಕಂದ್ರೆ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಮತ್ತೆ ಯಾವ ರೀತಿಯ ಒಂದು ವ್ಯಾಯಾಮವನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಸರ್?
0: ಹೌದು, ಒಂದು ಉತ್ತಮ ಜೀವನ ಶೈಲಿ ಈ ರಕ್ತನಾಳದಲ್ಲಿ ಬರುವಂತಹ ಅಡೆತಡೆಗಳನ್ನು

0: ಕೆಲಮಟ್ಟಿಗೆ ಅಂದ ಕಡಿಮೆ ಮಾಡುತ್ತದೆ. ಮುಖ್ಯವಾಗಿ ಆಹಾರದಲ್ಲಿ ಬಂದಾಗ ಒಂದು ಸಮತೋಲಿತ ಆಹಾರ ಅಂತ ಏನು ಹೇಳ್ತೀವಲ್ಲ, ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ ಒಂದು ಸಮತೋಲಿತ ರೂಪದಲ್ಲಿ ಇಟ್ಟುಕೊಂಡು ಊಟ ಮಾಡೋದ್ರಿಂದ ಈ ಅಡೆತಡೆಗಳು ಬರುವುದು ಅಥವಾ ಹೆಚ್ಚಾದಂಥ ರಕ್ತದ ಒತ್ತಡ, ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಕಡಿಮೆ ಮಾಡ್ಬೋದು. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಒಂದು 50%, 30% ಪ್ರೋಟೀನ್ ಮತ್ತು 20% ಫ್ಯಾಟ್ ಇರುವಂಥ ಆಹಾರವನ್ನು ನಾವು ದಿನನಿತ್ಯ ಸೇವನೆ ಮಾಡಬೇಕು. ಹೆಚ್ಚು ಹೆಚ್ಚಾಗಿ ತರಕಾರಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಇರೋದ್ರಿಂದ, ಈ ಫೈಬರ್ ಇರೋದ್ರಿಂದ ನಮ್ಮ ಹೃದಯಕ್ಕೆ ಒಂದು ಒಳ್ಳೆಯ ಆಹಾರ. ವೈಟ್ ಮೀಟ್ ಅಂತ ಅಂದರೆ ನಾನ್ ವೆಜಿಟೇರಿಯನ್ ಇದ್ದರೆ ತಾವು ಬಿಳಿ ತತ್ತಿಯ ಒಂದು ಬಿಳಿ ಭಾಗ ಅಥವಾ ಚಿಕನ್ ಅಂತ ಹೇಳ್ಬೋದು, ಅಥವಾ ಸ್ಮಾಲ್ ಒಂದು ಮೀಡಿಯಂ ಸೈಜ್ ಫಿಶು ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ರೆಡ್ ಮೀಟ್ ಅಂದರೆ ಮಟನ್ ಆಗಿರ್ಬೋದು, ಬೀಫ್ ಆಗಿರ್ಬೋದು, ಅಥವಾ ದೊಡ್ಡ ಪ್ರಮಾಣದ ಮೀನುಗಳಲ್ಲಿ ಇವು ನಮ್ಮ ದೇಹಕ್ಕೆ ಅನಾರೋಗ್ಯಕ್ಕೆ ಕಾರಣ.
1: ಸರ್, ಇವಾಗ ಮೊಟ್ಟೆಯಲ್ಲಿ ಈ ಯೆಲ್ಲೋ ಪಾರ್ಟ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ. ಕೆಲವೊಬ್ರು ಹಾರ್ಟಿಗೆ ಒಳ್ಳೇದಂತಾರೆ, ಕೆಲವೊಬ್ರು ಇಲ್ಲ ಒಂದು ವಯಸ್ಸಾದ್ಮೇಲೆ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅಂತಾರೆ, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್.
0: ನಿಜ ನಿಜ, ಇದು ಯೋಕ್ ಅಂತ ಏನ್ ಹೇಳ್ತೀವಲ್ಲ, ಇದರಲ್ಲಿ ಆಕ್ಚುಲಿ ಒಂದು ಒಳ್ಳೆಯದು ಅಂದರೆ ವಿಟಮಿನ್ B12 ಇರ್ತದೆ ಮಕ್ಕಳಲ್ಲಿ, ಒಳ್ಳೆಯದು ಕೊಡೋದ್ರಿಂದ ಅದರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಅತಿ ಹೆಚ್ಚಾಗಿ ಸೇವನೆ ಒಳ್ಳೆಯದಲ್ಲ. ಇದರಲ್ಲಿ ಮುಖ್ಯವಾಗಿ ಟ್ರೈಗ್ಲಿಸರೈಡ್ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದ್ರಿಂದ, ಈಗ ಪರ್ಟಿಕ್ಯುಲರ್ಲಿ ಜಿಮ್ ಹೋಗೋರು ಇರ್ತಾರಲ್ಲ, ತುಂಬಾ ಮೊಟ್ಟೆ ತಿನ್ನುವ ಒಂದು ಅಭ್ಯಾಸ ಅವರಿಗೆ, ಮಸಲ್ ಬಿಲ್ಡಿಂಗ್ ಅಲ್ಲಿ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ, ಅದು ತಪ್ಪು. ವೈಟ್ ಅದು ಏನಿರ್ತದಲ್ಲ, ಅದು ಪ್ಯೂರ್ ಪ್ರೋಟೀನ್, ಅದು ಸೊ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ಎಲ್ಲೋ ಹೆಚ್ಚಾದ ಪ್ರಮಾಣದಲ್ಲಿ ಒಳಿತಲ್ಲ, ಅದನ್ನು ಕಡಿಮೆ ಮಾಡೋದು ಒಳ್ಳೆಯದು.
1: ಸರ್, ಆಗ್ಲೇ ನೀವು ಹೇಳ್ತಾ ಇದ್ರಿ ಈ ಸ್ಟ್ರೆಸ್ ಕೂಡ ತುಂಬಾ ಪರಿಣಾಮ ಬೀರುತ್ತೆ ಹೃದಯದ ಆರೋಗ್ಯದ ಮೇಲೆ ಅಂತ. ಇದು ನಿದ್ರಾಹೀನತೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್?
0: ಹೌದು, ಸ್ಟ್ರೆಸ್ ಎಷ್ಟು ಮುಖ್ಯವೋ ನಿದ್ರೆಯು ನಮ್ಮ ದೇಹಕ್ಕೆ ತುಂಬಾನೇ ಮುಖ್ಯ. ಅಂದ್ರೆ ಪ್ರತಿದಿನ ಒಂದು ಮನುಷ್ಯನಿಗೆ 6-8 ಗಂಟೆ ಒಂದು ತುಂಬಾ ಒಳ್ಳೆಯ ನಿದ್ರೆ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಡಿಕ್ಷನ್ ಜಾಸ್ತಿನೇ ಆಗ್ತಾ ಇದೆ. ರೀಲ್ ಎಲ್ಲ ನೋಡ್ತಾ ತುಂಬಾ ಜನ ತಡರಾತ್ರಿ ಮಲಗುವ ಒಂದು ಕಾಮನ್ ಆಗಿ ನೋಡ್ತಾ ಇದೀವಿ. ಅಂದ್ರೆ 12 ಗಂಟೆ 1 ಗಂಟೆಗಿಂತ ಮುಂಚೆ ಯಾರೂ ಮಲಗೋದೇ ಇಲ್ಲ. ಸೊ ಈ ಮಲಗದೇ ಇರೋದ್ರಿಂದ ನಮ್ಮ ಅಂಗಗಳು, ಹೃದಯವನ್ನು ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು ಮೆದುಳು, ಲಿವರ್, ಕಿಡ್ನಿ ಎಲ್ಲದಕ್ಕೂ ಒಂದು ಕಂಟಿನ್ಯೂಸ್ ಕೆಲಸ. ಅಂದರೆ ಅವಕ್ಕೆ ಯಾವುದು ವಿಶ್ರಾಂತಿನೇ ಸಿಗ್ತಾ ಇಲ್ಲ. ರಾತ್ರಿ ಒಂದು ನೇಚರ್ ರಾತ್ರಿ ಯಾಕೆ ಮಾಡಿದೆ ಅಂದ್ರೆ ಒಂದು ನಮ್ಮ ಅಂಗಗಳಿಗೆ ಒಂದು ರೆಸ್ಟ್ ಕೊಡಬೇಕಂತಾನೆ. ಮತ್ತೆ ಅದು ನೆಕ್ಸ್ಟ್ ಡೇ ಬೆಳಗ್ಗೆ ಫ್ರೆಶ್ ಆಗಿ ಮತ್ತೆ ತಿರ್ಗಾ ಸಾಮಾನ್ಯ ರೂಪದಲ್ಲಿ ಕೆಲಸ ಮಾಡಬೇಕಂದ್ರೆ ಅದಕ್ಕೂ ಸಹ ರೆಸ್ಟ್ ಬೇಕು. ಅದೇ ರೀತಿ ಹೃದಯಕ್ಕೂ ಸಹ ರೆಸ್ಟ್ ಬೇಕೇ ಬೇಕು. ಅಂದರೆ ಒಂದು ಹೃದಯ ನಿರಂತರ ಕೆಲಸ ಮಾಡ್ತಾ ಇದ್ರು ರಾತ್ರಿ ಅದು ಒಂದು ಕಡಿಮೆ ಮಟ್ಟದಲ್ಲಿ ಕೆಲಸ ಮಾಡಲು ಪ್ರಯತ್ನ ಮಾಡ್ತದೆ. ಸೊ ದಟ್ ಅದು ಮತ್ತೆ ನೆಕ್ಸ್ಟ್ ಡೇ ರಿಕವರಿ ಆಗಿ ದಿನನಿತ್ಯದ ಕಾರ್ಯಕ್ಕೆ ಹೆಲ್ಪ್ ಮಾಡಬೇಕಂತ. ಬಟ್ ಈಗ ನಿದ್ದೆ ಇರದೇ ಇದ್ದಕ್ಕೆ ಆ ಹೃದಯದ ಮೇಲೆ ಸ್ಟ್ರೆಸ್ ಹೆಚ್ಚಾಗಿ, ಸೊ ಅದ ಅಪರೋಕ್ಷವಾಗಿ ಡೈರೆಕ್ಟ್ಲಿ ಅಲ್ಲ ಇಂಡೈರೆಕ್ಟ್ಲಿ ಅದು ಹೃದಯದ ಮೇಲೆ ಮತ್ತು ಇತ್ತೀಚಿನ ಹೃದಯಘಾತಕ್ಕೂ ಕಾರಣವಾಗಿದೆ.
1: ಸರ್, ಆಗ್ಲೇ ನೀವು ಜಿಮ್ ಮತ್ತೆ ಬೇರೆ ಬೇರೆ ಎಕ್ಸೈಸ್ ಬಗ್ಗೆನೂ ಮೆನ್ಷನ್ ಮಾಡಿದ್ರಿ. ನಾವು ನೋಡ್ತಾ ಇರ್ತೀವಿ ಜಿಮ್ ಅಲ್ಲಿ ರಿಗ್ರೆಸ್ ಆಗಿ ಎಕ್ಸೈಸ್ ಮಾಡಿ ಅಲ್ಲೇ ಹೃದಯ ನೋವು ಅಥವಾ ಎದೆ ನೋವಿನಿಂದ ಅಸ್ವಸ್ಥರಾಗೋದನ್ನ ನೋಡಿದೀವಿ. ಈ ವ್ಯಾಯಾಮವನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ಸರ್?
0: ಹೌದು, ನಿಜ. ಆಕ್ಚುಲಿ ಒಂದು ನಿಯಮಿತ ರೂಪದಲ್ಲಿ ನಮ್ಮ ದೇಹದ ವ್ಯಾಯಾಮ ತುಂಬಾ ಉತ್ತಮ. ಅದು ಅತಿಯಾದಾಗ, ಅಂದ್ರೆ ಇತ್ತೀಚೆಗೆ ತಾವು ನೋಡಿರ್ಬೋದು ಜಿಮ್ ಜಾಯಿನ್ ಆಗಿರೋ ಯುವಕರಲ್ಲಾಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಅವರು ಅತಿ ಹೆಚ್ಚು ಹೆಚ್ಚಾಗಿ ಒಂದು ವ್ಯಾಯಾಮ ಮಾಡೋದ್ರಿಂದ ಅವರ ಹೃದಯದಲ್ಲಿ ನಾನಾ ರೀತಿಯ ಬದಲಾವಣೆಗಳು ಬರ್ತವೆ. ಮುಖ್ಯವಾಗಿ ಇದರಲ್ಲಿ ಏನಾಗ್ತಿದೆ ಅಂತಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈದಲ್ಲಿ ಒಂದು ಡಿಸ್ಪ್ಯಾರಿಟಿ ಬರ್ತದೆ. ಅಂದ್ರೆ ಏನು ರಕ್ತ ಬೇಕು ಮತ್ತು ಸರಬರಾಜಿನಲ್ಲಿ ವ್ಯತ್ಯಯ ಆದಾಗ, ಪರ್ಟಿಕ್ಯುಲರ್ಲಿ ಯಾರಿಗೆ ರಕ್ತನಾಳಗಳು ಅಡೆತಡೆ ಆದಾಗ ಅವರ ಸರಬರಾಜು ಕಡಿಮೆ ಆದಾಗ ಇವರಿಗೆ ಹೃದಯಘಾತ ಬರ್ತದೆ. ಅದೇ ರೀತಿ ಹೆಚ್ಚು ವ್ಯಾಯಾಮ ಮಾಡಿದಾಗ ಆ ಅಡೆತಡೆಗಳಲ್ಲಿ ಬ್ಲಡ್ ಕ್ಲಾಟ್ ಆಗೋದು ಅಥವಾ ಈ ಕೊಬ್ಬಿನ ಅಂಶದ ಬೊಜ್ಜುಗಳು ಬಸ್ಟ್ ಆಗಿ ಆ ರಕ್ತನಾಳ ಸಂಪೂರ್ಣವಾಗಿ ಕ್ಲೋಸ್ ಮಾಡೋದಾಗ್ಲಿ ಅಥವಾ ಹೃದಯದ ಬಡಿತದಲ್ಲಿ ಏರುಪೇರುಗಳಾಗ್ತವೆ, ಆ ಸಡನ್ ಏರುಪೇರು ಆದಾಗ ಹೃದಯಘಾತ ಅಥವಾ ಹೃದಯ ಸ್ಥಗಿತ ಆಗುತ್ತದೆ. ಆದ್ದರಿಂದ ಎಲ್ಲರೂ ಒಂದು ನಿಯಮಿತ ಅಂದ್ರೆ ವಾರಕ್ಕೆ 100-150 ನಿಮಿಷ ಒಂದು ವಾರಕ್ಕೆ ಹೇಳೋದು ದಿನಕ್ಕೆಲ್ಲ ವಾರಕ್ಕೆ ಅಷ್ಟು ವ್ಯಾಯಾಮ ಮಾಡಿದರೆ ಸಾಕು. ಸಾಮಾನ್ಯವಾದ ನಡಿಗೆ ಅಂದ್ರೆ ಬ್ರಿಸ್ಕ್ ವಾಕ್ ಅಷ್ಟು ಮಾಡಿದ್ರೆ ಸಾಕು. ಅದರ ಒಟ್ಟಿಗೆ ಸೈಕ್ಲಿಂಗ್ ಆಗಿರ್ಬೋದು, ಸ್ಕಿಪ್ಪಿಂಗ್ ಆಗಿರ್ಬೋದು, ಇಂತಹ ಸಾಮಾನ್ಯ ರೂಪದ ಒಂದು ವ್ಯಾಯಾಮ ನಮ್ಮ ದೇಹಕ್ಕೆ ಆರೋಗ್ಯಕರ. ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಒಂದು ಬ್ರಿಸ್ಕ್ ಅಂದ್ರೆ ತುಂಬಾ ವಿಗರೆಸ್ ಎಕ್ಸಸೈಸ್ ಮಾಡುವಂತ ಅವಶ್ಯಕತೆ ಇದ್ರೆ, ಅಂದ್ರೆ ನೀವು 40 ವರ್ಷ ಅದಕ್ಕಿಂತ ಹೆಚ್ಚಾಗಿದ್ದರೆ, ನಿಮಗೆ ರಕ್ತದೊತ್ತಡ ಇದ್ದರೆ, ಮಧುಮೇಹ ಇದ್ದರೆ, ಹೆಚ್ಚಿನ ಕೊಲೆಸ್ಟ್ರಾಲ್ ಇದ್ದರೆ, ಸ್ಮೋಕಿಂಗ್ ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ, ಮುಂಚೆಯಿಂದನೇ ನಿಮಗೆ ಯಾವುದಾದರೂ ಹೃದಯದ ಕಾಯಿಲೆಗಳು ಇದ್ದರೆ ತಾವು ಪರೀಕ್ಷೆ ಮಾಡಿಸಿಕೊಂಡು ಹತ್ತಿರದ ಒಂದು ಹೃದಯ ತಜ್ಞರ ಒಂದು ತಾವು ಈ ರೀತಿಯಾದಂತಹ ಎಕ್ಸರ್ಸೈಸ್ ಮಾಡಲು ಫಿಟ್ ಇದ್ದೀರಾ ಅಥವಾ ಇಲ್ಲ

0: ಕನ್ಫರ್ಮ್ ಮಾಡೋದು ಒಳಿತು.
1: ಸರ್, ಈಗ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ, ಈಗ ತಂದೆಯವರಿಗೆ ಅಥವಾ ತಾಯಿಯವರಿಗೆ ಸಮಸ್ಯೆ ಇದ್ರೆ ಮಕ್ಕಳಿಗೆ ಅದು ಖಡಾಖಂಡಿತವಾಗಿ ಬರುತ್ತಾ ಅಥವಾ ಅವರು ಹೇಗೆ ಪ್ರಿವೆನ್ಷನ್ ಮಾಡ್ಕೋಬೇಕು ಸರ್?
0: ಖಡಾಖಂಡಿತವಾಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಅವರಲ್ಲಿ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಂದ್ರೆ ಅವ್ರ ತಂದೆ ತಾಯಿಯಲ್ಲಿ ಹೃದಯಘಾತ ಹೃದಯ ಸ್ಥಗಿತವಾಗಿದ್ದರೂ ಆ ಫ್ಯಾಮಿಲಿಯಲ್ಲಿ ಅವ್ರ ಮಕ್ಕಳಲ್ಲೂ ಸಹ ಕಾಣುವ ಒಂದು ಚಾನ್ಸ್ ಇದೇ ಇರುತ್ತದೆ. ಹಾಗಂತ ಹೇಳ್ಬಿಟ್ಟು ಅವ್ರಿಗೆ ಬರುತ್ತೆ ಅಂತ ಏನಿಲ್ಲ, ಒಂದು ಒಳ್ಳೆಯ ಜೀವನ ಶೈಲಿ ಮಾಡಿ ರೆಗ್ಯುಲರ್ ಆಗಿ ಒಂದು ಹೃದಯ ತಜ್ಞರ ತಪಾಸಣೆಯನ್ನು ಮಾಡಿಕೊಂಡು ಏನಾದರೂ ಕಾಯಿಲೆಗಳು ಇದ್ದರೆ ಅದಕ್ಕೆ ಒಂದು ಹತೋಟಿಯಲ್ಲಿ ಇಟ್ಟುಕೊಂಡರೆ ಅವರು ಸಹ ಸಾಮಾನ್ಯ ಜನರಂತೆ ಜೀವನ ಮಾಡಬಹುದು.
1: ಸರ್, ನಿಯಮಿತ ಆರೋಗ್ಯ ತಪಾಸಣೆ ಬಗ್ಗೆ ಹೇಳ್ತಾ ಇದ್ರೆ, ಈಗ ನಮ್ಮ ಜನರು ಹೇಗಂದ್ರೆ ಸಣ್ಣ ಪುಟ್ಟ ಲಕ್ಷಣಗಳು ಕಂಡು ಬರೋವರೆಗೂ ಆಸ್ಪತ್ರೆ ಕಡೆ ಹೋಗಲ್ಲ.
0: ನಿಜ,
1: ಸಣ್ಣ ಪುಟ್ಟ ಕಂಡು ಬಂದ್ರೂ ಹೋಗ್ಲಾರದೆ ಇರುವಂತವ್ರು ಇದಾರೆ.
0: ಹೌದು,
1: ಹೀಗಾಗಿ ಯಾವಾಗ ಅವರು ತಪಾಸಣೆಗೆ ಬರಬೇಕು ಸರ್? ಆರೋಗ್ಯವಾಗಿ ಇದ್ದಾಗ ಬರಬೇಕಾ ಅಥವಾ ಸ್ವಲ್ಪ ಮಟ್ಟಿನ ಎದೆ ನೋವು ಅಥವಾ ಏನಾದರೂ ಸಂಕಟ ಆಗ್ತಿದ್ರೆ ಬರಬೇಕಾ, ಹೇಗೆ ಸರ್?
0: ಮುಖ್ಯವಾಗಿ ನಾವು ಹೇಳೋ ಪ್ರಕಾರ 40 ವರ್ಷ ಅದಕ್ಕಿಂತ ಹೆಚ್ಚಾದವರು, ಅವರ ಹತ್ರ ಲಕ್ಷಣಗಳು ಇದಾವೆ ಅಥವಾ ಇಲ್ಲ, ಅವರು ಪ್ರತಿ ವರ್ಷ ಒಂದು ಹೃದಯದ ತಪಾಸಣೆ ಮಾಡಿಕೊಳ್ಳುವುದು ಒಳಿತು. ಅದರಲ್ಲಿ ಮುಖ್ಯವಾಗಿ ಯಾರಿಗಾದರೂ ಎದೆನೋವು ಬರ್ತಾ ಇದ್ದರೆ, ಯಾರಿಗಾದರೂ ರಕ್ತದೊತ್ತಡ ಇದ್ದರೆ, ಮಧುಮೇಹ ಅಥವಾ ಡಯಾಬಿಟೀಸ್ ಇದ್ದರೆ, ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದರೆ, ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ರೆ, ಮತ್ತು ಯಾವುದಾದ್ರು ದುರಭ್ಯಾಸಗಳು ಇದ್ದಾಗ ತಾವು ಅಟ್ಲೀಸ್ಟ್ 1 ವರ್ಷಕ್ಕೆ 1 ಸಲ ಹೃದಯ ತಜ್ಞರ ತಪಾಸಣೆ ಮಾಡಿಕೊಂಡು ಹೃದಯದ ಕಾಯಿಲೆ ಇಲ್ಲ ಅಂತ ಕನ್ಫರ್ಮ್ ಮಾಡೋದು ತುಂಬಾನೇ ಒಳಿತು.
1: ಸರ್, ಈಗ ಸರ್ಜರಿ ಮಾಡಿಸ್ಕೊಂಡವರು, ಸ್ಟೆಂಟ್ ಅಳವಡಿಸ್ಕೊಂಡವರು, ಇವರು ನಂತರದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗುತ್ತೆ ಸರ್?
0: ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ತುಂಬಾ ಜನ ಸ್ಟೆಂಟ್ ಆದ ತಕ್ಷಣ, ಆಪರೇಷನ್ ಆದ ತಕ್ಷಣ ತಮ್ಗೆ ಯಾವುದೇ ರೀತಿಯ ಮಾತ್ರೆಗಳ ಅವಶ್ಯಕತೆ ಇಲ್ಲ ಅನ್ನೋದೇ ಒಂದು ಭಾವನೆ. ಅದು ತುಂಬಾನೇ ತಪ್ಪು. ಅಂದ್ರೆ ನಾವು ಸ್ಟೆಂಟ್ ಹಾಕೋಕ್ಕಿಂತ ಮುಂಚೆ ಅಥವಾ ಆಪರೇಷನ್ ಮಾಡೋ ಮುಂಚೆ ಯಾವ ಮಾತ್ರೆ ತಗೊಳ್ತಾ ಇದ್ರು ತಾವೆಲ್ಲರೂ ಅದು ಕಂಟಿನ್ಯೂ ಮಾಡಲೇಬೇಕು. ಯಾವುದೇ ರೀತಿಯಿಂದ ಸಡನ್ ಆಗಿ ಅಂದ್ರೆ ವೈದ್ಯರ ಒಂದು ಸಲಹೆ ಇಲ್ಲದೆ ನಿಲ್ಲಿಸಲೇಬಾರದು. ಮುಖ್ಯವಾಗಿ ಸ್ಟೆಂಟ್ ಅಲ್ಲಿ ಬ್ಲಡ್ ಥಿನ್ನರ್ಸ್ ಅಂತ ಕೊಡ್ತೀವಿ ನಾವು. ಆ ಬ್ಲಡ್ ಥಿನ್ನರ್ಸ್ ಬಹಳ ಅಂದ್ರೆ 1 ಅಥವಾ 2 ದಿವಸ ತಾವು ಬ್ಲಡ್ ಥಿನ್ನರ್ಸ್ ಮರ್ತು ಹೋದ್ರೆ ಆ ಸ್ಟೆಂಟ್ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದ್ರೆ ಮತ್ತೆ ತಮಗೆ ಹೃದಯಘಾತ ಬರೋ ಚಾನ್ಸ್ ಹೆಚ್ಚಾಗುತ್ತದೆ. ಆದ್ದರಿಂದ ಈ ಬ್ಲಡ್ ಥಿನ್ನರ್ಸ್ ಅಥವಾ ರಕ್ತದೊತ್ತಡ, ಹತೋಟೆಯಲ್ಲಿ ಇರುವ ಮಾತ್ರೆಗಳು, ಮಧುಮೇಹದ ಮಾತ್ರೆಗಳು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತ ಮಾತ್ರೆಗಳು ತಾವು ಜೀವನ ಪರ್ಯಂತ ಕಂಟಿನ್ಯೂ ಮಾಡಬೇಕು. ಅದೇ ರೀತಿ ಬೈಪಾಸ್ ಆಪರೇಷನ್ ಆದವರು ಸಹ ಇವೆಲ್ಲ ಮಾತ್ರೆ ನಾವು ಕೊಡ್ತೇವೆ, ಅವೆಲ್ಲನೂ ಅವರಿಗೆ ಆರೋಗ್ಯಕರ ಇಡಲು ಸಹಾಯ ಮಾಡ್ತವೆ. ಆದ್ದರಿಂದ ಒಂದು ವೈದ್ಯರ ಸಲಹೆ ಇಲ್ಲದೆ ದಯಮಾಡಿ ತಾವೆಲ್ಲರೂ ಈ ಮಾತ್ರೆಗಳನ್ನು ನಿಲ್ಲಿಸಬಾರದು.
1: ಸರ್, ಇನ್ನೊಂದು ಪ್ರಮುಖವಾದ ವಿಷಯ, ಈಗ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಎದೆನೋವು ಬಂದು ಕುಸಿದ್ರೆ ಸುತ್ತಮುತ್ತ ಇರೋರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಈಗ ಬ್ರೀಫ್ ಆಗಿ ಫಸ್ಟ್ ಏಡ್ ಬಗ್ಗೆ ಹೇಳಿ ಸರ್, ಯಾವ ರೀತಿ ಅಲ್ಲಿ
0: ತುಂಬಾ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಆಕ್ಚುಲಿ ತುಂಬಾ ಜನ ಹೃದಯಘಾತ ಆದಾಗ ಅಥವಾ ಹೃದಯ ಸ್ಥಗಿತ ಆದಾಗ ಏನ್ ಮನುಷ್ಯನ ಕುಸಿದು ಬೀಳ್ತಾನೆ, ಅದಕ್ಕೆ ನಾವು ತಕ್ಷಣ CPR ಅಂತ ಹೇಳ್ತೀವಿ, ಕಾರ್ಡಿಯೋ ಪಲ್ಮನರಿ ರಿಸಾಸಿಟೇಷನ್ ಅಂತ ಹೇಳೋದು ಇಂಗ್ಲಿಷ್ ಅಲ್ಲಿ. ಅಂದ್ರೆ ಅದರಲ್ಲಿ ಏನಿಲ್ಲ, ಒಂದು ಎದೆ ಅದುಮುವ ಒಂದು ಕ್ರಿಯೆ ಇದು. ಆಕ್ಚುಲಿ ಸ್ಕೂಲಲ್ಲಿ ಎಲ್ಲರಿಗೂ ಒಂದು ಟ್ರೈನಿಂಗ್ ಕೊಡಬೇಕಿದು. ನಮ್ಮ ದೇಶದಲ್ಲಿ ತುಂಬಾನೇ ಕಡಿಮೆ ಅಂತಾನೆ ಹೇಳ್ತೀವಿ. ಸೊ ಈ ಎದೆ ಅದುಮುವುದು ಅಥವಾ ಇಮಿಡಿಯೇಟ್ಲಿ ಈ ತರ ಏನಾದ್ರೆ ತಾವು ಆಂಬುಲೆನ್ಸ್ಗೆ ಕರೆ ಮಾಡಬೇಕು. ನಿಂತು ನೋಡುವ ಬದಲು ಆಂಬುಲೆನ್ಸ್ಗೆ ಕರೆ ಮಾಡಿ ಅವನನ್ನು ಆದಷ್ಟು ಬೇಗ ಹತ್ತಿರದ ಒಂದು ಹೃದಯದ ಆಸ್ಪತ್ರೆಗೆ ತಲುಪಿಸುವ ಪ್ರಯತ್ನ ಮಾಡಬೇಕು. ಇನ್ನು ಕೆಲವು ಮಾಲ್ಗಳಲ್ಲಿ ಇತ್ತೀಚೆಗೆ AED ಅಂತ ಅಂದ್ಬಿಟ್ಟು ಆಟೋಮೆಟಿಕ್ ಡಿಫಿಬ್ರಿಲೇಟರ್ ಮಷಿನ್ಸ್ ಅಂತ ಬರ್ತದೆ. ಅಂದ್ರೆ ನೀವು ಅಲ್ಲಲ್ಲಿ ನೇತು ಹಾಕಿರ್ತಾರ, ಅದು AED ಅಂತ ಬರ್ದಿರ್ತೀವಿ. ಅದನ್ನು ಉಪಯೋಗಿಸುವುದು ಹೇಗೆ ಅಂತ ತಾವು ಕಲ್ತ್ಕೊಳ್ಬೇಕು. ಯಾಕಂದ್ರೆ ಅದು ಆ ಶಾಕ್ ಕೊಡೋದ್ರಿಂದ ತುಂಬಾ ಜನರಿಗೆ ಮತ್ತೆ ಹೃದಯದ ಬಡಿತ ವಾಪಸ್ ಬರುತ್ತದೆ. ಬಟ್ ತುಂಬಾ ನಮ್ಮ ಇಂಡಿಯನ್ ಜನಕ್ಕೆ ಅದನ್ನು ಹೇಗೆ ಉಪಯೋಗಿಸೋದು ಅಂತಾನೆ ಗೊತ್ತಿಲ್ಲ. ಆದ್ರೆ ಇದು ಕಂಪಲ್ಸರಿ ಇದೆ. ಅಂದ್ರೆ ಎಲ್ಲಾ ಮಾಲಲ್ಲೂ ಇತ್ತೀಚೆಗೆ AED ಇಡ್ತಾರೆ. ಅದನ್ನು ಉಪಯೋಗ ತೆಗೆದುಕೊಳ್ಳೋದ್ರಿಂದ ತುಂಬಾ ಜನರ ಜೀವನ ನಾವು ಉಳಿಸಬಹುದು. 3 ನಿಮಿಷ ಅಂದ್ರೆ ಒಂದು ಮನುಷ್ಯನ ಹೃದಯ ಸ್ಥಗಿತ ಆದಾಗ ಆ 3 ನಿಮಿಷದಲ್ಲಿ ಮತ್ತೆ ರಿವೈವ್ ಮಾಡದೇ ಇದ್ರೆ ಅವನ ಬ್ರೈನ್ ಸಂಪೂರ್ಣವಾಗಿ ಸಾವನ್ನೊಪ್ಪಿ ಅವನು ಕಂಪ್ಲೀಟ್ ಆಗಿ ಸಾವನ್ನೊಪ್ಪೋದು ಚಾನ್ಸ್ ಜಾಸ್ತಿ ಇರ್ತದೆ.
1: ಸರ್, ಈಗ ವೈದ್ಯಕೀಯ ವಿಜ್ಞಾನ ತುಂಬಾ ಮುಂದುವರೆದಿದೆ ಅಂತ ನಾವು ಓದ್ತೀವಿ ಕೇಳಿದೀವಿ. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತರ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ ಏನಾದ್ರೂ ಬೆಳವಣಿಗೆಗಳಾಗ್ತಾ ಇದೆ ಸರ್?
0: ತುಂಬಾನೇ ಇದೆ. ರೆಗ್ಯುಲರ್ ಆಗಿ ಈಗ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ, ಈವನ್ ಇಂಡಿಯಾದಲ್ಲೂ ಸಹ ಮೆನಿ ಆಫ್ ದ ಬಿಗ್ಗರ್ ಸೆಂಟರ್ಸ್ ಅಲ್ಲಿ ನಾವು ಈ ಹೃದಯದ ಕಸಿ ಅಥವಾ ಲಂಗ್ಸ್ ಕಸಿಯನ್ನು ಸಾಮಾನ್ಯ ರೂಪದಲ್ಲೇನೆ ಮಾಡ್ತಾ ಇದೀವಿ. ಹೇಗೆ ಕಿಡ್ನಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಸಾಮಾನ್ಯ ರೂಪದಲ್ಲಿ ತಾವು ಕೇಳ್ತಾ ಇರ್ತೀವೋ ಹೃದಯದ ಟ್ರಾನ್ಸ್ಪ್ಲಾಂಟೇಷನ್ ಆಗ್ಬೋದು, ಈವನ್ ಲಂಗ್ ಟ್ರಾನ್ಸ್ಪ್ಲಾಂಟ್ ಸಹ ನಾವು ಮಾಡ್ತೀವಿ. ಸೊ ಅದರಲ್ಲಿ ಒಂದು ವಿಶೇಷತೆ ಏನಿಲ್ಲ. ಸಾಮಾನ್ಯ ರೂಪದಲ್ಲಿ ಹೇಗೆ ನಾವು ಹೃದಯದ ಆಪರೇಷನ್ ಮಾಡ್ತಾ ಇದೀವಿ ಹಾಗೇನೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಲ್ಲಿ ಟ್ರೈನಿಂಗ್ ಆಗಿರುತ್ತೆ ನಮಗೆ.
1: ಈಗ ತಾವು ತುಂಬಾ ವರ್ಷಗಳಿಂದ ಈಗ ನಮ್ಮ ಕಲಬುರಗಿ ಜಯದೇವದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಸಂಕ್ಷಿಪ್ತವಾಗಿ ಇಲ್ಲಿ ಸಿಗುವಂತಹ

0: ಏಳು ದಿವಸ ಇದು ಕೆಲಸ ಮಾಡುತ್ತದೆ. ಅಂದರೆ ಒಂದು ವೆಲ್ ಟ್ರೈನ್ಡ್ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದೀವಿ, ಅರೌಂಡ್ 25 ಅದಕ್ಕಿಂತ ಹೆಚ್ಚಾದಂಥ ಒಂದು ಹೃದಯ ತಜ್ಞರು ಇರುವಂಥ ಒಂದು ಜಾಗ. ಇದರಲ್ಲಿ ಹೃದಯಘಾತಕ್ಕೆ ಮತ್ತು ಸ್ಟ್ರೆಂಥಿಂಗ್ ಎಂಜಿಯೋಪ್ಲಾಸ್ಟಿ ಆಗಿರ್ಬೋದು ಅಥವಾ ಹೃದಯಕ್ಕೆ ಬೇಕಾಗಿರುವ ಯಾವುದೇ ಒಂದು ಶಸ್ತ್ರಚಿಕಿತ್ಸೆವು, ಅಂದರೆ ದೊಡ್ಡವರಲ್ಲಿ ಆಗಿರ್ಬೋದು ಮಕ್ಕಳಲ್ಲಿ ಆಗಿರ್ಬೋದು, ನಾವು ಮಾಡುವಂಥ ಇಲ್ಲಿ ವ್ಯವಸ್ಥೆ ಇದೆ. ಯಾವುದೇ ರೀತಿಯಿಂದ ತಾವು ಬೇರೆ ಊರಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ಅಂದರೆ ಅಷ್ಟು ಒಂದು ಒಳ್ಳೆಯ ಸೌಲಭ್ಯ ಇರುವಂತಹ ಆಸ್ಪತ್ರೆ ಅಂದರೆ ಜಯದೇವ ಹೃದ್ರೋಗ ಆಸ್ಪತ್ರೆ.
1: ಸರ್, ಕಾರ್ಯಕ್ರಮದ ಕೊನೆಗೆ ಉತ್ತಮವಾದ ಹೃದಯದ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಸಂಕ್ಷಿಪ್ತವಾಗಿ ಜನರಿಗೆ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರ ಸರ್?
0: ದಯಮಾಡಿ ಎಲ್ಲರೂ ಒಂದು ಒತ್ತಡ ರಹಿತ ಜೀವನವನ್ನು ಮಾಡಲು ಪ್ರಯತ್ನ ಮಾಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಅದಕ್ಕಿಂತ ಹೆಚ್ಚು ಆಸೆ ಪಡುವುದರಿಂದ ಒತ್ತಡ ಹೆಚ್ಚಾಗುತ್ತದೆ. ಆದ್ದರಿಂದ ತಾವು ಕೆಟ್ಟ ಅಭ್ಯಾಸಗಳು, ಧೂಮಪಾನ ಆಗ್ಬೋದು, ತಂಬಾಕು ಸೇವನೆ ಅಥವಾ ಮದ್ಯಪಾನ ಮಾಡುವುದರಿಂದಲೂ ಸಹ ಹೃದಯದ ಕಾಯಿಲೆ ಬರುತ್ತದೆ. ಅದರಿಂದ ತಾವು ದೂರ ಇರುವುದೇ ಅತಿ ಉತ್ತಮ ಅಂತ ಹೇಳ್ತೀನಿ. ಸಮತೋಲಿತ ಆಹಾರ ಸೇವನೆ ಆಗ್ಬೋದು, ನಿಯಮಿತ ರೂಪದಲ್ಲಿ ಮಿತಿಯಾದ ವ್ಯಾಯಾಮ ಮಾಡುವುದು ಅಥವಾ ರಕ್ತದೊತ್ತಡ, ಮಧುಮೇಹ, ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಒಳ್ಳೆಯ ನಿಯಂತ್ರಣದಲ್ಲಿ ಇಟ್ಟುಕೊಂಡು ತಾವು ಹೃದಯದ ಯಾವುದಾದ್ರೂ ಔಷಧ ತೆಗೆದುಕೊಳ್ತಾ ಇದ್ರೆ, ಅಂದ್ರೆ ವೈದ್ಯರ ಸಲಹೆ ಇಲ್ಲದೆ ಆ ಔಷಧಗಳು ನಿಲ್ಲಿಸದೆ ಇರುವುದರಿಂದ ತಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಂಡು ಬರುವುದರಿಂದ ತಾವು ಜೀವನ ಪರ್ಯಂತ ಆರೋಗ್ಯಕರ ಜೀವನ ನಡೆಸಬಹುದು.
1: ಕೇಳುಗರ, ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಹೃದಯದ ಆರೋಗ್ಯದ ಕುರಿತು ಸಮಗ್ರವಾದ ಮಾಹಿತಿಯನ್ನು ನಿಮಗೆ ನೀಡಿದವರು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೂ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ ಈ ಕುರಿತು ಕಲಬುರಗಿಯ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಹಿರಿಯ ಪತ್ರಕರ್ತೆಯಾದ ಸರೋಜನಿ ಯಮಕನ ಮರಡಿ.
2: ವಿಬಿಜಿ ರಾಮ್ಜಿ ಯೋಜನೆಯು ಕೇಂದ್ರ ಸರ್ಕಾರದ ಅಧಿಸೂಚನೆಯ ಪ್ರಕಾರ ಅಧಿಕೃತವಾಗಿ 2026 ಇದೇ ಜುಲೈ 1ರಂದು ರಾಷ್ಟ್ರವ್ಯಾಪಿಯಾಗಿ ಜಾರಿಗೆ ಬಂದಿತು. ವಿಬಿಜಿ ರಾಮ್ಜಿ ಎಂದರೆ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ. ಇದು ಗ್ರಾಮೀಣ ಉದ್ಯೋಗ ಮತ್ತು ಜೀವನೋಪಾಯ ರಾಷ್ಟೀಯ ಯೋಜನೆಯಾಗಿದ್ದು ಜುಲೈ 2ರಂದು ಆಂಧ್ರದ ತಿರುಪತಿ ಜಿಲ್ಲೆಯಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಲೋಕಾರ್ಪಣೆಗೊಳಿಸಿದರು. ವಿಬಿಜಿ ರಾಮ್ಜಿ ಬಿಲ್ 2025 ಎಂದರೆ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ ಮತ್ತು ಆತ್ಮನಿರ್ಭರ ಮಿಷನ್ ಗ್ಯಾರಂಟಿ ಮಸೂದೆ. ಈ ಮೊದಲು ಯುಪಿಎ ಸರ್ಕಾರವು 2006ರಲ್ಲಿ ಅನುಷ್ಠಾನಗೊಳಿಸಿದ್ದ ಎಂಜಿ ನರೇಗಾ ಯೋಜನೆಯೇ ಇಂದು ಎನ್ಡಿಎ ನೇತೃತ್ವದ ಸರ್ಕಾರವು ಅದರ ಸ್ವರೂಪ ಬದಲಿಸಿ ಕೆಲವು ಪ್ರಮುಖ ಸುಧಾರಣೆಗಳನ್ನು ತಂದಿದೆ. ಸುದೀರ್ಘ 20 ವರ್ಷಗಳವರೆಗೆ ದೇಶದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ ಎಂಜಿ ನರೇಗಾ ಗ್ರಾಮೀಣ ಅಭಿವೃದ್ಧಿಯ ಜೊತೆಗೆ ಅಲ್ಲಿನ ಬಡ ಕೂಲಿ ಕಾರ್ಮಿಕರ ಆರ್ಥಿಕ ಸುಧಾರಣೆಗೆ ಬಲ ತುಂಬಿ ಮಾದರಿಯಾಗಿತ್ತು. ಹೀಗಾಗಿ ಈ ಒಂದು ಯೋಜನೆಯನ್ನು ಇನ್ನಷ್ಟು ಪ್ರಯೋಜನಕಾರಿಯಾಗಿಸಲು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಬದಲಾವಣೆ ಜೊತೆಗೆ ವಿಬಿಜಿ ರಾಮ್ಜಿ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಹೊಸ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ವಿಕಸಿತ್ ಭಾರತ್ 2047ರ ಗುರಿಯ ಭಾಗವಾಗಿ ಯೋಜನೆಯನ್ನು ಭವಿಷ್ಯತ್ತಿನಲ್ಲಿ ಶಾಸನಬದ್ದ ಚೌಕಟ್ಟಿನೊಂದಿಗೆ ಸಕ್ರಿಯವಾಗಿ ಬದಲಾವಣೆ

ತರುವುದಾಗಿದೆ. 2025ರ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಪಾಸ್ ಆದ ಈ ಕಾಯ್ದೆಯು ಇದೇ ಜುಲೈ 2ರಂದು ಒಂದೇ ದಿನದಲ್ಲಿ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಜಾರಿಯಾಯಿತು. 2026 ಜೂನ್ 28ರ ವೇಳೆಗೆ ಒಟ್ಟು 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅಧಿಸೂಚನೆಗಳನ್ನು ಹೊರಡಿಸಿದ್ದವು. ಉಳಿದ ರಾಜ್ಯಗಳೂ ನಂತರ ಕ್ರಮವಾಗಿ ಜಾರಿಗೆ ತಂದಿವೆ. ಈ ನಿಮಿತ್ತ ಕೇಂದ್ರ ಸರ್ಕಾರವು 2025-26 ಸಾಲಿಗಾಗಿ 95,692 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಜುಲೈ 5ರಂದು ಮೊದಲ ಕಂತಿನ 25,863 ಕೋಟಿ ಹಣವನ್ನು ರಾಜ್ಯಗಳಿಗೆ ಬಿಡುಗಡೆ ಮಾಡಿದೆ. ಪ್ರತಿ ರಾಜ್ಯದಲ್ಲಿ ಎಷ್ಟು ಜಾಬ್ ಕಾರ್ಡ್ಗಳು, ಎಷ್ಟು ಕೆಲಸದ ಬೇಡಿಕೆ ಇದೆ, ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಆರಂಭವಾಗಿದೆ ಎಂಬುದನ್ನು ಗಮನಿಸಿ ಆಯಾ ರಾಜ್ಯಗಳಿಗೆ ಹಣ ಬಿಡುಗಡೆಯಾಗುತ್ತದೆ. ಕರ್ನಾಟಕಕ್ಕೆ 1,750 ಕೋಟಿ, ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚು 3,210 ಕೋಟಿ ರೂಪಾಯಿಗಳು. ತೆಲಂಗಾಣವು ಈಗಾಗಲೇ ಈ ಯೋಜನೆಯನ್ನು ಜಾರಿಗೊಳಿಸಿ 12 ಕೋಟಿ ಮಾನವ ದಿನಗಳ ಗುರಿಯನ್ನು ಘೋಷಿಸಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಮೂಲ ಧ್ಯೇಯವು ಮೊದಲಿನಂತೆಯೇ ಗ್ರಾಮೀಣ ಭಾರತವನ್ನು ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವುದು, ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದು, ಹಾಗೆ ವಲಸೆ ಹೋಗುವುದನ್ನು ತಪ್ಪಿಸಿ ನಿರುದ್ಯೋಗವನ್ನು ಹಿಮ್ಮೆಟ್ಟಿಸುವುದೂ ಆಗಿದೆ. ಆದರೆ ಈ ಹೊಸ ಕಾಯ್ದೆಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು, ಹೊಸ ನೀತಿಗಳನ್ನು ಅಳವಡಿಸಿ ಜನರಿಗೆ ಹೇಗೆ ಮತ್ತಷ್ಟು ಅನುಕೂಲ ಕಲ್ಪಿಸಲಾಗಿದೆ ಎಂಬುದನ್ನು ನೋಡೋಣ. ಎಂಜಿ ನರೇಗಾದಲ್ಲಿ ವರ್ಷಕ್ಕೆ 100 ದಿನಗಳು ಮಾತ್ರ ಕೆಲಸ ನೀಡಲಾಗುತ್ತಿತ್ತು. ಆದರೆ ವಿಬಿಜಿ ರಾಮ್ಜಿಯಲ್ಲಿ ಪ್ರತಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ 125 ದಿನಗಳು, ಎಂದರೆ ಮೊದಲಿಗಿಂತ 25 ದಿನಗಳ ಹೆಚ್ಚಿನ ಕೆಲಸ ಕಡ್ಡಾಯಗೊಳಿಸಲಾಗಿದೆ. ಜಾಬ್ ಕಾರ್ಡ್ ಪಡೆದ ಫಲಾನುಭವಿಗಳು ವರ್ಷದಲ್ಲಿ ಒಟ್ಟು 125 ದಿನಗಳು ಕೌಶಲ್ಯರಹಿತ, ಎಂದರೆ ಕೈಯಿಂದ ಮಾಡುವ ಕೂಲಿ ಕೆಲಸವನ್ನು ಪಡೆಯುವುದರಿಂದ ಗ್ರಾಮೀಣ ಜನರಿಗೆ ಮತ್ತಷ್ಟು ಲಾಭವಾಗಲಿದೆ. ಕೆಲಸಗಾರರಿಗೆ ನೀಡುತ್ತಿದ್ದ 300 ರೂಪಾಯಿಗಳ ಮೂಲ ವೇತನವನ್ನು ಹೆಚ್ಚಿಸಿ ದಿನಕ್ಕೆ ಈಗ 327 ರೂಪಾಯಿಗಳನ್ನು ನಿಗದಿಗೊಳಿಸಲಾಗಿದೆ. ಈ ಯೋಜನೆಯು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ನಡೆಯುತ್ತಿದ್ದು, ಕೇಂದ್ರವು ಶೇಕಡಾ 60ರಷ್ಟು ಹಣ ಬಿಡುಗಡೆಗೊಳಿಸಿದರೆ ರಾಜ್ಯ ಸರ್ಕಾರವು ಶೇಕಡಾ 40ರಷ್ಟು ನಿಧಿ ವಿನಿಯೋಗಿಸಬೇಕಾಗುವುದು. ಆದರೆ ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳಿಗೆ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ 90-10 ಅನುಪಾತದೊಂದಿಗೆ ಜಾರಿಗೊಳಿಸಲಾಗಿದೆ. ಈ 8 ರಾಜ್ಯಗಳು ಪರ್ವತ ಪ್ರದೇಶ, ಸಂಪರ್ಕ ಕಡಿಮೆ ಇರುವುದರಿಂದ ಇಲ್ಲಿ ಹೆಚ್ಚಿನ ಹಣವನ್ನು ಕೇಂದ್ರವು ಶೇಕಡಾ 90ರಷ್ಟು ಪಾಲನ್ನು ನೀಡುತ್ತದೆ. ಕೃಷಿ ರಕ್ಷಣೆಗಾಗಿ ಬಿತ್ತನೆ ಕಟಾವು ಸಮಯದಲ್ಲಿ ಗ್ರಾಮಗಳಲ್ಲಿ ಕೃಷಿ ಕಾರ್ಮಿಕರು ಲಭ್ಯವಾಗುವಂತೆ ನೋಡಿಕೊಳ್ಳಲು ರಾಜ್ಯಗಳು ವರ್ಷಕ್ಕೆ 60 ದಿನಗಳವರೆಗೆ ಅಧಿಸೂಚನೆ ಹೊರಡಿಸಬಹುದು, ಎಂದರೆ ಕೆಲಸ ಸ್ಥಗಿತಗೊಳಿಸಬಹುದು. ಇದರಿಂದ ರೈತರಿಗೂ ಕೂಡ ಅನುಕೂಲವಾಗುವುದು. ಇನ್ನು ಕಾರ್ಮಿಕರ ಸಂಬಳವು ಮೊದಲಿನಂತೆ 15 ದಿನಗಳವರೆಗೆ ಕಾಯಬೇಕಿಲ್ಲ. ವೇತನವು ಒಂದು ವಾರದೊಳಗೆ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ. ಇನ್ನು ಮುಂದೆ ಪಾರದರ್ಶಕತೆ ಮತ್ತು ಟೆಕ್ನಾಲಜಿ ಮೂಲಕ ಈ ಯೋಜನೆಯಲ್ಲಿ ಅವ್ಯವಹಾರವು ನಡೆಯದಂತೆ ತಡೆಯಲು ಜಿಯೋ ಟ್ಯಾಗ್ ಫೋಟೋ ಕಡ್ಡಾಯಗೊಳಿಸಲಾಗಿದೆ. ಇಲ್ಲಿ ಕೆಲಸದ ಬಗ್ಗೆ ಸೋಷಿಯಲ್ ಆಡಿಟಿಂಗ್ ನಡೆಯುತ್ತದೆ. ಕೆಲಸ ಆರಂಭವಾದಾಗಿನಿಂದ ಕೊನೆಯವರೆಗೂ ನಡೆದ ಕೆಲಸದ ವಿವರವೆಲ್ಲ ಪೋರ್ಟಲ್ನಲ್ಲಿ ದಾಖಲಾಗುತ್ತದೆ. ಇದರ ಮೇಲ್ವಿಚಾರಣೆಯನ್ನು ಆಯಾ ರಾಜ್ಯಗಳ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿರ್ವಹಿಸುತ್ತದೆ. ಫೇಸ್ ಅಥೆಂಟಿಕೇಶನ್ ಹಾಜರಿ, ನಕಲಿ ಜಾಬ್ ಕಾರ್ಡ್, ಬೋಗಸ್ ಹಾಜರಾತಿ ತಡೆಯಲು ಬಯೋಮೆಟ್ರಿಕ್ ಹಾಜರಾತಿ ಮತ್ತು ಜಿಪಿಎಸ್ ಆಧಾರಿತ, ಎಐ ಆಧಾರಿತ ವಂಚನೆಯ ಪತ್ತೆಯನ್ನು ಬಳಸಿಕೊಳ್ಳುವ ಮೇಲ್ವಿಚಾರಣೆಯ ಮೂಲಕ ಪಾರದರ್ಶಕತೆ ಹೆಚ್ಚಿಸುವುದು ವಿಬಿಜಿ ರಾಮ್ಜಿ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇದು ಉದ್ಯೋಗ ಗ್ಯಾರಂಟಿ ಯೋಜನೆಯಾಗಿದ್ದರಿಂದ ನಿರೀಕ್ಷಿತ ಕುಟುಂಬದಿಂದ ಉದ್ಯೋಗ ಅರ್ಜಿಯನ್ನು ಸ್ವೀಕರಿಸಿದ 15 ದಿನಗಳೊಳಗಾಗಿ ಗ್ರಾಮ ಪಂಚಾಯಿತಿಯು ಕೆಲಸ ಒದಗಿಸಬೇಕು. ಒಂದು ವೇಳೆ ಕೆಲಸ ಕೊಡದಿದ್ದರೆ ಅವರಿಗೆ ನಿರುದ್ಯೋಗ ಭತ್ತೆಯನ್ನು ನೇರವಾಗಿ ಬ್ಯಾಂಕ್ ಮೂಲಕ ಹಣ ಪಾವತಿಸಬೇಕಾಗುತ್ತದೆ. ದಿನಕ್ಕೆ ವೇತನದ 1/4 ರಿಂದ 1/2 ರಷ್ಟು, ಎಂದರೆ 82 ರೂಪಾಯಿಗಳಿಂದ 164 ರೂಪಾಯಿಗಳವರೆಗೆ ಭತ್ತೆ ನೀಡಬೇಕಾಗುತ್ತದೆ. ಹೀಗಾಗಿ ಇದು ಜನಜೀವನ ಸುಧಾರಣೆಯ ಯೋಜನೆಯಾಗಿದೆ. ಮಹಿಳೆಯರಿಗೆ ಕೆಲಸದ ಜಾಗದಲ್ಲಿ 5 ವರ್ಷದೊಳಗಿನ ಹಾಗೂ 5 ವರ್ಷ ಮೇಲ್ಪಟ್ಟ ಮಕ್ಕಳಿದ್ದರೆ ಮಕ್ಕಳ ಆರೈಕೆಗಾಗಿ ಮಹಿಳಾ ಸಿಬ್ಬಂದಿ ನೇಮಕ ಕೂಡ ಮಾಡಲಾಗುತ್ತದೆ. ಇನ್ನು ಈ ಯೋಜನೆಯಡಿ ಯಾವ ಕೆಲಸಗಳು ಮಾಡಬಹುದು ಎಂದರೆ, ಈ ಮುನ್ನ ಎಲ್ಲಿಯೋ ಕಸಕಡ್ಡಿ ಸ್ವಚ್ಛಗೊಳಿಸಿ ಅಥವಾ ರಸ್ತೆ ಬದಿ ಗುಂಡಿ ತೋಡಿ ಕೂಲಿ ಪಾವತಿಸುವುದು ಸಾಮಾನ್ಯವಾಗಿತ್ತು. ಆದರೆ ಬದಲಾದ ವಿಬಿಜಿ ರಾಮ್ಜಿ ಯೋಜನೆಯು ಜೀವನೋಪಾಯ ಮತ್ತು ಆಸ್ತಿ ಸೃಷ್ಟಿಗೆ ಗಮನವಹಿಸುತ್ತದೆ. ಗ್ರಾಮಗಳಲ್ಲಿ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ನಡೆಯಬೇಕು ಎಂಬ ಉದ್ದೇಶದಿಂದ ಇಲ್ಲಿ ಮುಖ್ಯವಾಗಿ ಕಾಮಗಾರಿ

0: ಗಳನ್ನು ನಾಲ್ಕು ಆದ್ಯತೆಯ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡಲಾಗಿದೆ. ಮೊದಲನೆಯದು ನೀರಿನ ಸುರಕ್ಷತೆ, ಎರಡನೆಯದು ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಮೂರನೆಯದು ಜೀವನೋಪಾಯ ಮೂಲಸೌಕರ್ಯ ಮತ್ತು ಕೊನೆಯದು ತೀವ್ರ ಹವಾಮಾನ ನಿರ್ವಹಣೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಜೀವನೋಪಾಯ ಮತ್ತು ಆಸ್ತಿ ಸೃಷ್ಟಿಸುವುದು ಎಂದರೆ ಗ್ರಾಮದಲ್ಲಿ ಬಾಳಿಕೆ ಬರುವಂತಹ ಕಾಮಗಾರಿಗಳನ್ನು ಕೈಗೊಳ್ಳುವುದು. ಸಮುದಾಯ ಆಧಾರಿತ ಕಾಮಗಾರಿ ಮೂಲಕ ಹೆಚ್ಚಿನ ಅಭಿವೃದ್ಧಿ ಕೈಗೊಳ್ಳಲು ಅವಕಾಶವಿದೆ. ನೀರಿನ ಸಂರಕ್ಷಣೆ ಎಂದರೆ ಚೆಕ್ ಡ್ಯಾಂ, ಸಮಗ್ರ ಕೆರೆ ದುರಸ್ತಿ, ಬದು ನಿರ್ಮಾಣ, ಕೃಷಿ ಹೊಂಡ ಮುಂತಾದವು ಒಳಗೊಂಡಿವೆ. ಗ್ರಾಮೀಣ ಮೂಲಭೂತ ಸೌಕರ್ಯಗಳಾದ ಸಿಸಿ ರಸ್ತೆ, ಚರಂಡಿ, ಇನ್ನೂ ಹಲವಾರು ಸಮುದಾಯ ಕಾಮಗಾರಿಗಳಲ್ಲಿ ಫಲಾನುಭವಿಗಳು ಕೆಲಸ ಮಾಡಬಹುದು. ಆಜೀವಿಕಾ ಅವಕಾಶಗಳು ಎಂದರೆ ಸ್ವಸಹಾಯ ಗುಂಪು, ಕೃಷಿ ಆಧಾರಿತ ಕೆಲಸಗಳು ನಡೆಯುತ್ತವೆ. ವಿಪತ್ತು ನಿರ್ವಹಣೆ ಎಂದರೆ ಪ್ರವಾಹ, ಬರ ಪರಿಸ್ಥಿತಿಯಲ್ಲಿ ಕೆಲಸ ಒದಗಿಸುವುದು ಆಗಿದೆ. ಇನ್ನು ಬಾಟಮ್ ಅಪ್ ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮ ಅಭಿವೃದ್ಧಿಯನ್ನು ಈ ಬಾರಿ ಯೋಜಿಸಲಾಗಿದೆ. ಇಲ್ಲಿ ಯಾವುದೇ ಕೆಲಸಕ್ಕೆ ಮೇಲಿನ ಅಧಿಕಾರಿ ಅಥವಾ ಸರ್ಕಾರದಿಂದ ಆದೇಶಕ್ಕಾಗಿ ಕಾಯುವುದಿಲ್ಲ. ಜನರೇ ತಮ್ಮ ಊರಿಗೆ ಏನು ಬೇಕು ಎಂದು ಹೇಳಿ ಕೆಲಸ ಮಾಡಿಸುವುದಾಗಿದೆ. ಅದಕ್ಕಾಗಿ 6 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಗ್ರಾಮ ಸಭೆ ನಡೆಸುವುದು, ಸಭೆಯಲ್ಲಿ ಎಲ್ಲಾ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿ ಯಾವ ಕೆಲಸ ಮಾಡಿಸಬೇಕು ಎಂಬುದನ್ನು ಗ್ರಾಮಸಭೆಯೇ ನಿರ್ಧರಿಸುತ್ತದೆ. ಕೆಲಸ ಮಾಡುವ, ಕೆಲಸ ಮಾಡಿಸುವ ಸ್ವಾತಂತ್ರ್ಯ ಆಯಾ ಗ್ರಾಮಗಳಿಗೆ ನೀಡಲಾಗಿದೆ. ಇಲ್ಲಿ ಮೇಲಿಂದ ಕೆಳಗೆ ಅಲ್ಲ, ಬಾಟಮ್ ಅಪ್ ವಿಕಸಿತ ಭಾರತ ಯೋಜನೆಯಾಗಿದೆ. ಕೆಲಸಗಳು ಗ್ರಾಮದಿಂದಲೇ ಶುರುವಾಗಬೇಕು. ವಿಬಿಜಿ ರಾಮ್ಜಿ ಯೋಜನೆಯು ಮುಖ್ಯವಾಗಿ ಪ್ರಧಾನಮಂತ್ರಿ ಮೋದಿಯವರ ಕನಸಿನ ವಿಕಸಿತ ಭಾರತ 2047 ತಲುಪಲು ಗ್ರಾಮದಿಂದಲೇ ಶುರು ಮಾಡುವ ಐಡಿಯಾ ಆಗಿದೆ. ಕೆಲಸ ಕೊಡುವುದು, ಗ್ರಾಮ ಅಭಿವೃದ್ಧಿ ಮಾಡುವುದು, ಜತೆಗೆ ಭ್ರಷ್ಟಾಚಾರ ತಡೆಯುವುದು ಗ್ರಾಮಸ್ಥರ ಕೈಯಲ್ಲಿದೆ. ಗ್ರಾಮೀಣ ಭಾರತದ 18 ವರ್ಷ ಮೇಲ್ಪಟ್ಟ ಹೆಣ್ಣು ಗಂಡು ಯಾವುದೇ ನಾಗರಿಕರು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸಕ್ಕಾಗಿ ಹೆಸರು ನೋಂದಾಯಿಸಿ ಅರ್ಜಿ ಸಲ್ಲಿಸಬಹುದು. ಇನ್ನೊಂದು ಮಹತ್ವದ ಸಂಗತಿ ಎಂದರೆ ಹೊಸ ಯೋಜನೆ ಜಾರಿಯಿಂದ ಹಳೆಯ ಜಾಬ್ ಕಾರ್ಡ್ಗಳು ರದ್ದಾಗುವುದಿಲ್ಲ, ಸ್ವಯಂಚಾಲಿತವಾಗಿ ವಿಬಿಜಿ ರಾಮ್ಜಿ ಯೋಜನೆಗೆ ವರ್ಗಾವಣೆ ಆಗುತ್ತವೆ. ನವೀಕರಣ ವೇಳೆಗೆ ಅಥವಾ ಹೊಸ ಜಾಬ್ ಕಾರ್ಡ್ ಮಾಡಿಸುವವರಿಗೆ ಇನ್ನು ಮುಂದೆ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಅಂತ ಮುದ್ರಣವಾಗಿ ಬರುತ್ತವೆ. ಹೊಸ ಭರವಸೆಗಳೊಂದಿಗೆ ಜಾರಿಗೊಂಡಿರುವ ಜನಪರ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸುವ ಹೊಣೆಗಾರಿಕೆಯನ್ನು ಗ್ರಾಮ ಪಂಚಾಯಿತಿ ಹಾಗೂ ಅಲ್ಲಿನ ಗ್ರಾಮಸ್ಥರೇ ನಿರ್ವಹಿಸಿದಾಗ ಮಾತ್ರ ವಿಬಿಜಿ ರಾಮ್ಜಿ ಯೋಜನೆಯಿಂದ ಹಳ್ಳಿಗಳ ಅಭಿವೃದ್ಧಿಯಾಗಲು ಸಾಧ್ಯ.
1: ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆಯಾದ ಸರೋಜನಿ ಯಮಕನ ಮರಡಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ಧಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಪಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಆಧಾರಿತ ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿವೆ. ಅತ್ಯಾಧುನಿಕ ರೈಲ್ವೆ ಇಂಜಿನಿಯರಿಂಗ್ ಬಳಸಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಈ ರೈಲನ್ನು ವಿನ್ಯಾಸಗೊಳಿಸಲಾಗಿದ್ದು ಇದು ಶೂನ್ಯ ಇಂಗಾಲ ಹೊರಸೂಸಲಿದೆ. ಆನಂತರ ಪ್ರಧಾನಿ ನರೇಂದ್ರ ಮೋದಿ ಜಿನ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿಯವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ

0: ಅಭಿವೃದ್ದಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿಯವರು ಜಲಂಧರ್ಗೆ ಭೇಟಿ ನೀಡಲಿದ್ದು, ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ದಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ದಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ದಿಗೊಂಡ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರು. ಅತ್ಯಾಧುನಿಕ ಮೂಲಸೌಕರ್ಯ ಯಾವುದೇ ಅಭಿವೃದ್ದಿಗೊಂಡ ನಾಗರಿಕತೆಯ ಹೆಗ್ಗುರುತಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿಂದು ಗಡಿ ರಸ್ತೆ ಸಂಸ್ಥೆ ಬಿಆರ್ಒದ ತಾಂತ್ರಿಕ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಇಂದು ನಿರ್ಮಿಸುತ್ತಿರುವ ಮೂಲಸೌಕರ್ಯ ಮುಂಬರುವ ವರ್ಷಗಳ ದೇಶದ ನಾಗರಿಕತೆಯನ್ನು ವ್ಯಾಖ್ಯಾನಿಸುತ್ತದೆ ಎಂದರು. ರೋಹ್ತಾಂಗ್ನಲ್ಲಿ ನಿರ್ಮಿಸುತ್ತಿರುವ ಅಟಲ್ ಸುರಂಗ ಮಾರ್ಗ, ಉಮ್ಲಿಂಗ್ಲಾನಲ್ಲಿ ಮೋಟಾರು ವಾಹನ ಸಂಚಾರಕ್ಕೆ ಸೂಕ್ತ ರಸ್ತೆ ನಿರ್ಮಾಣ, 13,000 ಅಡಿ ಎತ್ತರದಲ್ಲಿ ಸೇಲಾ ಸುರಂಗ ನಿರ್ಮಾಣ, ಇವು ಬಿಆರ್ಒ ಸಂಸ್ಥೆಯ ಸಾಮರ್ಥ್ಯವನ್ನು ಬಿಂಬಿಸುತ್ತವೆ. ಈ ಸಾಧನೆ ಇಂಜಿನಿಯರಿಂಗ್ ತಂತ್ರಜ್ಞಾನದ ಚಮತ್ಕಾರಗಳು ಎಂದು ಬಣ್ಣಿಸಿದ ಸಚಿವರು, ಸಂಸ್ಥೆಯ ಸಿಬ್ಬಂದಿಯ ಪರಿಶ್ರಮ, ಬದ್ದತೆ ಹಾಗೂ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅವರ ಮನೋಭಾವದಿಂದ ಇಂತಹ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಪ್ರಶಂಸಿಸಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ನಾಳೆ ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರಂದು ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19ರಂದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಮುಂಗಾರು ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಮಂಡಿಸಿ ಅಂಗೀಕಾರ ಪಡೆಯಲು ಸರ್ಕಾರ ಸಿದ್ದತೆ ನಡೆಸಿದೆ. ಏಕಕಾಲದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ನಡೆಸುವ ಕುರಿತಾದ 13ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಜಂಟಿ ಸಂಸದೀಯ ಸಮಿತಿ ನಾಳೆ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಸಾಧ್ಯತೆ ಇದೆ. ಭಾರತವು ತನ್ನ 2026ರ ಬ್ರಿಕ್ಸ್ ಅಧ್ಯಕ್ಷತೆಯ ಭಾಗವಾಗಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ 5ನೇ ಸಭೆ ಬೆಂಗಳೂರಿನಲ್ಲಿ ಇಂದು ಆರಂಭವಾಗಿದೆ. 2 ದಿನಗಳ ಕಾಲ ನಡೆಯುವ ಸಭೆಯಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಅಡಿಯಲ್ಲಿ ಪ್ರಮಾಣೀಕರಣದಲ್ಲಿ ಸಹಕಾರ ಕುರಿತ ಗೋಷ್ಠಿಯನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ರಾಷ್ಟಗಳು ಒಡಂಬಡಿಕೆಗೆ ಸಹಿ ಹಾಕಲಿವೆ. ಈ ಒಡಂಬಡಿಕೆಯಿಂದ ಬ್ರಿಕ್ಸ್ ರಾಷ್ಟಗಳ ನಡುವೆ ವ್ಯಾಪಾರ ವೃದ್ದಿಯಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ತಯಾರಾಗಲು ಅನುಕೂಲವಾಗುತ್ತದೆ ಎಂದರು. ಸಭೆಯಲ್ಲಿ ಬಿಐಎಸ್ನ ಮಹಾನಿರ್ದೇಶಕ ಸಂಜಯ್ ಗರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಮತ್ತಿತರರು ಪಾಲ್ಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯ ಸೇರಿದಂತೆ ಸದ್ಯ ಎದುರಾಗುತ್ತಿರುವ ಆರ್ಥಿಕ ಸವಾಲುಗಳನ್ನು ಹತ್ತಿಕ್ಕಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರ ಅತ್ಯಗತ್ಯ ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದಿಸಿದ್ದಾರೆ.
4: Disruptions in global supply chains have also resulted in economic hardship for all our countries. In this setting, there is an urgent need for us to collaborate, take decisive actions for mutual benefit, and find solutions through mutual discussions and deliberations to the vexed problems that we are all facing.
0: ದೆಹಲಿಯಲ್ಲಿಂದು ನಡೆದ ಬಿಮ್ಸ್ಟೆಕ್ ರಾಷ್ಟಗಳ ರಾಷ್ಟೀಯ ಭದ್ರತಾ ಪಡೆಗಳ ಮುಖ್ಯಸ್ಥರ 5ನೇ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯದಿಂದ ಎಲ್ಲಾ ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ಹಾಗಾಗಿ ಅದರಿಂದ ಹೊರಬರಲು ಸೂಕ್ತ ಪರಿಹಾರಗಳನ್ನು

0: ಕೊಳ್ಳಲು ಸದಸ್ಯ ರಾಷ್ಟಗಳ ನಡುವೆ ಪರಸ್ಪರ ಸಂವಾದ ಮತ್ತು ಸಹಭಾಗಿತ್ವ ತುರ್ತಾಗಿ ಆಗಬೇಕಿದೆ ಎಂದು ಹೇಳಿದರು. ಬೆಲ್ಜಿಯಂ ಪ್ರವಾಸದಲ್ಲಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಬ್ರುಸೆಲ್ಸ್ನಲ್ಲಿಂದು ಭಾರತೀಯ ಕೈಗಾರಿಕಾ ಒಕ್ಕೂಟ, ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾ ಒಕ್ಕೂಟ ಹಾಗೂ ಅಸೋಚಾಮ್ನ ವಾಣಿಜ್ಯ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿದರು. ಈ ಕುರಿತು ತಮ್ಮ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ಹಂಚಿಕೊಂಡಿರುವ ಅವರು, ನಿಯೋಗದೊಂದಿಗೆ ಹೇಗೆ ಭಾರತೀಯ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದ ದೇಶದ ಉದ್ಯಮಿಗಳಿಗೆ ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ ಹಾಗೂ ಇದರಿಂದ ಭಾರತದ ವಾಣಿಜ್ಯೋದ್ಯಮಿಗಳು, ಎಂಎಸ್ಎಂಇಗಳು ಹಾಗೂ ಜನರಿಗೆ ಅನುಕೂಲಗಳಾಗಲಿವೆ ಎಂಬ ಕುರಿತು ಚರ್ಚೆ ನಡೆಸಲಾಯಿತು ಎಂದು ಹೇಳಿದ್ದಾರೆ. ಪೆಟ್ರೋಲ್, ಡೀಸೆಲ್ ಮತ್ತು ವೈಮಾನಿಕ ಇಂಧನ ಎಟಿಎಫ್ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಇಂಧನ ರಫ್ತು ತೆರಿಗೆಗಳ ಪಾಕ್ಷಿಕ ಪರಿಶೀಲನೆಯ ಭಾಗವಾಗಿ ಸುಂಕವನ್ನು ಪರಿಷ್ಕರಿಸಲಾಗಿದ್ದು, ಅದರಂತೆ ಡೀಸೆಲ್ ಮೇಲಿನ ಸುಂಕ ಪ್ರತಿ ಲೀಟರ್ಗೆ 15.50 ರೂಪಾಯಿ ಹೆಚ್ಚಿಸಲಾಗಿದೆ. ಎಟಿಎಫ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 14.50 ರೂಪಾಯಿ ಹೆಚ್ಚಿಸಲಾಗಿದ್ದು, ಪೆಟ್ರೋಲ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 2.50 ರೂಪಾಯಿ ಇಳಿಕೆ ಮಾಡಲಾಗಿದೆ. ಹಣಕಾಸು ಸಚಿವಾಲಯ ಪರಿಷ್ಕೃತ ದರಗಳ ಅಧಿಸೂಚನೆ ಹೊರಡಿಸಿದ್ದು, ಆ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಆದರೆ ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಾಗಿಲ್ಲ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ರಫ್ತು ನಿರುತ್ತೇಜನಗೊಳಿಸಲು ಕೇಂದ್ರ ಸರ್ಕಾರ ಕಳೆದ ಮಾರ್ಚ್ 27 ಜಾರಿಗೆ ಬರುವಂತೆ ಪೆಟ್ರೋಲ್, ಡೀಸೆಲ್ ಮತ್ತು ಎಟಿಎಫ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಳ ಮಾಡಿದೆ. ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಇಂದು ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ನಲ್ಲಿ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ಮಂಗಳವಾರ ಬರ್ಮಿಂಗ್ಹ್ಯಾಮ್ನ ಎಚ್ ಬಾಸ್ಟನ್ನಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡವು ಆತಿಥೇಯ ಇಂಗ್ಲೆಂಡ್ ತಂಡವನ್ನು 6 ಸೋಲಿಸಿತ್ತು. 3ನೇ ಏಕದಿನ ಪಂದ್ಯವು ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಚೀನಾದ 5ನೇ ಶ್ರೇಯಾಂಕದ ಆಟಗಾರ್ತಿ ಹಾನ್ ಯು ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಜಪಾನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪಿವಿ ಸಿಂಧು 2ನೇ ಸುತ್ತಿನ ಸ್ಪರ್ಧೆಯಲ್ಲಿ 21-16, 21-14 ಮಣಿಸಿ ಮುಂದಿನ ಹಂತ ಪ್ರವೇಶಿಸಿದರು. ಸದ್ಯ ಟೂರ್ನಿಯಲ್ಲಿ ಉಳಿದಿರುವ ಏಕೈಕ ಆಟಗಾರ್ತಿ ಪಿವಿ ಸಿಂಧು ಆಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ದಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ದಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಹಾಸನ ಭಾವಗೀತೆಗಳ ಕಾರ್ಯಕ್ರಮ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕೆಸಿ ಶಿವಪ್ಪ ಅವರ ರಚನೆಯನ್ನು. ಇರುವಾಗ ಬಳಿ ನೀನು ಹಾಡಿದ್ದಾರೆ ಇಂಚರ ನಾಗೇಶ್.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ

0: ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬಿಆರ್ ಲಕ್ಷ್ಮಣರಾವ್ ಅವರ ರಚನೆಯನ್ನು ಮೈಸೂರು ಅನಂತಸ್ವಾಮಿಯವರ ಸ್ವರದಲ್ಲಿ ಬಾ ಮಳೆಯೇ ಬಾ.

ಸಮಯ ಸರಿಯಾಗಿ 1:38 ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಬುಲ್ಬುಲ್ ಚಿತ್ರದ ಗೀತೆಯನ್ನು ಹೇಮಂತ್ ಮತ್ತು ಸೌಮ್ಯರಾವ್ ಅವರ ಸ್ವರಗಳಲ್ಲಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರದು.

ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. ವಿಜಯ್ ಪ್ರಕಾಶ್ ಅವರ ಸ್ವರದಲ್ಲಿ ಕೇಳಿ ಅಲೆಮಾರಿ ಚಿತ್ರದ ಗೀತೆಯನ್ನು. ಸಂತು ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಅರ್ಜುನ್ ಜನ್ಯ ಅವರದು.

0: ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ, ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಆಕಾಶವಾಣಿ ಹಾಸನ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಯನ್ನು ಚಿತ್ರ ಮತ್ತು ಸಂಗಡಿಗರ ಸ್ವರದಲ್ಲಿ. ಗೀತೆಯನ್ನು ಬರೆದು ಸಂಗೀತವನ್ನು ನೀಡಿದ್ದಾರೆ ಕೆ ಕಲ್ಯಾಣ್.

0: ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ, ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಆಕಾಶವಾಣಿ ಹಾಸನ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಯನ್ನು ಚಿತ್ರ ಮತ್ತು ಸಂಗಡಿಗರ ಸ್ವರದಲ್ಲಿ. ಗೀತೆಯನ್ನು ಬರೆದು ಸಂಗೀತವನ್ನು ನೀಡಿದ್ದಾರೆ ಕೆ ಕಲ್ಯಾಣ್.

0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚಿತ್ರ ಅವರ ಸ್ವರದಲ್ಲಿ ಆಕಾಶ್ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಬರೆದಿರುವ ಗೀತೆ ಇದು. ಆರ್ ಪಿ ಪಟ್ನಾಯಕ್ ಅವರ ಸ್ವರಕಲ್ಪನೆ ಇದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹಬ್ಬ ಚಿತ್ರದ ಗೀತೆಯನ್ನು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಸ್ವರಗಳಲ್ಲಿ. ಗೀತೆಯನ್ನು ಬರೆದು ಸ್ವರಕಲ್ಪನೆ ಮಾಡಿದ್ದಾರೆ ಹಂಸಲೇಖಾ.

ಕೇಳುಗರೆ, ಮತ್ತೆ ಚಿತ್ರಗೀತೆಗಳನ್ನು ನಮ್ಮ ಕೇಂದ್ರದಿಂದ ಇಂದು ಮಧ್ಯಾಹ್ನ 2:40 ಆಲಿಸಬಹುದು. ಸಂಜೆ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗಲಿದೆ. ನಿಮ್ಮಿಷ್ಟದ ಗೀತೆಯನ್ನ ನಿಮ್ಮ ಸಂದೇಶ ಮೇಘ ಸಂಗೀತ ಈ ಕಾರ್ಯಕ್ರಮದಲ್ಲಿ ಆಲಿಸಬಹುದು.

ಆಕಾಶವಾಣಿ ಹಾಸನ ವೇಳೆಯಾಗುತ್ತಲಿದೆ 2 ಗಂಟೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್, ನಂತರ ಹಿಂದಿಯಲ್ಲಿ ವಾರ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಗುಣಮಟ್ಟದ ಮಾನದಂಡ ವಿಚಾರ ವಿನಿಮಯ ಕುರಿತಂತೆ ಬೆಂಗಳೂರಿನಲ್ಲಿಂದು ಬ್ರಿಕ್ಸ್ 11 ರಾಷ್ಟಗಳಿಂದ ಒಡಂಬಡಿಕೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರಿಷ್ಠರೊಂದಿಗೆ ಚರ್ಚೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ ರಾಜ್ಯದ 4 ರೈಲು ನಿಲ್ದಾಣಗಳು ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಹಾಗೂ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದು, ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ವಜಾ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ಶೇಕಡಾ 42% ಮತ್ತು ಜುಲೈನಲ್ಲಿ ಶೇಕಡಾ 34% ಮಳೆ ಕೊರತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರ ಸಂಖ್ಯೆಯನ್ನು ನಿರ್ಧರಿಸಲು ಹಳೆಯ ಕೃಷಿ ಜನಗಣತಿಯ ಬದಲಾಗಿ ಫ್ರೂಟ್ಸ್ ದತ್ತಾಂಶವನ್ನು ಪರಿಗಣಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಬಿತ್ತನೆ ಅವಧಿಯಲ್ಲಿನ ಶೇಕಡಾ 20, ಶೇಕಡಾ 59 ಮಳೆ ಕೊರತೆಯನ್ನು ಬರ ಘೋಷಣೆಗೆ ಮಾನದಂಡವಾಗಿ ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವುದು ಇಲ್ಲವೇ ಅದಕ್ಕೆ ಸಮಾನವಾದ ವಿಶೇಷ ಆರ್ಥಿಕ ನೆರವು ನೀಡುವಂತೆ ಪ್ರಧಾನಿಗೆ ಮನವಿ ಮಾಡಿದ್ದಾರೆ. ಜಾಗತಿಕ ವ್ಯಾಪಾರ ಪ್ರಮುಖವಾಗಿ ಗುಣಮಟ್ಟದ ಆಧಾರದಲ್ಲಿ ನಡೆಯುತ್ತಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಲಾದ ಬ್ರಿಕ್ಸ್ ರಾಷ್ಟೀಯ ಗುಣಮಟ್ಟ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ

0: ಆಶಯದೊಂದಿಗೆ ಜಾಗತಿಕ ವ್ಯಾಪಾರಕ್ಕೆ ವೇಗ ನೀಡುವ ಹಾಗೂ ಗ್ರಾಹಕರ ವಿಶ್ವಾಸವನ್ನು ಬಲಪಡಿಸುವ ಪಾರದರ್ಶಕ ಮತ್ತು ಜಾಗತಿಕ ಗುಣಮಟ್ಟದ ಮಾನದಂಡಗಳನ್ನು ರೂಪಿಸಲು ಭಾರತ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು ಇಂದು 11 ರಾಷ್ಟಗಳು ಒಡಂಬಡಿಕೆಗೆ ಸಹಿ ಹಾಕಲಿವೆ. ಈ ಒಡಂಬಡಿಕೆಯಿಂದ ಬ್ರಿಕ್ಸ್ ರಾಷ್ಟಗಳ ನಡುವೆ ವ್ಯಾಪಾರ ವೃದ್ಧಿಯಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ತಯಾರಾಗಲು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ.
1: ಈ ಬ್ರಿಕ್ಸ್ ಸಮ್ಮೇಳನದಲ್ಲಿ ಮುಖ್ಯವಾಗಿ ನಾವು MOU ಒಪ್ಪಂದಗಳನ್ನು ಎಲ್ಲಾ ದೇಶಗಳ ಜೊತೆಗೆ ಮಾಡ್ತಾ ಇದ್ದೀವಿ. ಕಳೆದ ಹಲವಾರು ವರ್ಷಗಳಿಂದ ಇದು ಪೆಂಡಿಂಗ್ ಇತ್ತು. ಇದರಲ್ಲಿ ಮಾಹಿತಿಗಳನ್ನು ನಾವು ಪರಸ್ಪರ ಶೇರ್ ಮಾಡುವಂತದ್ದು, ಒಳ್ಳೆ ಪ್ರಾಕ್ಟೀಸಸ್ಗಳೇನಿದೆ ಅದನ್ನು ಎಕ್ಸ್ಚೇಂಜ್ ಮಾಡುವುದು, ಟೆಕ್ನಿಕಲ್ ಕೊಲಾಬರೇಷನ್ ಮತ್ತು ಸಾಮರ್ಥ್ಯವನ್ನು ವೃದ್ಧಿ ಮಾಡುವಂತಹದ್ದು, ಈ ಎಲ್ಲ ಸಂಗತಿಗಳ ಬಗ್ಗೆ ಈ MOU ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಎಲ್ಲಾ ದೇಶಗಳಿಗೂ ಇದು ಸಹಾಯವನ್ನು ಮಾಡುತ್ತದೆ.
0: ಸಭೆಯಲ್ಲಿ ಬಿಐಎಸ್ನ ಮಹಾನಿರ್ದೇಶಕ ಸಂಜಯ್ ಗರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಮತ್ತಿತರರು ಪಾಲ್ಗೊಂಡಿದ್ದರು. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಬಳಿಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುರ್ಜೇವಾಲಾ ಅವರೊಂದಿಗೆ ಸಂಪುಟ ವಿಸ್ತರಣೆ ಹಾಗೂ ಸರ್ಕಾರದ ಮುಂದಿನ ಕಾರ್ಯತಂತ್ರಗಳ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ, ಆಳ್ನಾವರ, ಬಂಟ್ವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ನಿಲ್ದಾಣಗಳನ್ನು ಅತ್ಯಾಧುನಿಕ ಸೌಲಭ್ಯಗಳು, ಸುಧಾರಿತ ಪ್ರಯಾಣಿಕರ ವಸತಿ ಗೃಹಗಳು ಮತ್ತು ಸುಂದರವಾದ ವಿನ್ಯಾಸಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ರೈಲ್ವೆ ನಿಲ್ದಾಣ 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಾಣಗೊಂಡಿದ್ದು, ನಿರೀಕ್ಷಣಾ ಮಂದಿರ, ಟಿಕೆಟ್ ಕೌಂಟರ್ಗಳನ್ನು ನವೀಕರಿಸಲಾಗಿದೆ. ಪ್ರಯಾಣಿಕರು ಓಡಾಡಲು ಪ್ಲಾಟ್ಫಾರ್ಮ್ ಅನ್ನು ಮತ್ತಷ್ಟು ವಿಸ್ತರಣೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ರೈಲ್ವೆ ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಿಸಲಾಗಿದೆ. ವಿಶಾಲವಾದ ಪ್ಲಾಟ್ಫಾರ್ಮ್ ನಿರ್ಮಿಸಲಾಗಿದ್ದು, ಪ್ರವಾಸಿ ತಾಣವಾದ ಬಾದಾಮಿ ಪಟ್ಟಣವನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯ ಆಳ್ನಾವರದ ರೈಲ್ವೆ ನಿಲ್ದಾಣವನ್ನು 17.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಣಗೊಳಿಸಲಾಗಿದೆ. ಕೊಪ್ಪಳದ ರೈಲ್ವೆ ನಿಲ್ದಾಣವನ್ನು 21.01 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಅವರ ಸದಸ್ಯತ್ವವನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿ ಆದೇಶ ನೀಡಿದೆ. ಪರಿಷತ್ ಸದಸ್ಯತ್ವ ರದ್ದತಿಯನ್ನು ಪ್ರಶ್ನಿಸಿ ಪ್ರಾಣೇಶ್ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ ಬಾಗ್ಜಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರನ್ನೊಳಗೊಂಡ ಪೀಠವು ಈ ತೀರ್ಪು ನೀಡಿದೆ. 2021 ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತಗಳ ಮರು ಎಣಿಕೆಗೆ ಆದೇಶಿಸಿದ್ದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪ್ರಾಣೇಶ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದರು. ಅಂದು ಚಲಾವಣೆಯಾಗಿದ್ದ 2410 ಮತಗಳ ಪೈಕಿ 39 ಮತಗಳು ಅಸಿಂಧುವಾಗಿದ್ದವು. ಪ್ರಾಣೇಶ್ ಅವರು 1188 ಹಾಗೂ ಗಾಯತ್ರಿ ಶಾಂತೇಗೌಡ ಅವರು 1182 ಮತಗಳನ್ನು ಗಳಿಸಿದ್ದರು. ಪ್ರಾಣೇಶ್ 6 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದರು. 12 ನಾಮನಿರ್ದೇಶಿತ ಸದಸ್ಯರು ಮತದಾನ ಮಾಡಲು ಅವಕಾಶವಿಲ್ಲ ಎಂದು ಗಾಯತ್ರಿ ಶಾಂತೇಗೌಡ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ರಾಜ್ಯದಲ್ಲಿ ಪ್ರಸಕ್ತ ಮುಂಗಾರು ಆರಂಭವಾಗಿದ್ದರೂ ಸಮರ್ಪಕ ಮಳೆಯಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಬಿಜೆಪಿ ಬಿವೈ ವಿಜಯೇಂದ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ಮಳೆ ಸಮರ್ಪಕವಾಗಿ ಆಗದ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಬಾಡಿ ಹೋಗಿವೆ. ರಾಜ್ಯ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಆರೋಪಿಸಿದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆ

0: ಆಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಜಲಾಶಯದಲ್ಲಿ ಒಳಹರಿವು ಕಡಿಮೆಯಾಗಿದೆ. ಈ ನಡುವೆ ಜಲಾಶಯದಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಬಿಡಬೇಕೆಂದು ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ ಆರನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಜಲಾಶಯದ ಬಳಿ ರೈತರು ಅಡ್ಡಿಪಡಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕುಡಿಯಲು ಮಾತ್ರ ನೀರು ಬಳಸಿ ಎಂದು ಆದೇಶ ನೀಡಿರುವುದರಿಂದ ಮಂಡ್ಯ ಜಿಲ್ಲಾಡಳಿತ ಕೇವಲ ಕುಡಿಯಲು ಮಾತ್ರ ನೀರು ಬಿಡುತ್ತಿದ್ದು ಈವರೆಗೆ ಕೃಷಿ ಚಟುವಟಿಕೆಗೆ ನೀರನ್ನು ಬಿಡುಗಡೆ ಮಾಡಿಲ್ಲ. ಮಂಗಳೂರಿನಲ್ಲಿ ಮಾದಕ ವಸ್ತುಗಳ ವಿರುದ್ದದ ಕಾರ್ಯಾಚರಣೆ ಮುಂದುವರಿದಿದ್ದು ಕಳೆದ ಒಂದು ವರ್ಷದಲ್ಲಿ 84 ಪ್ರಕರಣಗಳು ದಾಖಲಾಗಿವೆ. ಮಾದಕ ದ್ರವ್ಯ ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಇಬ್ಬರನ್ನು ಬಂಧಿಸಲಾಗಿದ್ದು ಬಂಧಿತರಿಂದ 5,20,00,000 ರೂಪಾಯಿ ಮೌಲ್ಯದ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರೋಪಿಗಳು ದೆಹಲಿಯಿಂದ ಮಾದಕ ವಸ್ತುವನ್ನು ಖರೀದಿಸಿ ಬೆಂಗಳೂರು ನಗರವನ್ನು ಕೇಂದ್ರವಾಗಿಸಿಕೊಂಡಿದ್ದರು. ಬಳಿಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಾಗೂ ಕೇರಳ ರಾಜ್ಯದ ಇತರೆ ಕಡೆಗಳಿಗೆ ಮಾದಕ ವಸ್ತುವನ್ನು ಪೂರೈಕೆ ಮಾಡುತ್ತಿರುವುದು ತನಿಖೆಯಿಂದ ತಿಳಿದು ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂಬ ಆಘಾತಕಾರಿ ಮಾಹಿತಿಯನ್ನು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಹನುಮಂತಪ್ಪ ಹಂಚಿಕೊಂಡಿದ್ದಾರೆ. ನಗರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ನ್ಯಾನೋ ಗೊಬ್ಬರಗಳ ಕುರಿತು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ರಾಸಾಯನಿಕ ಗೊಬ್ಬರಕ್ಕೆ ಪರ್ಯಾಯವಾಗಿ ನ್ಯಾನೋ ಗೊಬ್ಬರ, ಜೈವಿಕ ಗೊಬ್ಬರಗಳು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡುವಂತೆ ಸಲಹೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಗುಣಮಟ್ಟದ ಮಾನದಂಡ ವಿಚಾರ ವಿನಿಮಯ ಕುರಿತಂತೆ ಬೆಂಗಳೂರಿನಲ್ಲಿಂದು ಬ್ರಿಕ್ಸ್ 11 ರಾಷ್ಟಗಳಿಂದ ಒಡಂಬಡಿಕೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರಿಷ್ಠರೊಂದಿಗೆ ಚರ್ಚೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ ರಾಜ್ಯದ 4 ರೈಲು ನಿಲ್ದಾಣಗಳು ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಹಾಗೂ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದು, ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ವಜಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಸಮಯ ಸರಿಯಾಗಿ 2:40. ಆಕಾಶವಾಣಿ ಹಾಸನ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಮಹಾಲಕ್ಷ್ಮೀ ಅಯ್ಯರವರ ಸ್ವರದಲ್ಲಿ ಅರಸು ಚಿತ್ರದ ಗೀತೆಯನ್ನು, ರಾಮನಾರಾಯಣ್ ಅವರ ಗೀತೆಗೆ ಸಂಗೀತ ಜೋಶ್ವಾ ಶ್ರೀಧರ್ ಅವರದು.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪಾರ್ಥ ಚಿತ್ರದ ಗೀತೆಯನ್ನು ರಾಜೇಶ್ ಕೃಷ್ಣನ್ ಅವರ ಸ್ವರದಲ್ಲಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣವೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ, ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನು

0: ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ, ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಗಿಲ್ಲಿ ಚಿತ್ರದ ಗೀತೆಯನ್ನು ಕಾರ್ತಿಕ್ ಅವರ ಸ್ವರದಲ್ಲಿ. ರಾಮನಾರಾಯಣ ಅವರು ಬರೆದಿರುವ ಗೀತೆಗೆ ಯುವನ್ ಶಂಕರ್ ರಾಜಾ ಅವರ ಸ್ವರಕಲ್ಪನೆ ಇದೆ.

ನಮ್ಮ ನಿಲಯದಿಂದ ಇಂದು ಸಂಜೆ 5 ಗಂಟೆಗೆ, ರಾತ್ರಿ 7:45 ಹಾಗೂ ರಾತ್ರಿ 10 ಗಂಟೆಗೆ ಮತ್ತೆ ಚಿತ್ರಗೀತೆಗಳನ್ನು ಆಲಿಸಬಹುದು.

ಆತ್ಮೀಯ ಕೇಳುಗರೆ, ಇದು ನಿಮ್ಮ ಮನದ ಮಿಡಿತ, ಹೃದಯದ ತುಡಿತ ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ ಸರಿಯಾಗಿ 5 ಗಂಟೆ ಆಗುತ್ತಲಿದೆ. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಿಮ್ಮ ನೆಚ್ಚಿನ ಬಾನುಲಿ ಗೆಳೆಯ ಷಣ್ಮುಖ ಹೆಚ್ ವಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

ನೆಚ್ಚಿನ ಎಲ್ಲ ಶ್ರೋತೃ ಬಾಂಧವರಿಗೆ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಆತ್ಮೀಯ ಕೇಳುಗರೆ, ಇದು ನಿಮ್ಮ ಭಾವನೆಗಳಿಗೆ ನಮ್ಮ ಸ್ಪಂದನೆ, ನಿಮ್ಮ ಕ್ರಿಯೆಗೆ ನಮ್ಮ ಪ್ರತಿಕ್ರಿಯೆ, ನಿಮ್ಮ ಸಂದೇಶಗಳಿಗೆ ನಮ್ಮ ಸಂಗೀತದ ಉಡುಗೊರೆ ಅಂತ ಹೇಳ್ತಾ ಇಂದಿನ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮವನ್ನು ಆರಂಭಿಸೋಣ. ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಅಂದರೆ ಸಂದೇಶವನ್ನು ಕಳುಹಿಸಲು ವಾಟ್ಸಪ್ ಸಂಖ್ಯೆ ಈ ರೀತಿ ಇದೆ: 9141686837. ಹಾಗಿದ್ರೆ ಇನ್ನೇಕೆ ತಡ ಬೇಗ ಬೇಗ ಸಂದೇಶಗಳನ್ನ ರವಾನಿಸಿ ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳ್ತಾ ಇಂದಿನ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಮೊದಲ ಸಂದೇಶವನ್ನು ಓದುವಂತ ಸಮಯ. ಮೊದಲ ಸಂದೇಶ ರವಾನೆಯಾಗಿದೆ ಬೆಂಗಳೂರಿನಿಂದ. ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ಸಂದೇಶವನ್ನ ಕಳುಹಿಸಿದ್ದಾರೆ. ಬಿಂದು ಅವರು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಪವರ್ ಚಿತ್ರದ ಗೀತೆ. ಖಂಡಿತ ಬಿಂದು ಅವರೇ, ನಿಮ್ಮ ನೆಚ್ಚಿನ ಗೀತೆ ಅಂತೂ ಬಿತ್ತರಾಗುತ್ತೆ. ಗೀತೆಯನ್ನ ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಮತ್ತು ಸಂಗಡಿಗರು. ಈ ಗೀತೆಯ ಸಾಹಿತ್ಯ ಕವಿರಾಜ್ ಅವರಿಂದ ಕೇಳಿ ಪವರ್ ಚಿತ್ರದ ನಿಮ್ಮ ನೆಚ್ಚಿನ ಗೀತೆ.

0: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
1: ಕೇಳುಗರೆ, ಪ್ರಾರಂಭದಲ್ಲಿ ಪವರ್ ಚಿತ್ರದಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹಾಡಿದ ಪವರ್ಫುಲ್ ಗೀತೆಯೊಂದನ್ನು ಕೇಳಿಸಿಕೊಂಡ್ರಿ. ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ ಇನ್ನು ಮುಂದೆ ಕೇಳೋಣ. ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯದ ಗೆಜ್ಜೆ ಪೂಜೆ ಚಿತ್ರದ ಗೀತೆ. ಈ ಗೀತೆಯನ್ನು ಕೇಳುವ ಬಯಕೆಯೊಂದಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಚಿಕ್ಕಮಗಳೂರಿನಿಂದ ಸುಜಾತ ದಿವಾಕರ್ ಅವರು. ಸುಜಾತ ಅವರೇ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಕೇಳುಗರೆ, ಇದು ನೀವು ಸದಾ ಕೇಳಲು ಇಷ್ಟಪಡುವ ಆಕಾಶವಾಣಿ ಹಾಸನ FM ಕಂಪನಾಂಕ 102.2 MHz. ನೀವು ಆಲಿಸ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಿಮ್ಮ ಸಂದೇಶ ಮೇಘ ಸಂಗೀತ. ಇನ್ನು ಮುಂದೆ ಕೇಳೋಣ ಸೋನು ನಿಗಮ್, ಚಿತ್ರ ಮತ್ತು ವಸುಂಧರಾ ದಾಸ್ ಅವರ ಧ್ವನಿಯಲ್ಲಿ ಮೊನಾಲಿಸಾ ಚಿತ್ರದ ಗೀತೆ. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿದ್ದಾರೆ ವಲಿಷಾ ಸಂದೀಪ್. ಈ ಗೀತೆಯನ್ನು ಕೇಳಲು ಆಸೆಪಟ್ಟು ಸಂದೇಶವನ್ನ ಕಳುಹಿಸಿದ್ದಾರೆ ಸಕಲೇಶ್ಪುರ ತಾಲೂಕು ಬಾಳ್ಳುಪೇಟೆಯಿಂದ ಅನಿತಾ ಅವರು. ಅನಿತಾ ಅವರೇ, ನಿಮ್ಮ ಇಷ್ಟದ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.

ಮೋನಾಲಿಸಾ ಚಿತ್ರದ ಒಂದು ಸೊಗಸಾದ ಒಂದು ಟೈಟಲ್ ಸಾಂಗ್ ಅನ್ನ ಕೇಳಿಸಿಕೊಂಡ್ರಿ. ಕೇಳುಗರೆ ಈಗಾಲಿಸಿ ಒಂದು ಪ್ರಕಟಣೆ. ಹಾಸನದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಖ್ಯಾತ ಗಾಯಕಿ ಎಸ್ ಜಾನಕಿ ಅವರಿಗೆ ನಾದ ನಮನ ನಾಡದೇವತೆಯ ಸ್ಮರಣಾಂಜನಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕಾರ್ಯಕ್ರಮವನ್ನು ಹಾಸನದ ಹಾಸನಂಬ ಕಲಾಕ್ಷೇತ್ರದಲ್ಲಿ ನಾಳೆ ಅಂದರೆ ಶುಕ್ರವಾರ ಸಂಜೆ 5:30 ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ ಇನ್ನು ಮುಂದೆ ಕೇಳೋಣ. ದೂರದ ವಿಜಯಪುರದಿಂದ ಸಂದೇಶವನ್ನು ರವಾನಿಸಿದ್ದಾರೆ ಚಿದಾನಂದ ಕಲ್ಯಾಣಿ ಪತ್ತಾರ ಅವರು. ಅವರು ಕೇಳಲಿಕ್ಕೆ ಆಸೆ ಪಡ್ತಾ ಇದ್ದಾರೆ ಹೃದಯ ಪಲ್ಲವಿ ಚಿತ್ರದ ಗೀತೆ. ಖಂಡಿತ ಚಿದಾನಂದ ಅವರೇ, ನಿಮ್ಮ ಇಷ್ಟದ ಗೀತೆ ಬಿತ್ತರಾಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿದ್ದಾರೆ ಎಂ ರಂಗರಾವ್. ನಿಮ್ಮ ಇಷ್ಟದ ಗೀತೆ ಬಿತ್ತರಾಗ್ತಾ ಇದೆ, ಕೇಳಿ ಆನಂದಿಸಿ.

ಹೃದಯ ಪಲ್ಲವಿ ಚಿತ್ರದ ಒಂದು ಹೃದಯ ತುಂಬಿದ ಗೀತೆಯನ್ನ ಕೇಳಿಸಿಕೊಂಡ್ರಿ. ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ ಇನ್ನು ಮುಂದೆ ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರ ಕಂಠಸಿರಿಗಳಲ್ಲಿ ರಥಸಪ್ತಮಿ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್. ಗೀತೆಯನ್ನು ಕೇಳುವ ತವಕದೊಂದಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಹಾಸನದಿಂದ ದೃಶ್ಯ ಅವರು. ದೃಶ್ಯ ಅವರೇ, ನಿಮ್ಮ ಇಷ್ಟದ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.

ರಥಸಪ್ತಮಿ ಚಿತ್ರದ ಒಂದು ರಸಮಯ ಗೀತೆಯನ್ನು ತಾವು ಕೇಳಿಸಿಕೊಂಡ್ರಿ. ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ ಇನ್ನು ಮುಂದೆ ಕೇಳೋಣ. ಅರಸೀಕೆರೆ ತಾಲೂಕು ಗೊಲ್ಲರಹಳ್ಳಿಯಿಂದ ವರ್ಷ, ರಾಕೇಶ್, ಮಂಜುಳಮ್ಮ, ಬಸವರಾಜು, ಆಶಾ ಬಸವರಾಜು, ಲುಷ್ವಿಕ್, ತೇಜಸ್ವಿನಿ ಇವರೆಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಸಂದೇಶವನ್ನು ಕಳುಹಿಸಿದ್ದಾರೆ. ಎಲ್ಲರೂ ಕೂಡ ಕೇಳಲಿಕ್ಕೆ ಬಯಸ್ತಾ ಇರೋದು ಒಂದೇ ಗೀತೆ, ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆ. ಖಂಡಿತ ನಿಮ್ಮೆಲ್ಲರಿಗಾಗಿ ನಿಮ್ಮ ನೆಚ್ಚಿನ ಗೀತೆ ಅಂತೂ ಬಿತ್ತರಾಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ನಾಗಚಂದ್ರಿಕಾ. ಈ ಗೀತೆಯನ್ನು ಬರೆದು ಸ್ವರ ಸಂಯೋಜನೆ ಮಾಡಿದ್ದಾರೆ ಕೆ ಕಲ್ಯಾಣ್. ನಿಮ್ಮ ಇಷ್ಟದ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಕೇಳುಗರೆ, ನೀವು ಆಲಿಸ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಹಾಸನ ಆಕಾಶವಾಣಿಯಲ್ಲಿ ನಿಮ್ಮ ಇಷ್ಟದ ಕಾರ್ಯಕ್ರಮ ನಿಮ್ಮ ಸಂದೇಶ ಮೇಘ ಸಂಗೀತ. ಇನ್ನು ಮುಂದೆ ಕೇಳೋಣ, ಹಾಸನದ ವಿದ್ಯಾನಗರದಿಂದ ಸಂದೇಶವನ್ನ ರವಾನಿಸಿದ್ದಾರೆ ಶಾಲಿನಿ, ರಘು, ಗ್ರೀಷ್ಮ ಮತ್ತು ಸೋನು. ಇವರೆಲ್ಲರೂ ಕೂಡ ಕೇಳಲಿಕ್ಕೆ ಬಯಸ್ತಾ ಇರುವಂಥದ್ದು ಮುಂಗಾರು ಮಳೆ 2 ಚಿತ್ರದ ಗೀತೆ. ಖಂಡಿತ ಶಾಲಿನಿ ಅವರೇ ನಿಮ್ಮ ಇಷ್ಟದ ಗೀತೆ ಅಂತೂ ಬಿತ್ತರಾಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ಜಯಂತ್ ಅವರಿಂದ. ಕೇಳಿ ನಿಮ್ಮ ಇಷ್ಟದ ಗೀತೆ.

ಮುಂಗಾರು ಮಳೆ ಇಟ್ಟು ಚಿತ್ರದ ಒಂದು ಮನಮೋಹಕ ಗೀತೆಯನ್ನು ತಾವು ಕೇಳಿಸಿಕೊಂಡ್ರಿ. ಇನ್ನು ಮುಂದೆ ಆಲಿಸಿ ದೂರದ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ತಡಕನಹಳ್ಳಿಯಿಂದ ಸಂದೇಶವನ್ನು ರವಾನಿಸಿದ್ದಾರೆ ಅನಿಲ್ ಕುಮಾರ್ ಅವರು. ಅನಿಲ್ ಕುಮಾರ್ ಅವರು ಕೇಳಲಿಕ್ಕೆ ಬಯಸ್ತಾ ಇರುವಂಥದ್ದು ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆ. ಖಂಡಿತ ಅನಿಲ್ ಕುಮಾರ್ ಅವರೇ ನಿಮ್ಮ ನೆಚ್ಚಿನ ಗೀತೆಯಂತೂ ಬಿತ್ತರಾಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ ಅವರಿಂದ, ಸಾಹಿತ್ಯ ಜೆ ಉದಯಶಂಕರ್ ಅವರದು. ನಿಮ್ಮ ಇಷ್ಟದ ಗೀತೆ ಬಿತ್ತರಾಗ್ತಾ ಇದೆ, ಕೇಳಿ ಆನಂದಿಸಿ.

ಈಗಷ್ಟೇ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಒಂದು ಪ್ರಣಯ ಗೀತೆಯನ್ನು ತಾವು ಕೇಳಿಸಿಕೊಂಡ್ರಿ. ಹಾಗಿದ್ರೆ ಇನ್ನು ಮುಂದೆ ಕೇಳೋಣ. ಬೇಲೂರು ತಾಲೂಕು ತಗರೆ ಗ್ರಾಮದಿಂದ ಹೇಮಾ ಮಲ್ಲಿಕಾರ್ಜುನ್ ಅವರು ಸಂದೇಶವನ್ನ ಕಳುಹಿಸಿದ್ದಾರೆ. ಹೇಮಾ ಅವರು ಕೇಳಲಿಕ್ಕೆ ಬಯಸ್ತಾ ಇರುವಂಥದ್ದು ನೀ ಬರೆದ ಕಾದಂಬರಿ ಚಿತ್ರದ ಗೀತೆ. ಖಂಡಿತ ಹೇಮಾ ಅವರೇ, ನಿಮ್ಮನ್ನ ನಿರಾಸೆ ಮಾಡಲ್ಲ ಅಂತ ಹೇಳ್ತಾ ನಿಮ್ಮ ಇಷ್ಟದ ಗೀತೆ ಈಗ ಬಿತ್ತರ ಆಗ್ತಾ ಇದೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿದ್ದಾರೆ ಎಂ ರಂಗರಾವ್. ನಿಮ್ಮಿಷ್ಟದ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.

ನೀ ಬರೆದ ಕಾದಂಬರಿ ಚಿತ್ರದ ಒಂದು ಸೊಗಸಾದ ಗೀತೆಯನ್ನ ಕೇಳಿಸ್ಕೊಂಡ್ರಿ. ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ. ಇನ್ನು ಮುಂದೆ ಕೇಳೋಣ. ಚಿಕ್ಕಮಗಳೂರಿನ ಆಲ್ದೂರಿನಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ನಿವೇದಿತಾ ಅವರು. ನಿವೇದಿತಾ ಅವರು ಕೇಳಲಿಕ್ಕೆ ಆಸೆ ಪಡ್ತಾ ಇದ್ದಾರೆ ಸಂಜು ವೆಟ್ಸ್ ಗೀತ ಚಿತ್ರದ ಗೀತೆ. ಖಂಡಿತ ನಿವೇದಿತಾ ಅವರೇ ನಿಮ್ಮ ನೆಚ್ಚಿನ ಗೀತೆ ಅಂತೂ ಬಿತ್ತರ ಆಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಸಂಗೀತ ಸಂಯೋಜನೆ ಜೆಸ್ಸಿ ಗಿಫ್ಟ್ ಅವರಿಂದ, ಸಾಹಿತ್ಯ ಕವಿರಾಜ್ ಅವರದು. ನಿಮ್ಮ ಇಷ್ಟದ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.

ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ. ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.

0: ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆಯ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ಪೋಷಕಾಂಶಗಳ ಬಳಕೆ ಕುರಿತು ಸಕಲೇಶಪುರದ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರಕಾಶ್ ಕುಮಾರ್ ಯುಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರವಿಶಂಕರ್ ಜಿಆರ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಭಾವಗೀತೆಗಳ ಪ್ರಸಾರ, 8:30 ಗಜಲ್ಗಳ ಕಾರ್ಯಕ್ರಮ, 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್, 9:30 ಕನ್ನಡ ಭಾರತಿ, 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಪ್ರಸಾರವಾಗಲಿದೆ. 10:30 ಮುಂಬೈ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾ ಚಲ್ ಮೂಡಿಬರಲಿದೆ. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಸುದರ್ಶನ ಕುಮಾರ್ ಅವರಿಂದ, 6:35, 6:50 ಮತ್ತು 7:15 ಭಾವಗೀತೆಗಳ ಪ್ರಸಾರ, 6:45 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ, 7:45 ಐವಿಎಫ್ನ ಸಮಯದಲ್ಲಾಗುವ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಮಾಹಿತಿಯನ್ನ ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನೀಲ್ ವಯ್ಯಾರ್. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. ನಂತರ ಸವಿಗಾನ ಕೇಳಿಬರಲಿದೆ. 8:30 ಗಾಂಧಿ ಸ್ಮೃತಿ, 8:45 ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ, 9:00 ಕೇಳಿ ಚಿತ್ರ ಚೈತ್ರ, 10:00 ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ, 10:30 ವಾಟ್ಸ್ಆಪ್ ಗೀತೆಗಳು, 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾಮಕೋಟಿಬಾಯಿ ಅವರ ಜಲತರಂಗ ವಾದನ, 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ, 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ವಿಷಯ ಪಿಎಂ ಸ್ಟಾರ್ಟ್ಅಪ್ ಇಂಡಿಯಾ, 1:20 ಭಾವಗೀತೆಗಳು, 1:30 ಮತ್ತು 2:40 ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ ಬಿತ್ತರವಾಗಲಿದೆ. ಇನ್ನು 4:00 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತ್ ಭರೋ ಚಲು ಭರೋ ಕಹಾನಿ ಪ್ರಸಾರವಾಗಲಿದೆ. 5:00 ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಬಿತ್ತರವಾಗಲಿದೆ. ನಾಳೆ ಸಂಜೆ 6:15 ಭಾವಗೀತೆಗಳ ಪ್ರಸಾರ, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಭಾಗವಹಿಸುತ್ತಾರೆ ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು, ಪ್ರಾಯೋಜಕರು ಕೃಷಿ ನಿರ್ದೇಶಕರು ಶೇಷಾದ್ರಿ ರಸ್ತೆ ಬೆಂಗಳೂರು. 7:20 ಕೃಷಿ ಲೋಕ ಬಿತ್ತರವಾಗಲಿದೆ. 7:45 ಕನ್ನಡ ಚಿತ್ರಗೀತೆಗಳ ಪ್ರಸಾರ, 8:00 ಯುವವಾಣಿಯಲ್ಲಿ ಚಿತ್ರ ಚಿತ್ತಾರ ಭವಿಷ್ಯ ಹೆಚ್ ವೈ ಅವರಿಂದ, ಕಾರ್ಯಕ್ರಮ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್, 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕರೆಂಟ್ ಅಫೈರ್ಸ್, ಇನ್ನು 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಪ್ರಸಾರವಾಗಲಿದೆ. 10:30 ಮುಂಬೈ ಕೇಂದ್ರದಿಂದ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗಲಿದೆ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ಕಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ಹಾಯ್ ಲತಾ, ಹೇಗಿದ್ಯಾ? ನಿನ್ಗೆ ಹೊಟ್ಟೆ ನೋವು, ಬ್ಲೀಡಿಂಗ್ ಪ್ರಾಬ್ಲಮ್ ಅಂತಿದ್ದೆಲ್ಲ ಕಮ್ಮಿ ಆಯ್ತಾ?
3: ಇಲ್ಲ ಕಣೆ, ನಂಗೆ ಕೆಲ್ಸ ಜಾಸ್ತಿ, ಬಿಡುವೇ ಇಲ್ಲ, ಡಾಕ್ಟರ್ ಹತ್ರ ಹೋಗೋಕೆ ಆಗ್ತಿಲ್ಲ.
2: ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಮಣಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಇದೆ. ಅಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಸ್ಪೆಷಲಿಸ್ಟ್ ಚಿಕಿತ್ಸೆಗೆ ಲಭ್ಯ ಇರ್ತಾರೆ. ಜೊತೆಗೆ ಅಲ್ಲಿ ಮಾಸ್ಟರ್ ಹೆಲ್ತ್ ಚೆಕಪ್ ಸೌಲಭ್ಯ ಕೂಡ ಇದೆ. ನಾನು ಕೂಡ ಹೋದ್ವಾರ ಹೋಗಿ ಚೆಕಪ್ ಮಾಡಿಸ್ಕೊಂಡೆ.
3: ಹೌದೇನೆ, ನಾನು ಹಿಂದೆ ಹೋಗ್ತೀನಿ.
2: ಭೇಟಿ ನೀಡಿ ಮಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ KR ಪುರಂ ಹಾಸನ 9611101.

0: to the quarterfinals of Japan Open in Tokyo today. She will next face Nozomi Okuhara of Japan tomorrow. And that is the end of this news bulletin.
1: ಆಕಾಶವಾಣಿ ಹಾಸನ ಸೇವಾ ಮಾಹಿತಿ.
2: ಕೇಳುಗರೆ, ಇದೊಂದು ಪ್ರಕಟಣೆ. ಹಾಸನ ಜಿಲ್ಲೆಯ ರೈತರಿಗೆ, ರೈತ ಮಹಿಳೆಯರಿಗೆ ಹಾಗೂ ಆಸಕ್ತಿಯುಳ್ಳ ಎಲ್ಲರಿಗೂ ಪಶುಪಾಲನಾ ಇಲಾಖೆಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ತರಬೇತಿ ಕೇಂದ್ರ ಹಾಸನ ವತಿಯಿಂದ ತರಬೇತಿಯನ್ನ ಏರ್ಪಡಿಸಲಾಗಿದೆ. ತರಬೇತಿಯಲ್ಲಿ ಭಾಗವಹಿಸುವ ಶಿಬಿರಾರ್ಥಿಗಳಿಗೆ ಯಾವುದೇ ಪ್ರಯಾಣ ಭತ್ಯೆ ಅಥವಾ ಸ್ಟೇ ಫಂಡ್ ನೀಡಲಾಗುವುದಿಲ್ಲ. ಆಸಕ್ತಿಯುಳ್ಳವರು ಆಧಾರ್ ಕಾರ್ಡ್, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಜಾತಿ ಪ್ರಮಾಣಪತ್ರ ಜೆರಾಕ್ಸ್ ಪ್ರತಿ ಹಾಗೂ ಎರಡು ಭಾವಚಿತ್ರದೊಂದಿಗೆ ತರಬೇತಿ ಪ್ರಾರಂಭವಾಗುವ ದಿನಾಂಕದಂದು ಬೆಳಿಗ್ಗೆ 10:30 ಒಳಗೆ ಉಪನಿರ್ದೇಶಕರ ಕಚೇರಿ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ತರಬೇತಿ ಕೇಂದ್ರ, ಬಿಎಂ ರಸ್ತೆ, ಸಂತೆಪೇಟೆ, ಹಾಸನದಲ್ಲಿ ಹಾಜರಾಗಬೇಕೆಂದು ಸೂಚಿಸಿದೆ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆ 0817223522. ತರಬೇತಿಯ ವಿವರ ಹೇಗಿದೆ? ರೈತರಿಗೆ ಆಧುನಿಕ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿ. ನಿಗದಿಪಡಿಸಿದ ದಿನಾಂಕ 22/7/2026 ರೈತರಿಗೆ ಆಧುನಿಕ ಕೋಳಿ ಸಾಕಾಣಿಕೆ ತರಬೇತಿ 28/7/2026-29/7/2026. ಪ್ರಕಟಣೆ ಕೇಳಿದಿರಿ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಈಗ ಕೇಳಿ ಮತ್ತೊಂದು ಪ್ರಕಟಣೆ. ಹಾಸನದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಖ್ಯಾತ ಗಾಯಕಿ ಎಸ್ ಜಾನಕಿ ಅವರಿಗೆ ನಾದ ನಮನ ನಾಡದೇವತೆಯ ಸ್ಮರಣಾಂಜನಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕಾರ್ಯಕ್ರಮವನ್ನು ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಾಳೆ ಅಂದರೆ ಶುಕ್ರವಾರ 5:30 ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕೇಳುಗರೆ, ಅಲಿಸಿ ಮತ್ತೊಂದು ಪ್ರಕಟಣೆ. ಹಾಸನ ಜಿಲ್ಲೆಯ ವಿವಿಧ ಹೋಬಳಿಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳ 3ನೇ ಶನಿವಾರದಂದು ಜನಸ್ಪಂದನ ಅಥವಾ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನ ಆಯೋಜಿಸಿದ್ದು, ಜುಲೈ ತಿಂಗಳ ಜನಸ್ಪಂದನ ಕಾರ್ಯಕ್ರಮವನ್ನು ಹಾಸನ ತಾಲ್ಲೂಕು ದುದ್ದಾ ಹೋಬಳಿಯ ನಾಡ ಕಚೇರಿಯಲ್ಲಿ ಇದೇ ಜುಲೈ ತಿಂಗಳ 18ರ ಶನಿವಾರದಂದು ಏರ್ಪಡಿಸಲಾಗಿದೆ. ಜಿಲ್ಲೆಯ ಎಲ್ಲಾ ಸಾರ್ವಜನಿಕರು, ಕೃಷಿಕರು ಹಾಗೂ ಗ್ರಾಮೀಣ ಭಾಗದ ಜನರು ತಮ್ಮ ಸಾಮಾಜಿಕ, ಶೈಕ್ಷಣಿಕ, ವಾಣಿಜ್ಯ ಹಾಗೂ ಕೃಷಿ ಸಂಬಂಧಿತ ಸೇವಾ ಸೌಲಭ್ಯಗಳ ಕೊರತೆಗೆ ಸಂಬಂಧಿಸಿದಂತೆ ಅಹವಾಲುಗಳನ್ನು ನೀಡಬಹುದಾಗಿರುತ್ತದೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲೆ ಹಾಗೂ ತಾಲ್ಲೂಕು ಮಟ್ಟದ ಅಧಿಕಾರಿಗಳು ಲಭ್ಯವಿದ್ದು, ಸಾರ್ವಜನಿಕರು ಖುದ್ದಾಗಿ ಹಾಜರಿದ್ದು ತಮ್ಮ ಅಹವಾಲುಗಳನ್ನು ಸಲ್ಲಿಸಿ ಪರಿಹಾರ ಪಡೆದುಕೊಳ್ಳಬಹುದಾಗಿರುತ್ತದೆ ಎಂದು ಹಾಸನ ಜಿಲ್ಲಾಧಿಕಾರಿಗಳ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.
5: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತಿರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
6: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

0: ಆಕಾಶವಾಣಿ ಹಸನ್ ಎಫ್ಎಂ, ಸಮಯ 6:15:58. ಇನ್ನು ಮುಂದೆ ಆಲಿಸಿ ಭಾವಗೀತೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಭಾವಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ರೊಂದಗಾನದಲ್ಲಿ ಚನ್ನವೀರ ಕಣವಿಯವರ ರಚನೆ, ಆ ಗಿಡ ಈ ಗಿಡ ಒಂದೊಂದು ಜೇಂಗುಡ.

ಆಕಾಶವಾಣಿ ಹಾಸನ್ ಎಫ್ಎಂ, ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಪ್ರಸಾರವಾಗಲಿದೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಾರ್ತಾಪತ್ರ, ಬರೆದವರು ಎನ್ ಚಂದ್ರಶೇಖರ್, ಓದುತ್ತಿರುವವರು ಸಹನ. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೂನ್ 29ರಿಂದ ಆರಂಭವಾಗಿದ್ದು ಪ್ರಗತಿ ಉತ್ತಮವಾಗಿದೆ. ಗಣತಿ ನಮೂನೆ ವಿತರಣೆ ಮತ್ತು ಮಾಹಿತಿ ಡಿಜಿಟಲೀಕರಣ ಮಾಡಿರುವ ಜಿಲ್ಲೆಗಳ ಪೈಕಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಜಿಲ್ಲೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಜೂನ್ 16ರವರೆಗಿನ ಅಂಕಿಅಂಶಗಳಂತೆ ಇರುವ ಒಟ್ಟು 10,69,504 ಮತದಾರರ ಪೈಕಿ 10,30,000 ಮತದಾರರನ್ನು ಮ್ಯಾಪಿಂಗ್ ಮಾಡಿ 97% ಗುರಿ ಸಾಧನೆ ಮಾಡಿದ್ದಾರೆ. 2025-26ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಪದ್ದತಿ ವಿರುದ್ದದ 416 ತಪಾಸಣೆಗಳನ್ನು ಕೈಗೊಂಡು 27 ಮಕ್ಕಳನ್ನು ಪತ್ತೆ ಹಚ್ಚಲಾಗಿದ್ದು, ಈ ಪೈಕಿ 2 ಬಾಲಕಾರ್ಮಿಕರು ಹಾಗೂ 25 ಕಿಶೋರ ಕಾರ್ಮಿಕರು ಇರುವುದು ಕಂಡುಬಂದಿದೆ. ಪತ್ತೆ ಹಚ್ಚಿದ ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಯ ಮೂಲಕ ಮುಖ್ಯವಾಹಿನಿ ಶಾಲೆಗೆ ಸೇರಿಸಿ ಪುನರ್ವಸತಿ ವ್ಯವಸ್ಥೆ ಮಾಡಲಾಗಿರುತ್ತದೆ. 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳು ಜಿಲ್ಲೆಯಲ್ಲಿ ಈಗಾಗಲೇ ಆರಂಭವಾಗಿದ್ದು, ಮಳೆಯ ಕೊರತೆಯ ಕಾರಣದಿಂದಾಗಿ ಕೃಷಿ ಚಟುವಟಿಕೆಗಳಿಗೆ ತೀರಾ ಹಿನ್ನಡೆಯಾಗಿದೆ. ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದ ಕಾರಣ ಜಿಲ್ಲೆಯ ಎಲ್ಲಾ ತಾಲ್ಲೂಕುಗಳ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ರಾಗಿ, ಮುಸುಕಿನ ಜೋಳ, ನೆಲಗಡಲೆ, ತೊಗರಿ ಮತ್ತು ಅಲಸಂದಿ ಪ್ರಮುಖ ಬೆಳೆಗಳಾಗಿದ್ದು, ಈ ವರ್ಷದ ಮುಂಗಾರು ಹಂಗಾಮಿಗೆ 126,854 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ಮೇ ತಿಂಗಳ ಅಂತ್ಯದಿಂದ ಇಲ್ಲಿಯವರೆಗೆ ಕಳೆದ ವರ್ಷ ಶೇಕಡ 8.9ರಷ್ಟು ಬಿತ್ತನೆ ಗುರಿ ಸಾಧನೆಯಾಗಿತ್ತು. ಆದರೆ ಈ ವರ್ಷ ಮಳೆಯ ತೀವ್ರ ಕೊರತೆಯಿಂದಾಗಿ ಶೇಕಡ 3.1ರಷ್ಟು ಬಿತ್ತನೆಯಾಗಿರುವುದು ರೈತರಲ್ಲಿ ತೀವ್ರ ಆತಂಕ ಮೂಡಿಸುವಂತಾಗಿದೆ. ಮಹಿಳೆಯರಲ್ಲಿ ಹೆಚ್ಚುತ್ತಿರುವ ಗರ್ಭಕಂಠ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಗರ್ಭಕಂಠ ಕ್ಯಾನ್ಸರ್ ವಿರುದ್ದದ ಲಸಿಕೆಯನ್ನು 14ರಿಂದ 15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನೀಡುವ ಮಹತ್ವದ ಕಾರ್ಯಕ್ರಮಕ್ಕೆ ಇತ್ತೀಚೆಗಷ್ಟೇ ಚಾಲನೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ನಿಗದಿತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಎಚ್ಪಿವಿ ಲಸಿಕೆಯನ್ನು ಉಚಿತವಾಗಿ ನೀಡುವ ಪ್ರಕ್ರಿಯೆ ಆರಂಭವಾಗಿ ಪ್ರಗತಿಯಲ್ಲಿದೆ. ಎಚ್ಪಿವಿ ಲಸಿಕೆ ಕುರಿತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಸ್ಎಸ್ ಮಹೇಶ್ ಕುಮಾರ್ ತಿಳಿಸಿದ್ದಾರೆ. ಈ ಬಾರಿ ಜಿಲ್ಲೆಯಲ್ಲಿ ಮಳೆ ತೀವ್ರ ಕೊರತೆಯಾಗುವ ಸಾಧ್ಯತೆಗಳಿರುವುದರಿಂದ ಕೃಷಿ ಚಟುವಟಿಕೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇರುವ ಕಾರಣ ಬೆಳೆ ವಿಮೆ ನೋಂದಣಿಗೆ ಹೆಚ್ಚಿನ ಆದ್ಯತೆ ನೀಡಲು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಜಿಲ್ಲಾಧಿಕಾರಿ ಜಿ ಪ್ರಭು ನೀಡಿದ್ದು, ಈ ವರ್ಷದಲ್ಲಿ 80,000 ರೈತರನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ನೋಂದಾಯಿಸುವ ಗುರಿ ನೀಡಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಬ್ಯಾಂಕಿಗೆ ಸಾಲ ಸೌಲಭ್ಯಕ್ಕಾಗಿ ಮತ್ತು ಸಾಲ ಮರುಪಾವತಿ ಮಾಡಲು ಬರುವ ರೈತರಿಗೆ ಬೆಳೆ ವಿಮೆ ಕುರಿತು ಅರಿವು ಮೂಡಿಸಿ ನೋಂದಾಯಿಸಲು ಮುಂದಾಗಬೇಕೆಂದು ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಗೆ ತೋಟಗಾರಿಕಾ ಬೆಳೆಗಳಾದ ಮಾವು, ದ್ರಾಕ್ಷಿ, ದಾಳಿಂಬೆಗೆ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಜಿಲ್ಲೆಯ ಶಿಡ್ಲಘಟ್ಟ ತಾಲ್ಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳಿಗೆ ಸೇರಿದ 2,823 ಎಕರೆ ಕೃಷಿ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಭೂಸ್ವಾಧೀನ ಮಾಡಿಕೊಳ್ಳುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ರೈತರು ಜಿಲ್ಲಾಡಳಿತ ಭವನದ ಮುಂದೆ ಮಾರ್ಚ್ 16ರಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದು, ಧರಣಿ ಇಂದು 123ನೇ ದಿನಕ್ಕೆ ಕಾಲಿಟ್ಟಿದೆ. ಯಾವುದೇ ಕಾರಣಕ್ಕೂ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆಗಳಿಗೆ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಉದ್ದೇಶಿತ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೈಬಿಡಬೇಕು, ಅಲ್ಲಿಯವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಇತ್ತೀಚೆಗೆ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 2 ಪಾಕಿಸ್ತಾನಿ ಪ್ರಜೆಗಳನ್ನು ಜಿಲ್ಲಾ ಪೊಲೀಸ್

0: ಇಲಾಖೆ ಬಂಧಿಸಿ ಕ್ರಮ ಕೈಗೊಂಡಿದೆ. ಪಾಕಿಸ್ತಾನದ ಪ್ರಜೆಗಳಾದ ಫರ್ನಾಜ್ ಮತ್ತು ಅವರ ಪುತ್ರ ಮೊಹಮ್ಮದ್ ಫರ್ದೀನ್ ಅವರು ಪಡಿತರ ಚೀಟಿ ಮತ್ತು ಮತದಾರರ ಗುರುತಿನ ಚೀಟಿಯನ್ನು ಪಡೆದು ಅಕ್ರಮವಾಗಿ ನೆಲೆಸಿರುವುದು ಬೆಳಕಿಗೆ ಬಂದಿತ್ತು. ಜುಲೈ 11ರಂದು ಜಿಲ್ಲೆಯ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆಸಲಾಯಿತು. ಜಿಲ್ಲೆಯಲ್ಲಿ ಬಾಕಿ ಇದ್ದ 54,292 ಪ್ರಕರಣಗಳ ಪೈಕಿ ಅದಾಲತ್ನಲ್ಲಿ ರಾಜಿ ಪಂಚಾಯಿತಿ ಮೂಲಕ ಇತ್ಯರ್ಥಪಡಿಸಲು 10,731 ಪ್ರಕರಣಗಳನ್ನು ಗುರುತಿಸಿ, ಈ ಪೈಕಿ 8,096 ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಒಟ್ಟು 16 ಕೋಟಿ ರೂಪಾಯಿಗಳ ಮೊತ್ತದ ಪ್ರಕರಣಗಳನ್ನು ಬಗೆಹರಿಸಲಾಗಿದೆ. ಇದುವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಎನ್ ಚಂದ್ರಶೇಖರ್, ಓದಿದವರು ಸಹನ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ಹಾಸನ ಎಫ್ಎಂ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಹೈಟೆಕ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್, ಕಾಟ್ ಖರೀದಿಸಿ ಟೈಕೂನ್ ಮ್ಯಾಟ್ರೆಸ್ ಫ್ರೀಯಾಗಿ ಪಡೆಯಿರಿ. ಹೈಟೆಕ್ ಫರ್ನಿಚರ್, ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರು ರೋಡ್, ಹಾಸನ.
1: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಾ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತಿರಿ.
1: ಕೇಳುಗರೆ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048, 2237499, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ಹಲೋ ಕೃಷಿರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಕನ್ನಡದ ಉತ್ಸವ ಅದು ಒಂದು ದಿನದ ಉತ್ಸವವಲ್ಲ, ಅದು ನಿತ್ಯೋತ್ಸವ.
4: ಕನ್ನಡ ಕನ್ನಡಿಗ, ಈ ಬಾಂಧವ್ಯಕ್ಕೆ ನಿಲುಗಡೆ ಇಲ್ಲ. ಭಾಷಾ ಬಾಂಧವ್ಯವನ್ನು ನಮ್ಮ ಚಿತ್ತ ಭಿತ್ತಿಯಲ್ಲಿ ಜಾಗೃತಗೊಳಿಸೋಣ.

0: ಎಲ್ಲ ತರತಮ ಭಾವಗಳನ್ನು ಹೊರದೂಡಿ ಭಾವೈಕ್ಯ ತುಂಬಿದ ಸುಂದರ ನಾಡನ್ನು ಕಟ್ಟೋಣ.
1: ಸಿರಿಗನ್ನಡಂ ಗೆಲ್ಗೆ,
0: ಸಿರಿಗನ್ನಡಂ ಬಾಳ್ಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಪಾಗಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ, ಕೊಪ್ಪಳ, ಅಣ್ಣಾವರ, ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ, ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ನೀರು ಬಿಡುಗಡೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾ ವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳು ಇದ್ದು ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾ ವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾ ವಹಿಸುವ ಕುರಿತಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಕಾಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಆಗುತ್ತಿರುವ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10% ಹಣವನ್ನು ಮಾತ್ರ ಸಿ ವರ್ಗದ ದೇವಸ್ಥಾನಗಳ ಅಭಿವೃದ್ದಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸಿದರೆ ಮರು ವಶಪಡಿಸಿಕೊಳ್ಳುವ ಬಗ್ಗೆ ರಾಜ್ಯ ಸರ್ಕಾರ ಷರತ್ತು ಹಾಕಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಗ್ಗೆ 1961 ಸೆಪ್ಟೆಂಬರ್ 28 ಮೈಸೂರು ಗೆಜೆಟ್ನಲ್ಲಿ ಸ್ಪಷ್ಟ ಉಲ್ಲೇಖವಿದೆ ಎಂದು ರಾಜ್ಯಪತ್ರದ ಪ್ರತಿ ಪ್ರದರ್ಶಿಸಿದರು. 1913 ಭಾರತೀಯ ಕಂಪನಿಗಳ ಕಾಯ್ದೆ ಅಡಿ ನೋಂದಣಿಯಾದ ಎಚ್ಎಂಟಿಗೆ ಅಂದಿನ ಮೈಸೂರು ರಾಜ್ಯ ಸರ್ಕಾರ ಜಾಲಹಳ್ಳಿ, ಪೀಣ್ಯ ಹಾಗೂ ಮ್ಯಾಕಲ ಚನ್ನೇನಹಳ್ಳಿಯಲ್ಲಿ ಭೂಸ್ವಾಧೀನ ಮಾಡಿ ಹಸ್ತಾಂತರಿಸುವಾಗ ಒಪ್ಪಂದವಾಗಿದ್ದು ಎಚ್ಎಂಟಿ ಕೈಗಾರಿಕಾ ಉದ್ದೇಶಕ್ಕೆ ಮಾತ್ರವೇ ಈ ಭೂಮಿ ಬಳಸಬೇಕು ಎಂದು ತಿಳಿಸಿದೆ. ಷರತ್ತು ಉಲ್ಲಂಘಿಸಿದರೆ ಮರಳಿ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡೆಯಬಹುದು ಎಂದು ಉಲ್ಲೇಖಿಸಲಾಗಿದೆ. ಪಟ್ಟಾಭೂಮಿಗೆ ಈ ಷರತ್ತು ಇರುವಾಗ ಅರಣ್ಯ ಭೂಮಿಗೆ ಇರುವುದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ 7 ಕೋಟಿ ಜನರ ಆಸ್ತಿಯಾದ ಈ ಬೆಲೆಬಾಳುವ ಪ್ರದೇಶವನ್ನು ಬೆಂಗಳೂರು ಉತ್ತರದ ನಿವಾಸಿಗಳಿಗೆ ಉತ್ತಮ ಶ್ವಾಸತಾಣವಾಗಿ ಉಳಿಸಬೇಕು ಹಾಗೂ ಭೂಮಿಯನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಒತ್ತಾಯಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಧಾರವಾಡದ ಅಳ್ನಾವರ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಲಿದ್ದಾರೆ. ಬಾದಾಮಿ ರೈಲು ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಈ ನಿಲ್ದಾಣಗಳನ್ನು ಅತ್ಯಾಧುನಿಕ ಸೌಲಭ್ಯಗಳು, ಸುಧಾರಿತ ಪ್ರಯಾಣಿಕರ ವಸತಿ ಗೃಹಗಳು ಹಾಗೂ ಸುಂದರವಾದ ವಿನ್ಯಾಸಗಳೊಂದಿಗೆ ಅಭಿವೃದ್ದಿಪಡಿಸಲಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಇಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿವಾಸದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಂದೀಪ್ ಸಿಂಗ್ ಸುರ್ಜೇವಾಲಾ ಭಾಗವಹಿಸಿದ್ದರು. ಇದಕ್ಕೂ ಮೊದಲು ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ಸುರ್ಜೇವಾಲಾ ಅವರೊಂದಿಗೆ ಪ್ರತ್ಯೇಕ ಚರ್ಚೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದ್ದು, ಇಂದು ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ಹಾಗೂ ಜಿಲ್ಲೆಯ ಕೆರೆ ಮತ್ತು ನಾಲೆಗಳಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಹಾಗೂ ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಜಿಲ್ಲಾಡಳಿತ ಮತ್ತು ಕಾವೇರಿ ನೀರಾವರಿ ನಿಗಮಕ್ಕೆ ನೀರು ಬಿಡುವಂತೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ನಾಲೆಗಳಿಗೆ ನೀರು ಬಿಡಲಾಗಿದೆ ಎಂದು ಮಂಡ್ಯ ಶಾಸಕ ರವಿಕುಮಾರ್ ಗೌಡ ತಿಳಿಸಿದ್ದಾರೆ. ನಿನ್ನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕುಡಿಯಲು ಮಾತ್ರ ನೀರು ಬಳಕೆ ಮಾಡಿ ಎಂದು ಸೂಚಿಸಿತ್ತು. ಅದರಂತೆ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳು ಕುಡಿಯುವ ನೀರನ್ನು ಬಳಸಿಕೊಳ್ಳಬಹುದಾಗಿದ್ದು, ಕೃಷಿಗೆ ನೀರು ಬಳಸಿಕೊಳ್ಳದಂತೆ ಮನವಿ ಮಾಡಲಾಗಿದೆ. ರಾಜ್ಯ ಮತ್ತು ರಾಷ್ಟಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ 15%ರಷ್ಟು ಹಾಜರಾತಿಯಲ್ಲಿ ವಿನಾಯಿತಿ ನೀಡಲಾಗುವುದು ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವ ಕ್ರೀಡಾಪಟುಗಳಿಗೆ 25%ರಷ್ಟು ಹಾಜರಾತಿ ವಿನಾಯಿತಿ ನೀಡಲಾಗುವುದು. ಈ ಕುರಿತಂತೆ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಹಾಜರಾತಿ 50%ರಷ್ಟು ಇದ್ದರೂ ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ಸೂಚಿಸಿದ್ದಾರೆ. 72,000 ಹುದ್ದೆಗಳ ನೇಮಕಾತಿಯಲ್ಲಿ 2%ರಷ್ಟು ಕ್ರೀಡಾ ಮೀಸಲಾತಿ ನೀಡಲಾಗುತ್ತಿದ್ದು, 2,000 ಹುದ್ದೆಗಳು ಕ್ರೀಡಾಪಟುಗಳಿಗೆ ಲಭ್ಯವಾಗಲಿವೆ. ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾ ಗೇಮ್ಸ್ಗಳಲ್ಲಿ ರಾಜ್ಯವನ್ನು ಪ್ರತಿನಿಧಿಸುವ ಕ್ರೀಡಾಪಟುಗಳಿಗೆ 500,000 ರೂಪಾಯಿ ವಿಶೇಷ ಪ್ರೋತ್ಸಾಹಧನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ನಕಲಿ ನೋಟು ತಯಾರಿ ಮಾಡುತ್ತಿದ್ದ 7 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾ ಅರುಣ್ಕುಮಾರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಂಧಿತರಿಂದ ಪ್ರಿಂಟ್ ಮಾಡಿ ಇಟ್ಟಿದ್ದ ನಕಲಿ ನೋಟುಗಳು ಮತ್ತು ನೋಟು ತಯಾರಿಗೆ ಬಳಸಿದ ಮೆಷಿನ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳು ಕಳೆದ 1 ತಿಂಗಳ ಹಿಂದೆ ಬಾಡಿಗೆ ಮನೆ ಪಡೆದುಕೊಂಡು ನಕಲಿ ನೋಟು ತಯಾರಿಯಲ್ಲಿ ನಿರತವಾಗಿರುವುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜಿಪಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಇರುವ ಆರ್ಟೀರಿಯಲ್ ಹಾಗೂ ಸಬ್ ಆರ್ಟೀರಿಯಲ್ ರಸ್ತೆಗಳ ಸಮೀಕ್ಷೆಯನ್ನು ಡ್ಯಾಶ್ ಕ್ಯಾಮೆರಾಗಳ ಮೂಲಕ ನಡೆಸಿ ಕೂಡಲೇ ವರದಿ ಸಲ್ಲಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಎಂಜಿನಿಯರ್ಗಳ ವಾಹನಗಳಿಗೆ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಸಬೇಕು. ಅಳವಡಿಸಲಾಗಿರುವ ಡ್ಯಾಶ್ ಕ್ಯಾಮ್ಗಳ ಮೂಲಕ ಪ್ರತಿದಿನ ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ರಸ್ತೆ ಸಮೀಕ್ಷೆ ನಡೆಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಈ ಅವಧಿಯಲ್ಲಿ ವಾಹನಗಳ ಸಂಚಾರ ಕಡಿಮೆ ಇರುವುದರಿಂದ ಹೆಚ್ಚಿನ ರಸ್ತೆಗಳನ್ನು ಸಮೀಕ್ಷೆ ಮಾಡಲು ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಕ್ರಿಮಿನಲ್ಗಳಿಗೆ ಪೊಲೀಸರ ಹಾಗೂ ಕಾನೂನಿನ ಭಯವೇ ಇಲ್ಲದಂತಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹದಗೆಡುತ್ತಿರುವ ಕಾನೂನು ಸುವ್ಯವಸ್ಥೆಗೆ ಸ್ಥಳೀಯ ಪೊಲೀಸರ ಭ್ರಷ್ಟಾಚಾರವೇ ಪ್ರಮುಖ ಕಾರಣ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಏತ ನೀರಾವರಿ ಯೋಜನೆಗಳು ಇದ್ದರೂ ನೀರಾವರಿ ಇಲಾಖೆ ಕಳೆದ 3 ವರ್ಷಗಳಿಂದ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ 684,736 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾಗಿದ್ದ ಮತದಾರರ ಪಟ್ಟಿ ಪರಿಶೀಲನೆಯ ಮನೆ ಮನೆ ಭೇಟಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮತ್ತು ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ, ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
3: ಆಕಾಶವಾಣಿ ಹಾಸನ ಎಫ್ಎಂ

0: ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಕೃಷಿ ಕಂಕಣ.
1: ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ, ನನ್ನ ನಿನ್ನ ತಾಯಿಗಳು ನಮ್ಮ.
2: ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.
2: ಆಲಿಸಿ ಕೃಷಿ ಕಂಕಣ.

0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಪೋಷಕಾಂಶಗಳ ಬಳಕೆ ಈ ಕುರಿತಂತಹ ವಿಚಾರಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಯಾವುದೇ ಬೆಳೆಗಳನ್ನು ಸಾಗುವಳಿ ಮಾಡಬೇಕು ಅನ್ನೋದಾದರೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸತಕ್ಕಂಥದ್ದು ಪೋಷಕಾಂಶಗಳು. ಪೋಷಕಾಂಶಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಪೂರೈಕೆ ಮಾಡಲೇ ಇಲ್ಲ ಅಂತಾದಾಗ ನಮ್ಮ ಬೆಳೆ ಉತ್ತಮವಾದ ರೀತಿಯಲ್ಲಿ ಬರಲ್ಲ, ಹಾಗೇನೆ ಭೂಮಿ ಕೂಡ ಬರಡಾಗುತ್ತೆ. ಈ ನಿಟ್ಟಿನಲ್ಲಿ ಪೋಷಕಾಂಶಗಳನ್ನು ನಾವು ಯಾತಕ್ಕೋಸ್ಕರ ಪೂರೈಕೆ ಮಾಡಬೇಕಾಗತ್ತೆ, ಎಷ್ಟರ ಮಟ್ಟಿಗೆ ಬಳಸಬೇಕಾಗತ್ತೆ, ಇವುಗಳ ಮಹತ್ವ ಏನು, ಈ ಕುರಿತಂತಹ ವಿಚಾರಗಳನ್ನು ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಸಕಲೇಶಪುರದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ UM ಪ್ರಕಾಶ್ ಕುಮಾರ್ ಅವರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ಸಹಜವಾಗಿ ನಾವು ಯಾವುದೇ ಕೃಷಿ ಬೆಳೆಯನ್ನ ಸಾಗುವಳಿ ಮಾಡಬೇಕು ಅಂದಾಗ ಮಣ್ಣು ಬಹಳ ಮುಖ್ಯ ಆಗುತ್ತೆ. ಮಣ್ಣಿನಲ್ಲಿ ಪೋಷಕಾಂಶ ಇದ್ರೆ ಮಾತ್ರ ನಾವು ಉತ್ತಮವಾದಂತಹ ಬೆಳೆಯನ್ನ ಬೆಳೆಯಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಮ್ಮ ಭೂಮಿಗೆ ಪೋಷಕಾಂಶಗಳ ಮಹತ್ವ ಎಷ್ಟು ಅನ್ನೋ ವಿಚಾರವನ್ನ ತಿಳಿಸ್ಕೊಡಿ ಸರ್.
1: ಪೋಷಕಾಂಶಗಳು ಎಲ್ಲ ಒಂದು ಜೀವಿಗಳಿಗೂ ಕೂಡ ಅತ್ಯಗತ್ಯ.
0: ಹೌದು,
1: ಅದು ಮನುಷ್ಯ ಇರಲಿ, ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಗಿಡ ಮರ ಇರಲಿ, ಪ್ರತಿಯೊಂದು ಜೀವಿಗಳಿಗೂ ಕೂಡ ಪೋಷಕಾಂಶ ಒಂದು ಆಧಾರ. ಈ ಪೋಷಕಾಂಶಕ್ಕೆ ಮೂಲ ಆಧಾರ ಅಂದ್ರೆ ಭೂಮಿ, ಮಣ್ಣು. ನಾವು ರಾಸಾಯನಿಕ ಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ, ಪೀರಿಯಾಡಿಕ್ ಟೇಬಲ್ ಅಂತ ಹೇಳಿ. ಸರಿ, ಸುಮಾರು 120 ಎಲಿಮೆಂಟ್ಸ್ ಏನು ಭೂಮಿಯಿಂದ ಲಭ್ಯವಾಗುತ್ತೆ. ಆ ಎಲ್ಲ ಎಲಿಮೆಂಟ್ಸ್ ಕೂಡ ನಾನಾ ರೂಪದಲ್ಲಿ ಗಿಡ ಮರಗಳಿಗೆ, ಮನುಷ್ಯನಿಗೆ ಈ ರೀತಿ ಅನೇಕ ಬಗೆಯಲ್ಲಿ ಉಪಯುಕ್ತ ಆಗ್ತವೆ. ಆ 120 ಎಲಿಮೆಂಟ್ಸ್ ಅಲ್ಲಿ ಗಿಡಗಳಿಗೆ ಪೂರಕವಾದ ಎಲಿಮೆಂಟ್ಸ್ ನಾವಿಲ್ಲಿ ಮಾತಾಡಬೇಕಾದ್ರೆ ಎಷ್ಟು ಅವಶ್ಯಕತೆ ಏನು ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಒಂದು ಜೀವಿ ತನ್ನ ಶಾರೀರಿಕ ಪ್ರಕ್ರಿಯೆಯಲ್ಲಿ ಮರಗಿಡಗಳು ಈ ಪೋಷಕಾಂಶಗಳನ್ನ ಬಳಸ್ತವೆ. ಅಂದ್ರೆ ಗಿಡಗಳು ಆಹಾರ ಉತ್ಪತ್ತಿ ಮಾಡತಕ್ಕಂತ ಒಂದು ಪ್ರಕ್ರಿಯೆಯಲ್ಲಿ ಏನು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಂತ ಹೇಳ್ತೀವಿ, ಆವಾಗ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಮತ್ತೆ ನೀರಿನ ಸಮ್ಮಿಲನದೊಂದಿಗೆ ಮತ್ತೆ ಬೆಳಕಿನ ಆಧಾರವಾಗಿ ಈ ಒಂದು ನ್ಯೂಟ್ರಿಷನ್ ಬಳಸಿಕೊಂಡು ತನ್ನ ಆಹಾರ ಉತ್ಪತ್ತಿ ಮಾಡಿ ಜೀವನವನ್ನ ಪರಿಪೂರ್ಣಗೊಳಿಸುತ್ತೆ. ಹಾಗಾಗಿ ಅದರ ಜೀವನದ ಎಲ್ಲ ಕ್ರಿಯೆಗಳಿಗೆ ಈ ಒಂದು ಪೋಷಕಾಂಶಗಳು ಅತ್ಯಗತ್ಯ.
0: ತಾವು ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರಿ, ಬಹಳ ಪ್ರಮುಖವಾಗಿ ಯಾವುದೇ ಒಂದು ಉತ್ಪನ್ನ, ಬೆಳೆ ಅಥವಾ ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯರಿಗೂ ಕೂಡ ಈ ಪೋಷಕಾಂಶ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಸೂಕ್ಷ್ಮವಾಗಿ ತಿಳಿಸಿದ್ರಿ. ಈಗ ನಾವು ಈ ಪೋಷಕಾಂಶಗಳ ಮಹತ್ವದ ಮುಂದುವರೆದ ಹಂತವನ್ನ ನೋಡ್ತಾ ಹೋದಾಗ ಸಾಕಷ್ಟು ರೀತಿಯ ಪೋಷಕಾಂಶಗಳಿದೆ ಸರ್. ಹಾಗಾಗಿ ಈ ಪೋಷಕಾಂಶಗಳಲ್ಲಿ ಎಷ್ಟು ರೀತಿಗಳಿದೆ ಆ ಕುರಿತಂತ ವಿಚಾರಗಳನ್ನ ತಿಳಿಸ್ಕೊಡಿ.
1: ಪೋಷಕಾಂಶಗಳು ನಾನು ಈಗಾಗಲೇ ಹೇಳಿದ ಹಾಗೆ 120 ಎಲಿಮೆಂಟ್ಸ್ಗಳಲ್ಲಿ ನಮ್ಮ ಸಸ್ಯಗಳಿಗೆ 19 ಪೋಷಕಾಂಶಗಳು ಅತ್ಯಗತ್ಯವಾಗಿದೆ. ನಾವು ಫಿಸಿಯಾಲಜಿಕಲಿ ಸಸ್ಯ ಶರೀರ ಕ್ರಿಯಾಶಾಸ್ತ್ರ ಪ್ರಕಾರ 19 ಬೇರೆ ಬೇರೆ ಪೋಷಕಾಂಶಗಳು ಆಧಾರ ಅಂತ ಹೇಳ್ತೇವೆ. ಮತ್ತೆ ಪೋಷಕಾಂಶಗಳು ಎಲ್ಲಿಂದಲೂ ಬರಲ್ಲ, ಇದು ಮಣ್ಣಿಂದ ಹೇಗೆ ಬರುತ್ತೋ ಮತ್ತೆ ಗಿಡ ಮರಗಳಿಗೆ ಬಂದು ಅಥವಾ ಪ್ರಾಣಿಗಳು ಆ ಗಿಡ ಮರ ಹುಲ್ಲನ್ನು ತಿಂದಾಗ ಮತ್ತೆ ಅವು ಸತ್ತಾಗ ಅಥವಾ ಮರಗಳು ಸತ್ತಾಗ ಮತ್ತೆ ಭೂಮಿಗೆ ರೀಸೈಕಲ್ ಆಗಿ ಹೋಗ್ತಾ ಇರ್ತವೆ. ಇದರಲ್ಲಿ ನಮಗೆ 19 ಪೋಷಕಾಂಶಗಳು ಮುಖ್ಯ. ನಾವು ಪೋಷಕಾಂಶಗಳನ್ನ ವಿಂಗಡಣೆ ಕೂಡ ಮಾಡ್ತೇವೆ. ಅದರಲ್ಲಿ ಕೆಲವೊಂದು ಪೋಷಕಾಂಶಗಳು ನಮಗೆ ನೇರವಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರಿನ ಮುಖಾಂತರ ಸಿಗ್ತವೆ. ಅದನ್ನು ನಾವು CHO ಅಂತ, ಹೈಡ್ರೋಜನ್, ಕಾರ್ಬನ್ ಮತ್ತೆ ಆಕ್ಸಿಜನ್ ಅಂತ ಕರಿತೇವೆ. ಮತ್ತೆ ಮಣ್ಣಿಂದ ಸಿಗ್ತಕ್ಕಂಥ ಪೋಷಕಾಂಶಗಳಲ್ಲಿ ನಾವು ಮ್ಯಾಕ್ರೋನ್ಯೂಟ್ರಿಯಂಟ್ಸ್ ಅಂತ ಕರಿತೇವೆ, ಅಂದರೆ ಪ್ರಮುಖ ಪೋಷಕಾಂಶಗಳು ಅಂತ ಕರಿತೇವೆ. ಅದರಲ್ಲಿ ಸಾರಜನಕ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್, ಸಲ್ಫರ್ ಮತ್ತೆ ಸಿಲಿಕಾನ್ ಅಂತ ಕರಿತೇವೆ. ಇನ್ನು ಕೆಲವನ್ನ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಕರಿತೇವೆ, ಲಘು ಪೋಷಕಾಂಶ ಅಥವಾ ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳಿ. ಅವು ಕ್ಲೋರಿನ್, ಐರನ್, ಬೋರಾನ್, ಮ್ಯಾಂಗನೀಸ್, ಸೋಡಿಯಂ, ಜಿಂಕ್, ಕಾಫರ್, ನಿಕ್ಕಲ್ ಅಂಡ್ ಮಾಲಿಬ್ಡಿನಮ್ ಅಂತಕ್ಕಂಥ ಇಷ್ಟು ಪೋಷಕಾಂಶಗಳು ನಾವು ಲಘು ಪೋಷಕಾಂಶ ಅಥವಾ ಸೂಕ್ಷ್ಮ ಪೋಷಕಾಂಶ ಅಂತ ಕರಿತೇವೆ.
0: ಈಗ ತಾವು 19 ಪೋಷಕಾಂಶಗಳು ಇರುತ್ತೆ ನಮ್ಮ ಮಣ್ಣಿನಲ್ಲಿ ಅನ್ನೋ ವಿಚಾರವನ್ನ ತಿಳಿಸಿದ್ರಿ, ಯಾಕೆ ಇವುಗಳು ಇಷ್ಟೊಂದು ಮಹತ್ವವನ್ನು ಪಡ್ಕೊಂಡಿದೆ ಮತ್ತೆ ಇದು ಯಾತಕ್ಕೋಸ್ಕರ ಈ ರೀತಿ ಎರಡು ವಿಂಗಡಣೆಗಳನ್ನ ಮಾಡ್ಕೊಳ್ತೇವೆ ಮತ್ತೆ ಇವುಗಳ ಒಂದು ಮಹತ್ವವನ್ನ ತಿಳಿಸಿ.
1: ಒಳ್ಳೆ ಪ್ರಶ್ನೆ. ಈಗ ನಮಗೆ ಪ್ರಮುಖ ಅಂದ ತಕ್ಷಣನೇ ನಮಗೆ ಮಾರ್ಕೆಟಲ್ಲಿ ಲಭ್ಯ ಇರತಕ್ಕಂಥ ಮೇನ್ ಪೋಷಕಾಂಶಗಳು ಪ್ರಮುಖನ ಅಥವಾ ನಮ್ಮ ಮಾರ್ಕೆಟಲ್ಲಿ ನಾವು ಕಾಣ್ತೇವೆ ಎನ್ ಪಿ ಕೆ ಗೊಬ್ಬರ ಅಂತ ಹೇಳಿ, ಅದಕ್ಕೋಸ್ಕರ ಅದು ಜಾಸ್ತಿ ಪ್ರಮಾಣದಲ್ಲಿ ಸಿಗ್ತಾ ಇದೆ, ಅದಕ್ಕೋಸ್ಕರ ಪ್ರಮುಖ ಗೊಬ್ಬರ ಅಂತಲ್ಲ, ಈ ರೀತಿ ಕ್ವಶನ್ ಆಗುತ್ತೆ. ಲಘು ಪೋಷಕಾಂಶ ಅಂದ್ರೆ ಸಣ್ಣ ಸಣ್ಣ ಪ್ಯಾಕೆಟ್ ಗಳಲ್ಲಿ ಸಿಗ್ತವೆ, ಅದಕ್ಕೋಸ್ಕರ ಇದು ಪ್ರಮುಖ ಅಲ್ಲ ಅಥವಾ ಕಡಿಮೆ ಸೂಕ್ಷ್ಮ ಪೋಷಕಾಂಶ ಅಂತಲ್ಲ ಅಂತಕ್ಕಂಥದ್ದು ಗೊಂದಲ ಬರುತ್ತೆ. ಇದು ಮಾರ್ಕೆಟ್ ಅಲ್ಲಿ ಲಭ್ಯ ಇರತಕ್ಕಂಥದ್ದು ಮೇಲೆ ಡಿಪೆಂಡ್ ಆಗಿಲ್ಲ. ಸಸ್ಯ ತನ್ನ ಶಾರೀರಿಕ ಕ್ರಿಯೆಗೆ ಯಾವೆಲ್ಲ ಪೋಷಕಾಂಶಗಳನ್ನ ಅತಿ ಹೆಚ್ಚಾಗಿ ಭೂಮಿಯಿಂದ ತಗೊಂಡು ಬಳಸ್ಕೊಳ್ಳುತ್ತಲ್ಲ ಅದನ್ನ ನಾವು ಪ್ರಮುಖ ಪೋಷಕಾಂಶ ಅಂತ ಕರಿತೇವೆ. ಸಸ್ಯ ಯಾವೆಲ್ಲ ಪೋಷಕಾಂಶಗಳನ್ನ ಕಡಿಮೆ ಪ್ರಮಾಣದಲ್ಲಿ ಭೂಮಿಯಿಂದ ತಗೊಂಡು ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಳ್ಳುತ್ತೆ ಅವನ್ನ ನಾವು ಈ ಲಘು ಪೋಷಕಾಂಶ ಅಥವಾ ಸೂಕ್ಷ್ಮ ಪೋಷಕಾಂಶ ಅಂತ ಕರಿತೇವೆ.
0: ತಾವು ಈಗ ಪೋಷಕಾಂಶಗಳ ಕುರಿತಂತೆ ವಿಚಾರಗಳನ್ನ ತಿಳಿಸ್ಕೊಟ್ರಿ, ಯಾವ್ದೆಲ್ಲ ಪೋಷಕಾಂಶಗಳಿದೆ ಅಂತ ಹೇಳಿ, ಇವುಗಳ ಒಂದು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಅಂದ್ರೆ ಇದು ಯಾವ ರೀತಿ ನಮ್ಮ ಸಸ್ಯಗಳಿಗೆ ಗಿಡಗಳಿಗೆ ಮತ್ತೆ ನಾವು ಬೆಳೆದಂತ ಬೆಳೆಗಳಿಗೆ ಯಾವ ರೀತಿ ಇವುಗಳ ಪ್ರಕ್ರಿಯೆ ಇರುತ್ತೆ ಅನ್ನೋ ವಿಚಾರವನ್ನ ತಿಳಿಸ್ಕೊಡಿ.
1: ಈಗ ಬಹಳ ಮುಖ್ಯ ಅಂತಂದ್ರೆ ಇವು ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಒಂದು ಭಾಗಿಯಾಗಿದ್ದಾವೆ. ಈ ಉದಾಹರಣೆ, ನಾವು ಕ್ಲೋರೋಫಿಲ್ ಅಂತ ಕರಿತೇವೆ, ಪತ್ರ ಹರಿತು ಅಂತ ಏನ್ ಕನ್ನಡದಲ್ಲಿ ಕರಿತೇವೆ, ಅದರಲ್ಲಿ ನಾವು ತಗೊಂಡ್ರೆ ಈ ಒಂದು ಪೋಷಕಾಂಶದ ಕಾಂಬಿನೇಷನ್ಸ್ ಸುಮಾರು ನಮಗೆ ಅದರಲ್ಲಿ ಸಿಗುತ್ತೆ. ಅಂದ್ರೆ ಈ ಒಂದು ಕ್ಲೋರೋಫಿಲ್ ಮಾಲಿಕ್ಯೂಲ್ ಅಂತ ತಗೊಂಡ ತಕ್ಷಣನೇ ಅದರಲ್ಲಿ ಮೆಗ್ನೀಷಿಯಂ ಇರುತ್ತೆ, ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಇರುತ್ತೆ, ಈ ರೀತಿ ಅಂಶಗಳು ಆ ಒಂದು ಕೆಮಿಕಲ್ ನಲ್ಲಿ ಸ್ಟ್ರಕ್ಚರ್ ನಲ್ಲಿ ಇನ್ಕ್ಲೂಡ್ ಆಗುತ್ತೆ ಪ್ರಮುಖ ಸಸ್ಯದ ಭಾಗಗಳಲ್ಲಿ. ಆಮೇಲೆ ನಾವು ಪ್ರೋಟೀನ್ ಅಂತ ಏನ್ ಕರಿತೇವಲ್ಲ, ನಾವು ನಿತ್ಯ ಸಸ್ಯಗಳಿಂದ ತಗೊಳ್ತೀವಲ್ಲ ಪ್ರೋಟೀನ್ ಅಂಶಗಳನ್ನ, ಆ ಪ್ರೋಟೀನ್ ಅಮೆನೋ ಆಸಿಡ್ಸ್ ಇಂದ ಮಾಡಲ್ಪಟ್ಟಿರುತ್ತೆ ಚೈನಿಂದ. ಅಮೆನೋ ಆಸಿಡ್ಸ್ ಅಂತ ತಗೊಂಡ ತಕ್ಷಣನೇ ಮತ್ತೆ ಆ ಚೈನ್ಗಳಲ್ಲಿ ಕಾರ್ಬನ್ನು, ನೈಟ್ರೋಜನ್ನು, ಹೈಡ್ರೋಜನ್ನು, ಈ ರೀತಿ ಅನೇಕ ಈ ಒಂದು ಪೋಷಕಾಂಶಗಳು ಅದರ ಕ್ರಿಯೆಯಲ್ಲಿ ತೊಡಗಿರ್ತವೆ. ಮತ್ತೆ ನಾವು ಸೆಲ್ ವಾಲ್ ಅಂತ ಏನ್ ಕರಿತೇವೆ, ಸಸ್ಯದ ಕೋಶ ಇರುತ್ತಲ್ಲ ಅಲ್ಲೂ ಕೂಡ ಈ ಒಂದು ಪೋಷಕಾಂಶಗಳ ಒಂದು ಅಂಶಗಳು ಸೇರ್ಪಡೆಗೊಂಡೇ ಆ ಒಂದು ಚೈನು ಅಥವಾ ಒಂದು ಸ್ಟ್ರಕ್ಚರ್ ಮಾಡಲ್ಪಟ್ಟಿರುತ್ತೆ. ಇನ್ನು ನಾವು ಡಿಎನ್ಎ ಅಂತ ಏನ್ ಕರಿತೇವೆ, ಅಲ್ಲೂ ಕೂಡ ಇದು ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು.

0: ಭಾಗಿಯಾಗಿರುತ್ತವೆ.
1: ಬಹಳ ವಿವರವಾಗಿ ವಿಚಾರಗಳನ್ನ ತಿಳಿಸಿದೆ ಸರ್. ಈಗ ಪ್ರಮುಖ ಹಂತ ಅಂತಂತಂದ್ರೆ ಈ ಪೋಷಕಾಂಶಗಳನ್ನ ನಾವು ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದು. ಯಾಕೆಂತಂದ್ರೆ ನಾವು ಈಗ ಮಣ್ಣು ಪರೀಕ್ಷೆಯ ಆಧಾರವನ್ನು ಇಟ್ಟುಕೊಂಡು ನಮ್ಮ ಕೃಷಿ ಭೂಮಿಗೆ ಪೋಷಕಾಂಶಗಳನ್ನ ಪೂರೈಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಕೃಷಿ ಭೂಮಿಗೆ ಯಾವೆಲ್ಲ ರೀತಿಯಲ್ಲಿ ಪೋಷಕಾಂಶಗಳನ್ನ ಬಳಸಬೇಕು ಅನ್ನೋ ವಿಚಾರವನ್ನ ತಿಳಿಸ್ಕೊಡಿ.
0: ಕೃಷಿ ಭೂಮಿ ಅಂದ ತಕ್ಷಣನೇ ಇವಾಗ ನಾವು ಉದಾಹರಣೆ ಒಂದು ಭತ್ತ ಅಂತ ಹೇಳ್ತೇವೆ. ನಮಗೆ ಪ್ರತಿ ಒಂದು ಸಸ್ಯ ತನ್ನ ಜೀವಿತಾವಧಿನ ಪೂರೈಕೆ ಮಾಡೋದಕ್ಕೆ ಯಾವ ಪ್ರಮಾಣದಲ್ಲಿ ಪ್ರಮುಖ ಪೋಷಕಾಂಶ ಅಗತ್ಯ ಇದೆ, ಯಾವ ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳ ಅಗತ್ಯ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿ ಒಂದು ಬೆಳೆಗೂ ಕೂಡ, ಇನ್ಫ್ಯಾಕ್ಟ್ ಒಂದು ಕಳೆಗೂ ಕೂಡ ಈ ಎಲ್ಲ ಪೋಷಕಾಂಶಗಳು ಬೇಕೇ ಬೇಕು. ಒಂದು ಉತ್ಕೃಷ್ಟವಾಗಿ ಬೆಳೆಯೋದಕ್ಕೆ ಒಂದು ಗರಿಷ್ಠ ಮಟ್ಟದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಬೇಕು ಅಂತಕ್ಕಂಥದ್ದನ್ನು ನಾವು ಕರಿತೇವೆ. ಉದಾಹರಣೆ ಭತ್ತ ತಗೊಂಡ್ರೆ 40-20-20 ಪ್ರಮಾಣದಲ್ಲಿ, ಅಂದ್ರೆ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ, 20 ಕೆಜಿ ಪೊಟ್ಯಾಶ್ ಪ್ರಮಾಣದಲ್ಲಿ ಪೂರೈಕೆನ ಮಾಡಬೇಕಾಗುತ್ತೆ ಅಂತ ಕರಿತೇವೆ. ಅಂದ್ರೆ ಇದನ್ನ ನಮಗೆ ಪೋಷಕಾಂಶಗಳು ಯಾವ್ಯಾವ ರೀತಿಯಲ್ಲಿ ನಮಗೆ ಲಭ್ಯ ಇದೆ ಅಂತಂದ್ರೆ ಯೂರಿಯಾ, DAP, MOP, SSP, TSP, ರಾಕ್ ಫಾಸ್ಫೇಟು, ಮತ್ತೆ ಕಾಂಪ್ಲೆಕ್ಸ್ ಗೊಬ್ಬರಗಳಾಗಿ 15-16, 17-0, 19-0, 10-26, 16-0, 15-0, 16-0, 15-0, 16-0, 15-0, 16-0, 15-0, 16-0, 15-0, 16-0, 15-0, 16-0, 15-0, 16-0, 15-0, 16-0, 15-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, 16-0, ನಮಗೆ ಲಭ್ಯವಾಗ್ತವೆ. ಇದರಲ್ಲಿ ನಾವು ಬಹುತೇಕವಾಗಿ ಸ್ಟ್ರೈಟ್ ಫರ್ಟಿಲೈಸರ್ ಅಂತ ನೇರ ರಸಗೊಬ್ಬರ ಒದಗಿಸ್ತಕ್ಕಂಥ ಯೂರಿಯಾ, ಡಿ ಎ ಪಿ ಮತ್ತೆ ಪೊಟ್ಯಾಶ್ ಗೊಬ್ಬರ ತಗೊಂಡ್ರೆ ಅದರಲ್ಲಿ ಎಷ್ಟು ಪ್ರಮಾಣ ಇದೆ ಮತ್ತೆ ಸಸ್ಯಕ್ಕೆ ಎಷ್ಟು ಪ್ರಮಾಣ ಈ ಸಾರಜನಕ, ರಂಜಕ, ಪೊಟ್ಯಾಶ್ ಬೇಕು ಅಂತಕ್ಕಂಥದ್ದು ಮುಖ್ಯ. ಈಗ 40-20-20 ಪ್ರಮಾಣ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ನ ಒಂದು ಭತ್ತದ ಬೆಳೆಗೆ ಪೂರೈಕೆ ಮಾಡಬೇಕು ಅನ್ನೋದಾದ್ರೆ ನೇರ ಗೊಬ್ಬರನ ನಾವು ಬಳಕೆ ಮಾಡ್ತೀವಿ ಅನ್ನೋದಾದ್ರೆ ಅಲ್ಲಿ ಯೂರಿಯಾ ಗೊಬ್ಬರದಲ್ಲಿ 46% ಸಾರಜನಕ ಅಂಶ ಇರುತ್ತೆ ಅಂತಕ್ಕಂಥದ್ದು. ಅಂದ್ರೆ 2.17 ರೇಷ್ಯೋದಲ್ಲಿ ಹೆಚ್ಚಳವಾಗಿ ಹಾಕಿದ್ರೆ ಪ್ರತಿ 100 ಕೆಜಿನಲ್ಲಿ 46% ಅಂತಂದ್ರೆ 46 ಕೆಜಿ ಸಾರಜನಕ ಪೂರೈಕೆ ಆಯ್ತು ಅಂತ ಹೇಳಿ. ಅಂದ್ರೆ ನಾವು ಇಲ್ಲಿ 40% ಸಾರಜನಕವನ್ನ ಒಂದು ಎಕರೆ ಭತ್ತಕ್ಕೆ ಪೂರೈಕೆ ಮಾಡ್ತೀವಿ ಅಂತಂದ್ರೆ 2.17 ಪಟ್ಟು ಅಂದ್ರೆ 46 × 2.17 ಅಂದ್ರೆ 86 ಕೆಜಿ ವಷ್ಟು ಯೂರಿಯಾನ ಬಳಸಿದ್ರೆ ಅಲ್ಲಿ ಸಾರಜನಕ ಪೂರೈಕೆ ಆದಂಗಾಗುತ್ತೆ ಅಂತ. ಅದೇ ರೀತಿ ಪೊಟ್ಯಾಶ್ ನ ಬಳಸ್ತೀವಿ ಅನ್ನೋದಾದ್ರೆ ಅದು 1.6% ಅಷ್ಟು ನಾವು ಹೆಚ್ಚಳವಾಗಿ ಹಾಕಬೇಕಾಗುತ್ತೆ. ಅದು ಎಂ ಒ ಪಿ ಗೊಬ್ಬರದಲ್ಲಿ, ಮ್ಯೂರೇಟ್ ಆಫ್ ಪೊಟ್ಯಾಶ್ ಗೊಬ್ಬರದಲ್ಲಿ 60% ಪೊಟ್ಯಾಶ್ ಇರೋದ್ರಿಂದ ಅಂದ್ರೆ 1.6% ಅಷ್ಟು ಹೆಚ್ಚಳವಾಗಿ ಈ ಪೊಟ್ಯಾಶ್ ಗೊಬ್ಬರವನ್ನ ಹಾಕಿದ್ರೆ ಅಲ್ಲಿಗೆ ನಮಗೆ ಈ ಒಂದು ಪೊಟ್ಯಾಶಿಯಂನ 20% ಪೂರೈಕೆ ಮಾಡಿದಂಗಾಗುತ್ತೆ. ಅಂತಂದ್ರೆ 20 × 1.6 ಪ್ರಮಾಣದಲ್ಲಿ 32 ಕೆಜಿ ಮ್ಯೂರೇಟ್ ಆಫ್ ಪೊಟ್ಯಾಶ್ ಗೊಬ್ಬರನ ಹಾಕಿದ್ರೆ 20 ಕೆಜಿ ಪೊಟ್ಯಾಶ್ ಅಂಶವನ್ನ ಬಳಕೆಯಿಂದ ಪೂರೈಕೆ ಮಾಡಿದಂಗಾಗುತ್ತೆ. ಅದೇ ರೀತಿ ಡಿ ಎ ಪಿ ಗೊಬ್ಬರದಲ್ಲಿ 18 ಪ್ರಮಾಣ ಸಾರಜನಕ ಮತ್ತೆ 46 ಪ್ರಮಾಣ ಫಾಸ್ಫರಸ್ ಇರೋದ್ರಿಂದ 20% ಫಾಸ್ಫರಸ್ ನ ಪೂರೈಕೆ ಮಾಡ್ತೀವಿ ಅನ್ನೋದಾದ್ರೆ ನಾವು 43 ಕೆಜಿ ಡಿ ಎ ಪಿ ಗೊಬ್ಬರ ಹಾಕಿದ್ರೆ 20 ಕೆಜಿ ಫಾಸ್ಫರಸ್ ನ ಗಿಡಕ್ಕೆ ಪೂರೈಕೆ ಮಾಡಿದಂಗಾಗುತ್ತೆ. ಇದು ಒಂದು ಬೆಳೆಗೆ ಅಂತಲ್ಲ, ಪ್ರತಿ ಬೆಳೆಗೂ ಕೂಡ ಈ ಒಂದು ಎನ್ ಪಿ ಕೆ ಅಂಶದಲ್ಲಿ ಎಷ್ಟು ಗೊಬ್ಬರವನ್ನ ಪೂರೈಕೆ ಮಾಡಬೇಕು ಅಂತ ತಿಳಿಸಿರ್ತಾರೆ. ಇದು ನೇರ ಗೊಬ್ಬರಗಳಲ್ಲಿ ಇಷ್ಟಿಷ್ಟು ಪ್ರಮಾಣದಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಸಿಗುತ್ತೆ ಅಂತಕ್ಕಂಥದ್ದು ಇರುತ್ತೆ. ಇನ್ನ ಎಲ್ಲ ಕಾಂಪ್ಲೆಕ್ಸ್ ಗೊಬ್ಬರಗಳಲ್ಲಿ ಅಥವಾ ಮಿಕ್ಸ್ಡ್ ಫರ್ಟಿಲೈಸರ್ಗಳಲ್ಲಿ ನೇರವಾಗಿ ಒಂದು ಪ್ರತಿ ಚೀಲದಲ್ಲಿ ಇಷ್ಟೇ ಪ್ರಮಾಣ ಅಂತಕ್ಕಂಥದ್ದು ನಮೂದು ಮಾಡಿರ್ತಾರೆ. ಅಂದ್ರೆ ಉದಾಹರಣೆ 15-15-15 ಅಂತಕ್ಕಂಥ ಗೊಬ್ಬರದಲ್ಲಿ ಅದರ ಅರ್ಥ 50 ಕೆಜಿ ಗೊಬ್ಬರ ಇದ್ರೆ ಅದರಲ್ಲಿ 7.5 ಕೆಜಿ ಸಾರಜನಕ, ರಂಜಕ, ಪೊಟ್ಯಾಶ್ ಅಂತಕ್ಕಂಥದ್ದು ಅಂದ್ರೆ ಅರ್ಧ ಪಟ್ಟು ಇರುತ್ತೆ ಅಂತ. ಅಂದ್ರೆ 100 ಕೆಜಿಗೆ 15-15-15 ಈ ಒಂದು ಸಾರಜನಕ, ರಂಜಕ, ಪೊಟ್ಯಾಶ್ ಇರತಕ್ಕಂಥದ್ದು. ಇನ್ನು ಲಘು ಪೋಷಕಾಂಶಗಳಲ್ಲೂ ಕೂಡ ಅದೇ ಒಂದು ಬಗೆನಲ್ಲಿ ಮೆನ್ಷನ್ ಆಗಿರುತ್ತೆ. ಅಂದ್ರೆ ಉದಾಹರಣೆ ಜಿಂಕ್ ಸಲ್ಫೇಟ್ ಅಂತ ತಗೊಂಡ್ರೆ ಜಿಂಕ್ ಸಲ್ಫೇಟ್ ನಲ್ಲಿ 21% ಸತು ಇರುತ್ತೆ. ಅಂದ್ರೆ ಒಂದು ಉದಾಹರಣೆ ಒಂದು ಬ್ಯಾಗ್ ಇದ್ರೆ ಅದರಲ್ಲಿ 1.05% ಸತುವಿನ ಪ್ರಮಾಣ ಇರುತ್ತೆ ಅಂತಕ್ಕಂಥದ್ದು ಅರ್ಥ. ಈ ಬೋರಾನ್ ಅಂತಕ್ಕಂಥದ್ದು ಸರಿಸುಮಾರು 10% ಇರುತ್ತೆ. ಅಂದ್ರೆ 2 ಕೆಜಿನಲ್ಲಿ 100 ಗ್ರಾಮ್ ಅಷ್ಟು ಬೋರಾನ್ ಅಂತಕ್ಕಂಥದ್ದು ಅಂಶ ಈ ಬೋರಾಕ್ಸ್ ಅಂತ ಇರುತ್ತೆ, ಅದನ್ನ ಮಾಡಿದ್ರೆ ಅಷ್ಟು ಮೀಟ್ ಔಟ್ ಆಗುತ್ತೆ ಅಂತ ಹೇಳಿ. ಇನ್ನ ಕ್ಯಾಲ್ಸಿಯಂ ಲೈಮ್ ಅಂತ ಏನು ಅಥವಾ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂತ ಈ ಒಂದು ಕೃಷಿ ಸುಣ್ಣ ಅಂತ ಏನು ಮಾಡ್ತೇವೆ ಅದರಲ್ಲಿ ಸರಿಸುಮಾರು 35-38% ಈ ಸುಣ್ಣದ ಅಂಶ, ಆಮೇಲೆ 1% ಕಡಿಮೆ ಪ್ರಮಾಣದಲ್ಲಿ ಮೆಗ್ನೀಷಿಯಂ ಇರತಕ್ಕಂಥದ್ದು ಇರುತ್ತೆ. ಇನ್ನು ಡೋಲೋಮೈಟ್ ನಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾರ್ಬೊನೇಟ್ ಅಂತ ಏನು ಕರಿತೇವೆ ಅದರಲ್ಲಿ ಕ್ಯಾಲ್ಸಿಯಂ ಅಂಶ 20-24% ಅಷ್ಟು ಈ ಒಂದು

0: ಕ್ಯಾಲ್ಸಿಯಂ ಅಂಶ ಇದ್ರೆ 10-14% ಮೆಗ್ನೀಷಿಯಂ ಅಂಶ ಇರುತ್ತೆ. ಇನ್ನು ಜಿಪ್ಸಮ್ ಅಂತಕ್ಕಂಥ ಮಣ್ಣು ವರ್ಧಕದಲ್ಲಿ ಸರಿ ಸುಮಾರು 20-23% ಕ್ಯಾಲ್ಸಿಯಮು ಮತ್ತೆ 15-18% ಅಷ್ಟು ಸಲ್ಫರ್ ಗೊಬ್ಬರ ಈ ರೀತಿ ಪೂರೈಕೆ ಆಗುತ್ತೆ. ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ಪ್ರಮಾಣದಲ್ಲಿ ಈ ಒಂದು ಲಘು ಪೋಷಕಾಂಶ ಮತ್ತೆ ಈ ಒಂದು ಪ್ರಮುಖ ಪೋಷಕಾಂಶಗಳು ಬೇಕು ಮತ್ತೆ ಆ ಚೀಲದ ಮೇಲೆ ಅಥವಾ ಏನಿರುತ್ತೆ ಮತ್ತೆ ಅದರದ್ದು ಆಧಾರದ ಮೇಲೆ ಇಷ್ಟೇ ಪ್ರಮಾಣದಲ್ಲಿ ಅವನ್ನ ಬಳಸಬೇಕು ಅಂತಕ್ಕಂಥದ್ದು ಸೂಕ್ತ.
1: ನಾವು ಈ ಪೋಷಕಾಂಶಗಳನ್ನ ಯಾವ ರೀತಿ ಬಳಸಬೇಕು ಅನ್ನೋ ವಿಚಾರವನ್ನ ತಿಳಿಸಿರಲ್ಲ ಸರ್, ಈಗ ನಮ್ಮ ಮಣ್ಣಿನಲ್ಲಿ ಈ ಪೋಷಕಾಂಶಗಳ ಕೊರತೆಯನ್ನ ಗಮನಿಸಬಹುದಾ?
0: ಮಣ್ಣಿನಲ್ಲಿ ನೇರವಾಗಿ ನಮ್ಮ ಪೋಷಕಾಂಶಗಳ ಕೊರತೆಯನ್ನ ಅಥವಾ ಎಷ್ಟಿದೆ ಅಂತಕ್ಕಂಥದನ್ನ ಮಣ್ಣಿನ ಟೆಸ್ಟಿನ ಮೇಲೆ ಅಷ್ಟೇ ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ, ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಆದರೆ ಮಣ್ಣಿನಲ್ಲಿ ಈ ಪೋಷಕಾಂಶಗಳ ಕೊರತೆ ಇದೆ ಅಂತಕ್ಕಂಥದ್ದನ್ನ ಗಿಡ ಮಾತಾಡುತ್ತೆ. ಗಿಡ ಯಾವ ರೀತಿ ಮಾತಾಡುತ್ತೆ ಅಂತಂದ್ರೆ ತನ್ನ ಎಲೆಗಳು ಕಾಂಡಗಳ ಮುಖಾಂತರ ಯಾವುದೆಲ್ಲ ಪೋಷಕಾಂಶಗಳ ಕೊರತೆ ಇದೆ ಅಂತಕ್ಕಂಥದ್ದನ್ನ ತೋರ್ಪಡಿಸುತ್ತೆ. ಆದ್ರೆ ತೋರ್ಪಡಿಸಬೇಕಾದ್ರೆ ಬಹುತೇಕವಾಗಿ ನಮಗೆ ಏನು ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ ಸಸ್ಯಕ್ಕೆ ಇರತಕ್ಕಂಥ ಕಾಯಿಲೆಗಳಿಗೂ ಪೋಷಕಾಂಶಗಳ ಕೊರತೆಗೂ ನೇರವಾಗಿ ಒಂದಿಷ್ಟು ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಇರುತ್ತೆ. ಈಗ ವೈರಲ್ ಕಾಯಿಲೆಗಳು ಯಾವ ರೀತಿ ಕಾಣುತ್ತೆ ಅದೇ ರೀತಿ ಕೊರತೆಗೂ ಕೂಡ ಆ ಒಂದು ಹೋಲಿಕೆ ಆಗುತ್ತೆ. ಈ ನಿಟ್ಟಿನಲ್ಲಿ ಬಹಳ ಸೂಕ್ಷ್ಮವಾಗಿ ಪೋಷಕಾಂಶಗಳ ಕೊರತೆ ಏನು ಅಂತಕ್ಕಂಥದನ್ನ ಕಂಡುಕೊಳ್ಳದಲ್ಲೇನೆ ಅನಾವಶ್ಯಕವಾಗಿ ಕಾಯಿಲೆ ಅಂತಕ್ಕಂಥದ್ದನ್ನ ಸ್ಪ್ರೇ ಮಾಡೋದು ಅಥವಾ ಕಾಯಿಲೆ ಕೊರತೆಗಳನ್ನ ಏನು ಸಮಸ್ಯೆ ಇದೆ ಅಥವಾ ರೋಗ ಲಕ್ಷಣಗಳನ್ನ ಕಂಡುಕೊಳ್ಳದಲ್ಲೇನೆ ಪೋಷಕಾಂಶಗಳ ಕೊರತೆ ಇದೆ ಅಂತಕ್ಕಂಥದ್ದನ್ನ ನಾವು ಸ್ಪ್ರೇ ಮಾಡ್ತಕ್ಕಂಥದ್ದು ಬಹಳ ತಪ್ಪು. ಈ ನಿಟ್ಟಿನಲ್ಲಿ ನಾವು ಬಹಳ ಸರಳವಾಗಿ ಪೋಷಕಾಂಶಗಳ ಕೊರತೆ ಹೇಗಾಗುತ್ತೆ ಅನ್ನೋದಾದ್ರೆ ಯಾವುದೆಲ್ಲ ಪೋಷಕಾಂಶಗಳು ಮೂವ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದು ಅಂದ್ರೆ ಎಲೆಯಿಂದ ಎಲೆಗೆ ಹೋಗೋದ್ರಿಂದ ಅದು ಕೊರತೆ ಆದ ಹಾಗೆ ಈ ಒಂದು ಸಾರಜನಕ, ಪೊಟ್ಯಾಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್, ಕ್ಲೋರಿನ್, ಸೋಡಿಯಂ, ಜಿಂಕ್ ಅಂತ ಅಂಶಗಳು ಇವು ಒಂದೆಲೆಯಿಂದ ಇನ್ನೊಂದೆಲೆಗೆ ಹೋಗೋದ್ರಿಂದ ಆ ಕೊರತೆ ಲಕ್ಷಣಗಳು ಪ್ರಥಮವಾಗಿ ಈ ಒಂದು ಹಳೆ ಎಲೆಗಳಲ್ಲಿ ಓಲ್ಡ್ ಲೀವ್ಸ್ ಅಥವಾ ಗಿಡದ ಬುಡದಲ್ಲಿ ಇರತಕ್ಕಂಥ ಎಲೆಗಳು ಅಥವಾ ಟೊಂಗೆ ಅಥವಾ ಕೊಂಬೆಯ ಒಂದು ಬುಡದಲ್ಲಿ ಇರತಕ್ಕಂಥ ಓಲ್ಡ್ ಲೀವ್ಸ್ ಅಲ್ಲಿ ಪ್ರಮುಖವಾಗಿ ಕಾಣುತ್ತೆ. ಇನ್ನು ಉಳಿದಂತೆ ಪೋಷಕಾಂಶಗಳು ಏನಿರುತ್ತೆ ಏನು ಮೊಬೈಲ್ ಅಥವಾ ರೇರ್ಲಿ ಮೊಬೈಲ್ ಅವು ಎಲ್ಲ ಈ ಯಂಗ್ ಲೀವ್ಸ್ ಅಥವಾ ಈ ಒಂದು ಎಳೆ ಎಲೆಗಳಲ್ಲಿ ಈ ಲಕ್ಷಣಗಳು ಗೋಚರಿಸ್ತವೆ. ಇದರಲ್ಲಿ ಒಂದೊಂದು ಸರಳವಾಗಿ ತಿಳ್ಕೋಬೇಕು ಅಂತಂದ್ರೆ ಸಾರಜನಕ ಕೊರತೆ ಇತ್ತು ಅಂತಂದ್ರೆ ಈ ಹಳೆ ಎಲೆಗಳು ಅಥವಾ ಓಲ್ಡ್ ಲೀವ್ಸ್ ಏನಿರುತ್ತೆ ಅದು ಹಳದಿ ಬಣ್ಣಕ್ಕೆ ತಿರುಗತಕ್ಕಂಥದ್ದು ಇದು ವ್ಯತ್ಯಾಸವಾಗುತ್ತೆ. ಹಳದಿ ಬಣ್ಣಕ್ಕೆ ತಿರುಗಿ ಕಲರ್ನ ಚೇಂಜ್ ಆಗಿ ಯೆಲ್ಲೋ ಕಲರು ಅಥವಾ ತುಂಬಾ ಪೇಲ್ ಗ್ರೀನ್ ಕಲರ್ ಆಗುತ್ತೆ. ಇದು ಹಳದಿ ಇದೆ ಅಂತಂದ್ರೆ ತುದಿ ಎಲೆಗಳು ಮತ್ತೆ ಸ್ವಲ್ಪ ಪೇಲ್ ಗ್ರೀನ್ ಕಲರ್ ತಿಳಿ ಹಸಿರು ಇರತಕ್ಕಂಥದ್ನ ನಾವು ಗಮನಿಸಬಹುದು. ಇದು ಸಾರಜನಕ ಕೊರತೆ ಆದ್ರೆ ಇನ್ನ ಸಲ್ಫರ್ ರಂಜಕದ ಕೊರತೆ ಆದ್ರೆ ಇಲ್ಲಿ ತಳಭಾಗದ ಎಲೆಗಳು ಪರ್ಪಲ್ ಕಲರ್ಗೆ ಟರ್ನ್ ಆಗ್ತಾ ಇರುತ್ತೆ. ಸಾರಜನಕನು ಕೂಡ ಪರ್ಪಲ್ ಕಲರ್ ಟರ್ನ್ ಆಗುತ್ತೆ. ಇವೆರಡರಲ್ಲಿ ಏನಂತಾರೆ ಸಾರಜನಕದಲ್ಲಿ ಆಂಥೋಕ್ಸೈನಿನ್ ಅಂತ ಇನ್ನೊಂದು ಪಿಗ್ಮೆಂಟು ಅದೇ ಕಲರ್ನ ಹೋಲಿಕೆ ಆಗಿ ಉತ್ಪತ್ತಿ ಆದ್ರೆ ಇದರಲ್ಲಿ ಕೊರತೆ ಮುಖಾಂತರ ಆ ಒಂದು ಪರ್ಪಲ್ ಕಲರ್ ಕೊರತೆ ಮುಖಾಂತರ ನಮಗೆ ಗೋಚರಿಸುತ್ತೆ. ಅವಾಗ ನಮಗೆ ಈ ಕೊರತೆ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಇದು ಫಾಸ್ಫರಸ್ ಅಲ್ಲಿ. ಇನ್ನ ಸಲ್ಫರ್ ಕೊರತೆನಲ್ಲಿ ಈ ಚಿಗರೆಲೆಗಳೇನಿದೆ ಯಂಗರ್ ಲೀವ್ಸ್ ಅಂತ ಏನ್ ಕರಿತೇವೆ ಅಲ್ಲಿ ಕೊರತೆ ಕಾಣುತ್ತೆ. ಯಾಕೆಂದ್ರೆ ಇದು ಇಮ್ಮೊಬೈಲ್ ಇರೋದ್ರಿಂದ ಈ ಅಂಶಗಳು ಗಿಡದಿಂದ ಗಿಡಕ್ಕೆ ಹೋಗಲೇ ಇರತಕ್ಕಂಥ ಅಂಶಗಳು ಹೇಳಿದೆ. ಈ ಸಲ್ಫರ್ ಕೂಡ ಇಮ್ಮೊಬೈಲ್ ಗುಂಪು ಬಂದಂತ ಪೋಷಕಾಂಶ ಆಗಿರೋದ್ರಿಂದ ಇಲ್ಲಿ ಹೊಸ ಎಲೆಗಳಲ್ಲಿ ಅಥವಾ ಚಿಗುರಿನ ಎಲೆಗಳಲ್ಲಿ ಇದರ ಕೊರತೆ ಎದ್ದು ಕಾಣುತ್ತೆ. ಅಂದ್ರೆ ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತಕ್ಕಂಥ ಎಲೆಗಳನ್ನ ಕಾಣುತ್ತೆ. ಇನ್ನು ಸಿಲಿಕಾನ್ ಅಂತಕ್ಕಂಥದ್ದು ಕೊರತೆ ಇದ್ರೆ ಸಸ್ಯ ಅಥವಾ ಗಿಡ ಬಾಡದು, ಬಗ್ಗದು, ಈ ರೀತಿ ಸಸೆಪ್ಟಬಲ್ ಆಗ್ತಕ್ಕಂಥದ್ದನ್ನ ಕಾಣುತ್ತೆ. ಮತ್ತೆ ಫಂಗಲ್ ಇನ್ಸ್ಪೆಕ್ಷನ್ ಕೂಡ ಸಪೋರ್ಟ್ ಆಗುತ್ತೆ ಈ ಸಿಲಿಕಾನ್ ಕೊರತೆ ಇದ್ರೆ. ಈಗೆಲ್ಲ ಬೇರೆ ಬೇರೆ ಸಮಸ್ಯೆ ಏನು ಗಿಡಗಳಿಗಿದೆ ಸಿಲಿಕಾನ್ ಎಲ್ಲಿ ಜಾಸ್ತಿ ಇರುತ್ತೆ ಎಸ್ಪೆಷಲಿ ರಾಗಿ ಇರ್ಬೋದು, ಜೋಳ ಇರ್ಬೋದು, ಭತ್ತ ಇರ್ಬೋದು, ಇಂಥ ಬೆಳೆಗಳಲ್ಲಿ ಸಿಲಿಕಾನ್ ಇದ್ರೆ ಈ ಲಾಡ್ಜಿಂಗ್ ಆಗೋದಷ್ಟೇ ಅಲ್ಲ ತಡೆಯೋದು, ಈ ಒಂದು ಫಂಗಲ್ ಇನ್ಸ್ಪೆಕ್ಷನ್ ಕೂಡ ಅವಾಯ್ಡ್ ಆಗಿ ಸಪೋರ್ಟ್ ಆಗುತ್ತೆ. ಅದರಲ್ಲೂ ಈ ಸಿಲಿಕಾನ್, ಕ್ಯಾಲ್ಸಿಯಂ ಮತ್ತೆ ಪೊಟ್ಯಾಸಿಯಂ ಇವು ಈ ಇನ್ಫೆಕ್ಷನ್ ಅವಾಯ್ಡ್ ಮಾಡೋದಕ್ಕೆ ಇರತಕ್ಕಂಥ ಪ್ರಮುಖ ಪೋಷಕಾಂಶಗಳು ಕೂಡ ಹೌದು. ನೆಕ್ಸ್ಟ್ ಬೋರಾನ್ ಕೊರತೆನಲ್ಲಿ ನಾವು ಗಮನಿಸೋದಾದ್ರೆ ಬೋರಾನ್ನಲ್ಲಿ ಒಂದು ವಿಶೇಷ ಅಂದರೆ ಇದು ಭ್ರೂಣವನ್ನ ಪರಿವರ್ತನೆ ಮಾಡಿ ಬೀಜ ಉತ್ಪತ್ತಿ ಆಗೋದಕ್ಕೆ ಸಪೋರ್ಟ್ ಆಗುತ್ತೆ. ಅಂದ್ರೆ ಸಸ್ಯದ ಎಲೆಗಳು ಉದುರೋದನ್ನ ತಡೆಯೋದು ಅಷ್ಟೇ ಅಲ್ಲ ಈ ಹೂವು ಕಾಯಿ ಆಗತಕ್ಕಂಥ ಪ್ರಕ್ರಿಯೆ ಏನಿದೆಯಲ್ಲ ಅದಕ್ಕೆ ಬೋರಾನ್ ಪ್ರಕ್ರಿಯೆ ಇಲ್ಲ ಅಂತಂದ್ರೆ ಹೂವು ಕಾಯಾಗದನ್ನು ತಡೆಯುತ್ತೆ ಮತ್ತೆ ಕಾಯಿ ಮತ್ತೆ ಡೆವಲಪ್ ಆಗ್ಬೇಕಲ್ಲ ಆ ಒಂದು ಹಂತಲನ್ನೇ ಇವು ಉದುರು ಹೋಗ್ತಕ್ಕಂಥದ್ದು ಅಥವಾ ಡೆವಲಪ್ ಆಗಿದ್ರು ಕೂಡ ಮತ್ತೆ ಸೀಳ್ ಬಿಡ್ತಕ್ಕಂಥದ್ದು ಈ ರೀತಿ ಲಕ್ಷಣಗಳು ಇಲ್ಲಿ ಕಾಣುತ್ತೆ. ಹಾಗಾಗಿ ಎಲೆನೂ ಕೂಡ ಉದುರತಕ್ಕಂಥದ್ದು ಪ್ರಕ್ರಿಯೆ ಕಾಣುತ್ತೆ. ಪೊಟ್ಯಾಸಿಯಂ ಕೊರತೆ ಬಂದ್ರೆ ಒಂದು ಎಲೆನ ತುದಿ ಟಿಪ್ಪು ಬರ್ನಿಂಗ್ ಸಿಂಪ್ಟಮ್ ಟೈಪ್ ಅಲ್ಲಿ ಈ ಪೊಟ್ಯಾಸಿಯಂ ಡೆಫಿಷಿಯನ್ಸಿ ಕಾಣುತ್ತೆ. ಈ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಏನಾದ್ರು ಬಂತು ಅಂತಂದ್ರೆ ಅದರಲ್ಲೂ ಕೂಡ ಎಲೆ ಸುಟ್ಟು ರೀತಿ ನೆಕ್ರೋಸಿಸ್ ಸ್ಪಾಟ್ ಟೈಪ್ ಅಲ್ಲಿ ಕ್ಯಾಲ್ಸಿಯಂ ಪ್ರಮಾಣದಲ್ಲಿ ಅಲ್ಲಲ್ಲಿ ಚುಕ್ಕಿ ರೀತಿ ಸುಟ್ಟು ರೀತಿ ಕಾಣುತ್ತೆ. ಇನ್ನು ಮೆಗ್ನೀಷಿಯಂ ಕೊರತೆ

0: ಬಂತು ಅಂತಂದ್ರೆ ಇದು ಲೀಫಿನ ಎರೆಗಳಿರುತ್ತಲ್ಲ, ವೇನ್ಸ್ ಅಂತ ಏನ್ ಕರಿತೇವೆ, ಅದ್ರ ಮಧ್ಯದಲ್ಲಿ ಈ ಒಂದು ಹಳದಿ ಕನ್ವರ್ಟ್ ಆಗ್ತಕ್ಕಂಥದ್ದು, ಹಸಿರು ಎಲೆ ಹಳದಿ ಕನ್ವರ್ಟ್ ಆಗ್ತಕ್ಕಂಥದ್ದು ಕಾಣುತ್ತೆ. ಇನ್ನು ಕ್ಲೋರಿನ್ ಸಮಸ್ಯೆ ಬಂತು ಅಂತಂದ್ರೆ ಇದು ಬ್ರಾಂಜ್ ಕಲರ್, ಕಂಚಿನ ಒಂದು ಬಣ್ಣಕ್ಕೆ ಟರ್ನ್ ಆಗ್ತಕ್ಕಂಥದ್ದು ಕಾಣುತ್ತೆ. ಮತ್ತೆ ಟಿಪ್ಪಲಿ ಎಲೆಯ ತುದಿ ಬಗ್ಗಿದ ರೀತಿ ಕಾಣುತ್ತೆ, ಅಂದ್ರೆ ಸಾಮಾನ್ಯ ಆಕಾರ ಇರೋದಿಲ್ಲ, ಮುರ್ಕೊಳ್ಳೋದು ಆ ಟೈಪ್ ಅಲ್ಲಿ ಕಾಣುತ್ತೆ. ಇದನ್ನ ವಿಲ್ಟಿಂಗ್ ಆಫ್ ದಿ ಟಿಪ್ ಸೊರಗ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಮ್ಯಾಂಗನೀಸ್ ಕೊರತೆ ಬಂತು ಅಂತಂದ್ರೆ ಇದು ಕೂಡ ಎಲೆಯ ಗೆರೆಗಳೇನಿರುತ್ತಲ್ಲ ವೈನ್ಸ್, ಅದ್ರ ನಡುವೆ ಒಂದು ಕಪ್ಪಿನ ಸ್ಪಾಟ್ಸ್ ಬರ್ತಕ್ಕಂಥದ್ದು ಮತ್ತೆ ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತಕ್ಕಂಥದ್ದನ್ನ ಕಾಣ್ತೇವೆ. ಇನ್ನು ಸೋಡಿಯಂ ಕೊರತೆ ಬಂತು ಅಂತಂದ್ರೆ ಅಲ್ಲಿ ಫ್ಲವರ್ ಡ್ರಾಪ್ ಆಗ್ತಕ್ಕಂಥದ್ದು, ಫ್ಲವರಿಂಗ್ ಈ ಬೋರಾನ್ ಯಾವ ತರ ಇರುತ್ತೆ ಅದೇ ತರನೇ ಫ್ಲವರಿಂಗ್ ಆಗದೇ ಇರತಕ್ಕಂಥ ಒಂದು ಕಾಣ್ಬೋದು. ಹಾಗೇನೆ ನೆಕ್ರೋಟಿಕ್ ಸ್ಪಾಟ್ಸ್ ಕೂಡ, ಅಂದ್ರೆ ಎಲೆ ಮಧ್ಯದಲ್ಲಿ ಚುಕ್ಕಿ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಐರನ್ ಡೆಫಿಷಿಯನ್ಸಿ ಬಂದರೂ ಕೂಡ ಇದನ್ನು ಕೂಡ ಇಂಟ್ರವೈನಲ್ ಕ್ಲೋರಾಸಿಸ್ ಅಂತ ಹೇಳಿ ವೈನ್ ಮಧ್ಯದಲ್ಲಿ ಕ್ಲೋರಾಸಿಸ್ ಕಾಣ್ತೇವೆ. ಇನ್ನು ಜಿಂಕ್ ಕೊರತೆ ಬಂದ್ರೆ ಈ ಗೆಣ್ಣಿದೆಯಲ್ಲ, ಈ ಗೆಣ್ಣಿನ ಅಂತರ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ, ಅವಾಗ ಜಿಂಕ್ ಕೊರತೆ ಇದೆ ಅಂತಕ್ಕಂಥದ್ದು ಪ್ರಮುಖವಾಗಿ ಆಗುತ್ತೆ. ಇನ್ನು ನಿಕ್ಕಲ್ ಕೊರತೆ ಇದ್ರೆ ಅದು ಲೀಫಿನ ತುದಿನಲ್ಲಿ ಈ ನೆಕ್ರೋಟಿಕ್ ಸ್ಪಾಟ್ಸ್ ಬ್ಲಾಕ್ ಚುಕ್ಕಿಗಳು ಬಂದಂಗೆ ಇದನ್ನ ಕಾಣುತ್ತೆ. ಇನ್ನು ಮಾಲಿಬ್ಡಿನ್ ಕೊರತೆ ಇದ್ರೆ ಕೆಲವೊಂದು ಎಲೆ ಉದ್ದವಾಗಿ ಕೋಸ್ಗಳಲ್ಲಿ ಇಂಥ ಬೆಳೆಗಳಲ್ಲಿ ಎಲ್ಲ ಉದ್ದ ಎಲೆ ರೀತಿ ವಿಫ್ಟೈಲ್ ಅಂತೀವಿ, ಆ ಒಂದು ವಿಫ್ಟೈಲ್ ರೀತಿ ಒಂದು ಬಾಲದ ರೀತಿಯಲ್ಲಿ ಎಲೆ ಪರಿವರ್ತನೆ ಆಗೋದ್ರ ಜೊತೆಗೆ ಹಳೆ ಎಲೆಗಳಲ್ಲಿ ವೈನ್ಸ್ ನಡುವೆ ಒಂದು ನೆಕ್ರೋಸಿಕ್ ಸ್ಪಾಟ್ಸ್ ಕೂಡ ಗುರುತಾಗ್ತವೆ. ಅಂದ್ರೆ ಬಹುತೇಕ ಚುಕ್ಕೆಗಳು ಮತ್ತೆ ಈ ಎಲೆಗಳ ಬಣ್ಣ ಹಳದಿ ಮತ್ತೆ ತಿಳಿ ಹಸಿರು ಆಗ್ತಕ್ಕಂಥ ಪ್ರಕ್ರಿಯೆಗಳು ಸಾಮಾನ್ಯವಾಗಿರ್ತಕ್ಕಂಥ ಪೋಷಕಾಂಶ ಕೊರತೆ ಲಕ್ಷಣಗಳು.
1: ಈ ರೀತಿಯ ಒಂದು ಅಂಶಗಳನ್ನ ನಾವು ಗಮನಿಸಿಕೊಂಡು ಆ ಒಂದು ಸಸ್ಯದಲ್ಲಿ ಈ ರೀತಿಯ ಪೋಷಕಾಂಶಗಳ ಕೊರತೆ ಆಗಿದೆ ಅನ್ನೋದನ್ನ ನಾವು ಗಮನಿಸಬಹುದು ಅಂತ ಹೇಳ್ತೇವೆ. ಈಗ ಪೋಷಕಾಂಶಗಳನ್ನ ನಮ್ಮ ಕೃಷಿ ಭೂಮಿಯಲ್ಲಿ ಯಾವ ರೀತಿ ನಾವು ಬಳಸಬೇಕು ಅನ್ನೋ ವಿಚಾರವನ್ನ ವಿವರವಾಗಿ ತಿಳಿಸ್ಕೊಟ್ರಿ. ಇನ್ನು ನಾವು ಸಿಂಪರಣೆ ಮೂಲಕ ಯಾವ ರೀತಿ ಈ ಪೋಷಕಾಂಶಗಳನ್ನ ನಮ್ಮ ಕೃಷಿ ಭೂಮಿಯಗೆ ಅಥವಾ ಬೆಳೆಗಳಿಗೆ ಪೂರೈಕೆ ಮಾಡಬಹುದು ಅಂತ ತಿಳಿಸ್ಕೊಡಿ.
0: ಖಂಡಿತ, ಈಗ ಪೋಷಕಾಂಶಗಳನ್ನ ನಾವು ನೇರವಾಗಿ ಭೂಮಿಗೆ ಹಾಕ್ತಕ್ಕಂಥದ್ದು ಮತ್ತೆ ಸಿಂಪರಣೆ ಮಾಡ್ತಕ್ಕಂಥದ್ದು ಬಹಳ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದಾದ್ರೆ, ನಮ್ಮ ಗಿಡಗಳಲ್ಲಿ ಕೆಲವು ಪೋಷಕಾಂಶಗಳು ನೇರವಾಗಿ ಮಣ್ಣಿಂದ ಈ ನಾವು ಮೊಬೈಲ್ ಅಂತ ಅಂದ್ರೆ ಒಂದು ಎಲೆಯಿಂದ ಬೇರಿಂದ ಹೀರಲ್ಪಟ್ಟು ನಂತರ ಶೂಟ್ ಸಿಸ್ಟಮ್ ಇಂದ ಎಲೆಯಿಂದ ಎಲೆಗೆ ಈ ಪೋಷಕಾಂಶಗಳು ವರ್ಗಾವಣೆ ಆಗ್ತಾ ಇರ್ತವೆ. ಅಲ್ಲಿ ಪ್ರಮುಖವಾಗಿ ವರ್ಗಾವಣೆಗೊಳ್ತಕ್ಕಂಥ ಪೋಷಕಾಂಶಗಳಲ್ಲಿ ಸಾರಜನಕ, ಪೊಟ್ಯಾಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್, ಕ್ಲೋರಿನ್, ಸೋಡಿಯಂ, ಜಿಂಕ್ ಮತ್ತೆ ಮಾಲಿಬ್ಡಿನ ಅಂಶಗಳು ಮಣ್ಣಿನಿಂದ ಮತ್ತೆ ಈ ಒಂದು ಸೂಟ್ ಸಿಸ್ಟಮ್ಗೆ ಕಾಂಡಕ್ಕೆ ಎಲೆಯಿಂದ ಎಲೆಗೆ ಬಹಳ ಸರಳವಾಗಿ ವರ್ಗಾವಣೆಗೊಳ್ತಕ್ಕಂಥ ಮೊಬೈಲ್ ಪೋಷಕಾಂಶ ಅಂತ ಹೇಳ್ತೇವೆ, ಮೊಬಿಲಿಟಿ ಆಗ್ತವೆ ಅಂತಕ್ಕಂಥದ್ದು. ಇನ್ನು ಇಮೊಬೈಲ್ ಅಂತಂದ್ರೆ ಸರಿಸುಮಾರು ರಿಲೇಟಿವ್ಲಿ ಇಮೊಬೈಲ್ ಅಥವಾ ಒಂದು ಎಲೆಯಿಂದ ಸಂಪೂರ್ಣವಾಗಿ ಇನ್ನೊಂದು ಎಲೆಗೆ ಅಷ್ಟು ಸರಳವಾಗಿ ಕೆಲವು ಪೋಷಕಾಂಶಗಳು ವರ್ಗಾವಣೆಗೊಳ್ಳೋದಿಲ್ಲ. ಅಂತ ಪೋಷಕಾಂಶಗಳಲ್ಲಿ ಐರನ್, ಬೋರಾನ್ ಮತ್ತೆ ಕ್ಯಾಲ್ಸಿಯಂ ಅಂತಕ್ಕಂಥ ಪೋಷಕಾಂಶಗಳು ಸುಲಭವಾಗಿ ವರ್ಗಾವಣೆಗೊಳ್ಳೋದಿಲ್ಲ, ರೇರ್ಲಿ ಇಮೊಬೈಲ್ ಅಂತ ಕರಿತೇವೆ,
1: ತಡವಾಗಿ
0: ನಿಧಾನವಾಗಿ ಹೋಗ್ತಕ್ಕಂಥದ್ದು. ಇನ್ನ ಕೆಲವು ಜಾಸ್ತಿ ಹೋಗೋದೇ ಇಲ್ಲ, ಅಂದ್ರೆ ಸಲ್ಫರ್ ಮತ್ತೆ ಕಾಪರ್ ಅಂತಕ್ಕಂಥದ್ದು, ಅಂದ್ರೆ ಇಂಥ ಪೋಷಕಾಂಶಗಳನ್ನ ಗಿಡದ ಹಿರಪಲ್ ಕೂಡ ಬಹಳ ಸರಳವಾಗಿ ಭೂಮಿಗೆ ಹಾಕಿದ ತಕ್ಷಣನೇ ಅವು ಆ ಒಂದು ಪ್ರಕ್ರಿಯೆ ಬೇಕಾದಂತಹ ಸ್ಥಳಗಳಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಗಿಡದಲ್ಲಿ ಆಂತರಿಕವಾಗಿ ಸರಳವಾಗಿ ಹೋಗಲ್ಲ, ಇನ್ನೂ ನಿಧಾನ ಅಥವಾ ಮೊಬೈಲ್ ಅಂತ
1: ತಲುಪೋದು ತುಂಬಾ
0: ಕಷ್ಟ. ಅಂತ ಪೋಷಕಾಂಶಗಳನ್ನ ಬರಲಿಸ್ತೀವಿ ಅನ್ನೋದಾದ್ರೆ ಅವಾಗ ನೇರವಾಗಿ ನಾವು ಎಲೆಗಳಿಗೆ ಸ್ಪ್ರೇ ಮಾಡತಕ್ಕಂಥದ್ದು ಬಹಳ ಸೂಕ್ತ.
1: ಅಂದ್ರೆ
0: ಎಲ್ಲ ಪೋಷಕಾಂಶಗಳನ್ನು ಕೂಡ ಸ್ಪ್ರೇ ಮಾಡಬಹುದು, ಆದ್ರೆ ಕೆಲವೊಂದ ಕಡ್ಡಾಯವಾಗಿ ನಾವು ಎಲೆಗೆ ಸಿಂಪಡಣೆ ಮಾಡೋದ್ರಿಂದ ನಮಗೆ ರಿಸಲ್ಟ್ ತ್ವರಿತವಾಗಿ ಸಿಗುತ್ತೆ. ಇನ್ನು ಉಳಿದಂತೆ ಎಲ್ಲ ಪೋಷಕಾಂಶಗಳನ್ನ ಮಣ್ಣಿಗೆ ಹಾಕಿದ್ರೆ ಅವು ಲಭ್ಯ ಪ್ರಮಾಣ ಗಿಡಕ್ಕೆ ಬಳಕೆ ಆಗ್ತಕ್ಕಂಥ ಪ್ರಮಾಣದಲ್ಲಿ ಅಷ್ಟು ನೇರವಾಗಿ ಸಿಗಲ್ಲ.
1: ಅಂದ್ರೆ ತಾವು ಹೇಳ್ತಕ್ಕಂಥದ್ದು ಈಗ ಕೆಲವೊಂದು ಪೋಷಕಾಂಶಗಳು ಮಣ್ಣಿನಲ್ಲಿ ಇದ್ದು ಅದನ್ನ ಬೇರೆ ಮುಖಾಂತರ ಹೀರ್ಕೊಂಡು ಆದಷ್ಟು ಬೇಗ ಸಸ್ಯದ ಕಾಂಡಭಾಗ ಎಲೆಭಾಗಗಳಿಗೆ ತಲುಪುತ್ತೆ. ಆದ್ರೆ ಕೆಲವೊಂದು ತಲುಪದೇ ಆಗದೇ ಇರತಕ್ಕಂತಹ ಪೋಷಕಾಂಶಗಳನ್ನ ನಾವು ಸಿಂಪರಣೆ ಮೂಲಕ ಪೂರೈಕೆ ಮಾಡಬೇಕಾಗತ್ತೆ ಅಂತಂತೇಳಿ ಹೇಳ್ತೀರಿ. ಯಾವೆಲ್ಲ ಪೋಷಕಾಂಶಗಳನ್ನ ನಾವು ಸಿಂಪರಣೆ ಮೂಲಕ ಮಾಡಬೇಕಾಗತ್ತೆ?
0: ಲಘು ಪೋಷಕಾಂಶಗಳಲ್ಲಿ ಒಂದು ಚಾಲ್ತಿಲಿರೋ ರೀತಿಯಲ್ಲಿ ಸತು, ಬೋರಾನ್, ಮೆಗ್ನೀಷಿಯಂ, ಆಮೇಲೆ ಐರನ್ನು, ಇವೆಲ್ಲ ಅಂಶಗಳನ್ನ ನಾವು ಸಿಂಪಡಣೆಗಳಲ್ಲಿ ಹೆಚ್ಚಿಗೆ ಚಾಲ್ತಿಲಿದೆ. ಈಗ ಇವೆಲ್ಲದೂ ಒಂದು ಪ್ರಮಾಣ ತುಂಬಾ ಮುಖ್ಯ. ಈಗಾಗಲೇ ಲಘು ಪೋಷಕಾಂಶ, ಸೂಕ್ಷ್ಮ ಪೋಷಕಾಂಶ ಬಳಸ್ತಕ್ಕಂಥದ್ದು ಹೇಗೆ ಅಂತಂದ್ರೆ, ಇವು ಸಸ್ಯಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕು ನಿಜ, ಆದ್ರೆ ಇವೇನಾದ್ರು ಯಥೇಚ್ಛವಾಗಿ ಪೋಷಕಾಂಶಗಳನ್ನ ನಾವು ಪೂರೈಕೆ ಮಾಡೋದಾದ್ರೆ ವ್ಯತಿರಿಕ್ತ ಪರಿಣಾಮ ಸಸ್ಯದ ಮೇಲೆ ಬಹಳ ಆಗುತ್ತೆ ಅಂತಕ್ಕಂಥದ್ದು ನಮಗೆ ಇಂಪಾರ್ಟೆಂಟ್. ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಸಸ್ಯದ ಮೇಲೆ ಆಗುತ್ತೆ, ಹಾಗಾಗಿ ಇವರ ಬಳಕೆ ಪ್ರಮಾಣ ತುಂಬಾ ಮುಖ್ಯ. ಇವನ್ನೆಲ್ಲನು 0.5% ಅಂದ್ರೆ ನಾವು 100 kg 500 g ಅರ್ಧ ಕೆಜಿ ಅಷ್ಟೇ ಪ್ರಮಾಣದಲ್ಲಿ ಬಳಸಬೇಕಾಗುತ್ತೆ. ಅಂದ್ರೆ ಇವೆಲ್ಲ ಅಷ್ಟು ಕೆಜಿ ಇರಲ್ಲ, ಅಂದ್ರೆ

0: ಈ ಜಿಂಕ್ ಸಲ್ಫೇಟ್ ಅಂತ ತಗೊಂಡ್ರೆ ಅದು ಬಹುತೇಕ 5-10 ಕೆಜಿ ಪ್ರಮಾಣದಲ್ಲಿ, ಗರಿಷ್ಠ 10 ಕೆಜಿ ಪ್ರಮಾಣದಲ್ಲಿ 1 ಎಕರೆಗೆ ಬಳಕೆ ಅಂತಕ್ಕಂಥದ್ದಿದೆ. ಅಂದ್ರೆ ಅದನ್ನ 0.5% ಅಂದ್ರೆ 500 ಗ್ರಾಂ ಅಷ್ಟೇ ಸಿಂಪರಣೆಗೆ ಸುತ್ತ ಇರತಕ್ಕಂಥದ್ದು. ಇನ್ನ ಇದನ್ನ ಫೆರಸ್ ಸಲ್ಫೇಟ್ ಅನ್ನಿದ್ರೆ ಅದನ್ನು ಕೂಡ 1 ಗ್ರಾಂ 1 ಲೀಟರ್ ಪ್ರಮಾಣದಲ್ಲಿ 0.5% ಒಂದು ಪ್ರಮಾಣದಲ್ಲಿ ಬಳಸಬೇಕು. ಜಿಂಕ್ ಸಲ್ಫೇಟ್ ಕೂಡ 0.5% ಅಂದ್ರೆ 5 ಗ್ರಾಂ 1 ಲೀಟರ್ ಪ್ರಮಾಣದಲ್ಲಿ ಬಳಸಬೇಕು. ಮ್ಯಾಂಗನೀಸ್ ಸಲ್ಫೇಟ್ ನ ಬಳಸಂಗಿದ್ರು ಕೂಡ ಯಥಾ ಪ್ರಮಾಣದಲ್ಲಿ ಬಳಸ್ಕೋಬೇಕು, 5 ಗ್ರಾಂ/ಲೀಟರ್ ಪ್ರಮಾಣದಲ್ಲಿ ಬಳಸಬೇಕು 0.5% ರೀತಿ. ಈ ರೀತಿ ಒಂದು ಸಿಂಪರಣೆಯಿಂದ ಇನ್ನೊಂದು ಸಿಂಪರಣೆಗೆ ಕನಿಷ್ಠ 15-20 ದಿನ ಇರೋ ರೀತಿ, ಅಂತರ ಇರೋ ರೀತಿ ನಾವು ಸಿಂಪರಣೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಅದರಲ್ಲೂ ಕೂಡ ಯಾವುದೇ ಪೋಷಕಾಂಶಗಳನ್ನ ಸಿಂಪರಣೆ ಮಾಡಬೇಕಾದ್ರೆ ಬೆಳಿಗ್ಗೆ ಅಥವಾ ಸಂಜೆ ಮಾಡಬೇಕು,
1: ತಂಪಾದ ವಾತಾವರಣ.
0: ಯಾಕೆ ಅಂತಂದ್ರೆ ಈ ಒಂದು ಎಲೆಗಳಲ್ಲಿ ಏನು ಬಾಷ್ಪೀಕರಣ ಕ್ರಿಯೆ ಅಂತ ಕರಿತೇವೆ, ಟ್ರಾನ್ಸ್ಪಿರೇಷನ್ ಪ್ರೊಸೆಸ್ ಅಂತ ಹೇಳಿ, ನಾವು ಸ್ಪ್ರೇ ಮಾಡಿದಾಗ ಈ ಒಂದು ಪೋಷಕಾಂಶಗಳ ಕಣ ಈ ಒಂದು ನೀರಿನ ಜೊತೆ ನಾವು ಸ್ಪ್ರೇ ಮಾಡಿದಾಗ ಪೀಕ್ ಟ್ರಾನ್ಸ್ಪಿರೇಷನ್ ಇವೆಲ್ಲ ಇರ್ತಕ್ಕಂಥ ಟೈಮಲ್ಲಿ ನೀರು ಅಲ್ಲಿಂದ ಆವಿಯಾದಾಗ ಈ ಪೋಷಕಾಂಶಗಳು ನೀರಿನ ಜೊತೆನಲ್ಲಿ ಪೋಷಕಾಂಶಗಳು ಸಸ್ಯದ ಒಳಗಡೆ ಹೋಗಲ್ಲ, ಆವಾಗ ಎಲೆ ಮೇಲೇನೆ ಉಳಿಯುತ್ತೆ. ಬಿಸಿಲು ಜಾಸ್ತಿ ಇರೋ ಟೈಮಲ್ಲಿ ಟ್ರಾನ್ಸ್ಪಿರೇಷನ್ ಆಗ್ಬಿಡುತ್ತೆ, ಸಸ್ಯದಲ್ಲಿ ತೇವಾಂಶ ಇರಲ್ಲ, ಮತ್ತೆ ಸ್ಪ್ರೇ ಮಾಡಿದ್ದ ಮೇಲಿರ್ತಕ್ಕಂಥ ಎಲೆಗಳಲ್ಲಿ ಆವಿ ಆಗೋಗುತ್ತೆ. ಆವಾಗ ಈ ಒಂದು ಪೋಷಕಾಂಶ ಎಲೆ ಹೀರ್ಕೊಳಕಾಗಲ್ಲ, ಎಲೆ ಮೇಲೆ ಇರುತ್ತೆ. ಆವಾಗ ಎಲೆ ಸುಡ್ತಕ್ಕಂಥದಕ್ಕೆ ಸಾಧ್ಯತೆ ಇರುತ್ತೆ, ಒಳಗಡೆಗೆ ಯೂಸ್ ಆಗಲ್ಲ ಮತ್ತೆ ಸುಡ್ತಕ್ಕಂಥ ಸಾಧ್ಯತೆ ಇರುತ್ತೆ, ಟಾಕ್ಸಿಕ್ ಆಗುತ್ತೆ. ಹಾಗಾಗಿ ಇವನ್ನ ನಾವು ಬೆಳಿಗ್ಗೆ ಅಥವಾ ಸಂಜೆ ಪ್ರಮಾಣದಲ್ಲಿ ಸಿಂಪರಣೆ ಮಾಡ್ತಕ್ಕಂಥದ್ದು ಸೂಕ್ತ.
1: ಒಟ್ಟಾರೆ ನಾವು ಸಿಂಪರಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರವನ್ನ ತಿಳಿಸಿದ್ರಿ. ಈಗ ನಾವು ಸಾವಯವ ಪದ್ಧತಿ ಮೂಲಕ ಅಥವಾ ಸಾವಯವ ರೂಪದಲ್ಲಿ ಪೋಷಕಾಂಶಗಳನ್ನ ಯಾವ ರೀತಿ ನಮ್ಮ ಭೂಮಿಗೆ ಪೂರೈಕೆ ಮಾಡಬೇಕು ಅಂತ ವಿಚಾರವನ್ನ ತಿಳಿಸ್ಕೊಡಿ.
0: ಬಹಳ ಮುಖ್ಯ. ಈಗ ಸಾವಯವ ಅಂದ ತಕ್ಷಣನೇ ಸಾಮಾನ್ಯವಾಗಿ ಈ ಪೋಷಕಾಂಶಗಳ ಅರಿವಿನಲ್ಲಿ ಸಾವಯವ ಯಾವುದು, ರಾಸಾಯನಿಕ ಯಾವುದು ಅಂತಕ್ಕಂಥದ್ದು ಬಹಳ ಚರ್ಚೆಯಲ್ಲಿರ್ತಕ್ಕಂಥದ್ದು. ವಿಶೇಷವಾಗಿ ಸಾವಯವ ಮತ್ತೆ ರಾಸಾಯನಿಕ ಮೂಲ ಅಂತಕ್ಕಂಥದ್ದನ್ನ ಸಸ್ಯ ಭೇದ ಭಾವ ಮಾಡಲ್ಲ.
1: ಒಟ್ಟಾರೆ
0: ಪೋಷಕಾಂಶ ಅಷ್ಟೇ. ಅಂದ್ರೆ ನಾನು ಆಗ್ಲೇ ಹೇಳಿದೆ 120 ಎಲಿಮೆಂಟ್ಸ್ ಅಲ್ಲೂ ಕೂಡ ಈ ಪೋಷಕಾಂಶಗಳು ಕೂಡ ಒಂದು, ಮಣ್ಣಲ್ಲಿ ಸಿಗ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಅಲ್ಲೂ ಕೂಡ ಈ ಪೋಷಕಾಂಶಗಳು ಕೂಡ ಒಂದಾಗಿದ್ದಾವೆ. 19ರಲ್ಲಿ 3 ಹೋದ್ರೆ ಇನ್ನು 16 ಪೋಷಕಾಂಶಗಳು ಏನು ನೇರವಾಗಿ ಮಣ್ಣಿನ ಮುಖಾಂತರ ಹೀರಲ್ಪಡುತ್ತೆ, ಅದರಲ್ಲಿ ಅದು ಎಲಿಮೆಂಟ್ಸ್ ರೂಪದಲ್ಲೇ ಬದಲಾವಣೆ ಆಗ್ಬೇಕದು. ಅಂದ್ರೆ ಸಾವಯವ ಮೂಲದಲ್ಲಿ ಏನಾದ್ರು ಇದ್ರೆ ಸಾವಯವ ಮೂಲ ಎಲ್ಲಿಗೆ ಬರುತ್ತೆ, ಮಣ್ಣಿನ ಮುಖಾಂತರ ಈ ಒಂದು ಎಲಿಮೆಂಟ್ಸ್ಗಳು ಈ ಪೋಷಕಾಂಶಗಳು ಗಿಡಗಳಿಗೆ ಬರುತ್ತೆ. ಆ ಗಿಡಗಳ ಮುಖಾಂತರ ನಾವು ಹಸಿರಿಲ ಗೊಬ್ಬರ ಅಥವಾ ಈ ಒಂದು ಸೊಪ್ಪು ಸದೆ ಅಥವಾ ಅದೇ ಗಿಡಗಳನ್ನ ಮತ್ತೆ ಭೂಮಿಲಿ ಹೂತು ಬೆಳೆಗಳನ್ನ ಪೋಷಕಾಂಶಗಳ ಪುನರ್ಬಳಕೆ ಮಾಡ್ತೀವಿ ಅಂದ್ರೂ ಕೂಡ ಮಣ್ಣಿನಿಂದ ಹೀರಲ್ಪಟ್ಟಂತ ಈ ಪೋಷಕಾಂಶಗಳು ಮತ್ತೆ ಅವು ತ್ಯಾಜ್ಯವಾಗಿ ಕಣಗಳಾಗಿ ಕನ್ವರ್ಟ್ ಆಗಿ ಗಿಡ ಆ ಒಂದು ಎಲಿಮೆಂಟ್ ಫಾರ್ಮಲ್ಲೇನೆ ಅದು ತಗೊಳುತ್ತೆ, ಬಿಟ್ರೆ ನೇರವಾಗಿ ಅದು ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕ್ ಅಂತಕ್ಕಂಥದ್ದನ್ನ ಅದು ಅಬ್ಸಾರ್ಪ್ಷನ್ ಮಾಡಲ್ಲ. ಸೊಪ್ಪನ ಸದೆನ ಹೇಗೆ ನಾವು ಸಾವಯವ ಅಂತ ಹೇಳಿ ಸೊಪ್ಪು ಸಮೇತ ತಿಂತೀವಿ, ಆ ರೀತಿ ಗಿಡಗಳಲ್ಲಿ ಪೂರ್ಣ ಆಹಾರನ ಸಾವಯವ ರೀತಿನಲ್ಲಿ ಅಥವಾ ಬೇರೆ ರೂಪದಲ್ಲಿ ಅದು ತಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಆ ಎಲ್ಲ ಕ್ರಿಯೆಗಳು ಮತ್ತೆ ಕಣಗಳಾಗಿ ಸಪರೇಟ್ ಈ ಒಂದು ಎಲಿಮೆಂಟ್ಸ್ ಆಗಿ ವಿಭಜನೆಗೊಂಡೇನೆ ಅದು ಸಾವಯವ ಇರಲಿ ಅಥವಾ ರಾಸಾಯನಿಕ ಇರಲಿ. ಹಾಗಾಗಿ ಸಸ್ಯದಲ್ಲಿ ರಾಸಾಯನಿಕ ಮತ್ತೆ ಸಾವಯವ ಅಂತಕ್ಕಂಥದ್ದು ಸಸ್ಯಕ್ಕೆ ಭೇದ ಇಲ್ಲ. ಆದರೆ ಮಣ್ಣಿಗೆ ಸಂಬಂಧಪಟ್ಟಂತೆ ಮಣ್ಣಿನ ರಚನೆ ಮಣ್ಣಿನ ಕಣಗಳಿಗೆ ಪೂರಕವಾದಂತೆ ಮಣ್ಣಿನಲ್ಲಿ ನಾವು ಈ ಒಂದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತೆ ನೀರನ್ನ ಹಿಡಿತಕ್ಕಂಥ ಶಕ್ತಿನ ಹೆಚ್ಚಿಗೆ ಮಾಡೋದಕ್ಕೆ ಮತ್ತೆ ಸಾವಯವ ಗೊಬ್ಬರಗಳನ್ನ ಹಿಡಿದಿಟ್ಟುಕೊಳ್ತಕ್ಕಂಥ ಶಕ್ತಿ ಅಥವಾ ಬೇರೆ ಈ ಒಂದು ಪೋಷಕಾಂಶ ಕಣಗಳನ್ನು ಕೂಡ ಮಣ್ಣು ಹಿಡಿದಿರ್ತಕ್ಕಂಥ ಶಕ್ತಿ ಈ ಸಾವಯವ ಗೊಬ್ಬರಗಳನ್ನ ಹಾಕೋದ್ರಿಂದ ಆರ್ಗ್ಯಾನಿಕ್ ಕಾರ್ಬನ್ ಅಂತೇವೆ ಅದು ಈ ಒಂದು ಸಾವಯವ ಪದಾರ್ಥಗಳನ್ನ ಭೂಮಿಗೆ ಸೇರ್ಪಡೆ ಮಾಡೋದ್ರಿಂದ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆದಾಗೆ ಮಣ್ಣು ಸಡಿಲಿಕವಾಗಿ ಮತ್ತೆ ಈ ಒಂದು ನೀರು ಮತ್ತೆ ಗಾಳಿ ಈ ಒಂದು ಬೇರಿಗೆ ಒದಗದಿಕ್ಕೆ ನಿಟ್ಟಿನಲ್ಲಿ ಮಣ್ಣಿನ ರಚನೆಗೆ ಪೂರಕವಾಗಿದ್ದಾವೆ. ನೇರವಾಗಿ ಸಸ್ಯ ಸಾವಯವ ಮೂಲ ಅಥವಾ ರಾಸಾಯನಿಕ ಮೂಲ ಪೋಷಕಾಂಶ ಸಸ್ಯಕ್ಕೆ ಮುಖ್ಯ ಅಂತಕ್ಕಂಥದ್ದು ಎಲ್ಲೂ ಇಲ್ಲ.
1: ತಾವು ಈಗ ಸಾವಯವ ಪದ್ಧತಿಯ ವಿಚಾರವನ್ನ ಮಾತನಾಡ್ತಾ ವಿವರವಾದಂತಹ ವಿಚಾರವನ್ನ ತಿಳಿಸಿದ್ರಿ. ಈಗ ನಾವು ಸಾವಯವ ಪದ್ಧತಿಯಲ್ಲಿ ಪೋಷಕಾಂಶಗಳನ್ನ ಪೂರೈಕೆ ಮಾಡೋದ್ರಿಂದ ಈ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಬಹುದಾ ಅಥವಾ ಬಿಟ್ಟೇ ಬಿಡಬಹುದಾ ಅಥವಾ ಕೃಷಿ ಭೂಮಿಯಲ್ಲಿ ಪರಿಣಾಮವನ್ನು ತೋರಿಸುತ್ತೆ ಅನ್ನೋ ವಿಚಾರವನ್ನ ತಿಳಿಸ್ಕೊಡಿ.
0: ಖಂಡಿತ. ಈಗ ಸಾವಯವ ಮೂಲಗಳನ್ನ ಪೋಷಕಾಂಶನ ಬಳಸೋದ್ರಿಂದ ಏನಾಗುತ್ತೆ, ಸಸ್ಯ ತನ್ನ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಇದನ್ನ ಬಳಸ್ಕೊಳ್ಳುತ್ತೆ ಅಂತಕ್ಕಂಥದ್ದು ನಾನು ಹಿಂದಿನ ಈಗ ಮಾಹಿತಿನಲ್ಲಿ ಹೇಳಿದ ಹಾಗೆ, ಉದಾಹರಣೆ ನಾವು ಸಾವಯವ ಮೂಲವಾಗಿ ದಹೆಂಚ ಸನ್ಹೆಂಪ್ ಇರ್ಬೋದು

0: ಕೌಪಿ ಇರ್ಬೋದು ಅಂದರೆ ಅಲಸಂದೆ, ಕ್ಲಸ್ಟರ್ ಬೀನ್, ಮತ್ತು ಬೇವಿನ ಸೊಪ್ಪು ಇರ್ಬೋದು, ಗ್ಲೈರಿಸಿಡಿಯಾ ಇರ್ಬೋದು, ಇನ್ನು ಅನೇಕ ಒಂದು ಸಾವಯವ ಮೂಲಗಳನ್ನು ನಾವು ಬಳಸ್ತೇವೆ. ಅದರಲ್ಲೂ ಪ್ರಮುಖ ಪೋಷಕಾಂಶಗಳನ್ನು ನಾವು ಪರಿವರ್ತನೆ ಮಾಡೋದಕ್ಕೆ ಅಥವಾ ಬದಲಾವಣೆ ಮಾಡೋದಕ್ಕೆ ಸಾವಯವ ಗೊಬ್ಬರಗಳ ಮುಖಾಂತರ ಇವು ಎಷ್ಟು ಪ್ರಮಾಣದಲ್ಲಿ ಈ ಒಂದು ಪ್ರಮುಖ ಪೋಷಕಾಂಶಗಳನ್ನು ಪೂರೈಸ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ಸಸ್ಯಕ್ಕೆ ನಾನು ಆಗಲೇ ಹೇಳಿದೆ 40-20-20 ಉದಾಹರಣೆ, ಭತ್ತಕ್ಕೆ ಬೆಳೆಗೆ ಬೇಕು ಅಂದರೆ ಈ ದಹ್ಯಂಚ ಉದಾಹರಣೆ ಹಾಕಿದರೆ ಅದು ಎಷ್ಟು ಪ್ರಮಾಣದಲ್ಲಿ ಈ ಒಂದು ಸಾರಜನಕ ರಂಜಕ ಪೊಟ್ಯಾಷನ್ನ ಈ ಸಸ್ಯಗಳಿಗೆ ಒದಗಿಸುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ಒಂದು ಎರಡು ಎಕ್ಸಾಂಪಲ್ ತಗೊಂಡ್ರೆ ಈ ದಹ್ಯಂಚ ಅಂತಕ್ಕಂಥದ್ದು 3.5% ಸಾರಜನಕ, 0.6% ರಂಜಕ, ಮತ್ತೆ 1.2% ಅಷ್ಟು ಪೊಟ್ಯಾಶ್ ಒದಗಿಸುತ್ತೆ. ಇನ್ನ ಸನ್ಹೆಂಪು 2.3% ಸಾರಜನಕ, 0.5% ರಂಜಕ, 1.8% ಪೊಟ್ಯಾಶ್ನ ಒದಗಿಸುತ್ತೆ. ಅದೇ ತರನೇ ಅಲಸಂದೆ ತಗೊಂಡ್ರೆ 2.5% ಸಾರಜನಕ, 0.6% ರಂಜಕ, ಮತ್ತೆ 1.3% ಪೊಟ್ಯಾಶ್ನ ಒದಗಿಸುತ್ತೆ. ಅಂದ್ರೆ ಬರೀ ಅಷ್ಟೇ ಒದಗಿಸುತ್ತಾ ಅಂತಕ್ಕಂಥದ್ದು ಬಹಳ ಕ್ವಶನ್. ಈ ಹಾಗಾದ್ರೆ ಇದರಿಂದ ಏನ್ ಗಿಡಕ್ಕೆ ಉಪಯೋಗ ಇಲ್ಲಲ್ಲ, ಈಗ ಬೇರೆದು ಗೊಬ್ಬರ ಆದ್ರೆ ಅದು 54-64 ಹಿಂಗೆಲ್ಲ ಇರುತ್ತಲ್ಲ ಅನ್ನೋದು ನಮಗೆ ಮೈಂಡಿಗೆ ಬಂದ್ಬಿಡುತ್ತೆ. ಆದ್ರೆ ಈಗ ಉದಾಹರಣೆ, ಇದು 1 ಟನ್ ಹಾಕ್ತಿವಿ ಅಂತ ಅನ್ಕೊಳ್ಳೋಣ, ಅಂದ್ರೆ 1000 kg ಪ್ರಮಾಣನ ಹಾಕ್ತಿವಿ ಅಂತ ಹೇಳ್ಕೊಳ್ಳೋಣ. 1000 kg ದಹ್ಯಂಚದಲ್ಲಿ 3.5% ಸಾರಜನಕ ಅಂತಂದ್ರೆ 35 kg ಅಷ್ಟು ಸಾರಜನಕ ಮೀಟೌಟ್ ಆಯ್ತು.
1: ಹೌದು,
0: ನೇರವಾಗಿ ಸಾರಜನಕ ಅಂಶ ಅದಕ್ಕೆ ಸಿಕ್ತು. ರಂಜಕ 0.6% ಅಂದ್ರೆ 6 kg ಅಷ್ಟು ರಂಜಕ ಅಂಶವನ್ನ ಭೂಮಿಗೆ ಕೊಟ್ಟಂಗಾಯ್ತು. ಇನ್ನ 1.62% ಅಷ್ಟು ಪೊಟ್ಯಾಸಿಯಂ ಅಂತಂದ್ರೆ 12 kg ಪೊಟ್ಯಾಸಿಯಂನ ಕೊಟ್ಟಂಗಾಯ್ತು. ಅದೇ ರೀತಿ ಅಲಸಂದೆ ತಗೊಂಡ್ರೆ 25 kg ಸಾರಜನಕ ಅಂಶವನ್ನ ಅಲಸಂದೆ ಗಿಡನ ಮರುಬಳಕೆ ಮಾಡೋದ್ರಿಂದ ಸಿಕ್ಕದಂಗಾಯ್ತು. ಅದೇ ರೀತಿ 1.3 ಅಂದ್ರೆ 12-13 kg ಅಷ್ಟು ಪೊಟ್ಯಾಸಿಯಂನ ಕೊಟ್ಟಂಗಾಯ್ತು. ಇನ್ನ 0.6% ಅಂದ್ರೆ 6 kg ಅಷ್ಟು ರಂಜಕವನ್ನ ಕೊಟ್ಟಂಗಾಯ್ತು. ಅಂದ್ರೆ ಈ ಒಂದು ಪ್ರಮಾಣದಲ್ಲಿ ಈ ಒಂದು ಸಾವಯವ ಪ್ರಮಾಣವನ್ನ ಭೂಮಿಗೆ ಬೆರೆಸೋದ್ರಿಂದ, ಅದೇ ರೀತಿ ಆರ್ಗ್ಯಾನಿಕ್ ಅಂದ ತಕ್ಷಣನೇ ಗಿಡಗದ ಮೂಲಲ್ಲ, ಮನುಷ್ಯನ, ಪ್ರಾಣಿಯ ಅಥವಾ ಪಕ್ಷಿಗಳ ನಾನಾ ರೂಪದಲ್ಲೂ ಕೂಡ ಭೂಮಿಗೆ ಮರುಪೂರೈಕೆ ಪೋಷಕಾಂಶಗಳನ್ನ ನಾವು ಮಾಡೋದ್ರಿಂದ ಮಣ್ಣಲ್ಲೂ ಕೂಡ ಆ ಒಂದು ಅಂಶಗಳು ಇರುತ್ತೆ. ಅದರಲ್ಲೂ ನೈಟ್ ಸಾಯಿಲ್ ಮನುಷ್ಯನಿಂದ ಹಿಡಿದು ಎಲ್ಲ ಪ್ರಾಣಿ ತ್ಯಾಜ್ಯದಿಂದ ಪೋಷಕಾಂಶಗಳ ಮರುಪೂರೈಕೆ ಭೂಮಿಗೆ ಆಗ್ತಾ ಇರುತ್ತೆ ನಾನಾ ಬಗೆಯಲ್ಲಿ.
1: ಒಳ್ಳೆಯದು ಸರ್, ಇದುವರೆಗೆ ಬಹಳ ವಿಚಾರಗಳನ್ನ ಪೋಷಕಾಂಶಗಳ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ತಿಳಿಸಿದ್ರಿ. ಇನ್ನು ಈ ಕುರಿತಂತೆ ನಮ್ಮ ಕೃಷಿಕರಿಗೆ ಈ ಪೋಷಕಾಂಶಗಳನ್ನ ಬಳಸುವ ನಿಟ್ಟಿನಲ್ಲಿ ನಿಮ್ಮ ಕಿವಿ ಮಾತು ಏನು ಸರ್?
0: ಪೋಷಕಾಂಶಗಳ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಬಹುತೇಕ ರೈತರು ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಮಣ್ಣು ಪರೀಕ್ಷೆ ಬಹಳ ಮುಖ್ಯ.
1: ಹೌದು,
0: ಮತ್ತೆ ಈ ಒಂದು ಸಾಯಿಲ್ pH ಅಂತ ಕರಿತೇವೆ, ಮಣ್ಣಿನ ರಸಸಾರ ಅಂತ ಏನ್ ಕರಿತೇವೆ ಅದು ಬಹಳ ಮುಖ್ಯ. ಬಹುತೇಕ ಕೃಷಿ ಮಣ್ಣಿನಲ್ಲಿ 5.5-6.5 ಅಥವಾ ಮಧ್ಯಮ ಅಂದ್ರೆ ನ್ಯೂಟ್ರಲ್ 7 pH ಅಷ್ಟು ರಸಸಾರ ಇರಬೇಕು. ಬಹುತೇಕ ಪೋಷಕಾಂಶಗಳ ಲಭ್ಯತೆ ನಾವು ಗಿಡಕ್ಕೆ ಪೂರೈಕೆ ಮಾಡಬಹುದು ನಮ್ಮ ಬೆಳೆಗೆ, ಆದ್ರೆ ಅದು ಮತ್ತೆ ಪುನಃ ಲಭ್ಯತೆ ಆಗ್ಬೇಕು ಗಿಡ ಬಳಸ್ಕೋಬೇಕು ಅಂತಂದ್ರೆ ಈ ಒಂದು ಮಣ್ಣಿನ ರಸಸಾರ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ನಮ್ದು ಎಷ್ಟೆಲ್ಲ ಪ್ರಮುಖ ಪೋಷಕಾಂಶಗಳು ಮತ್ತೆ ಲಘು ಪೋಷಕಾಂಶಗಳು ಅಥವಾ ಸೂಕ್ಷ್ಮ ಪೋಷಕಾಂಶಗಳು ನಮ್ಮ ಮಣ್ಣಿನಲ್ಲಿ ಇವೆ ಅಂತಕ್ಕಂಥದನ್ನ ಸಾಯಿಲ್ ಟೆಸ್ಟ್ ಮಾಡಿಸಿ ನಾವು ಬಳಸ್ತಕ್ಕಂಥದ್ದು ಬಹಳ ಮುಖ್ಯ. ಕನಿಷ್ಠ 3 ವರ್ಷದ 1 ಸರಿನಾರು ಕೂಡ ಈ ಲಘು ಪೋಷಕಾಂಶಗಳನ್ನ ನಾವು ಸಾಯಿಲ್ ಟೆಸ್ಟ್ ಬೇಸಿಸ್ ಮೇಲೆ ಪೂರೈಕೆ ಮಾಡಲೇಬೇಕು. ಯಾಕೆಂತಂದ್ರೆ ಗಿಡ ಅಥವಾ ಬೆಳೆ ಅಂತಂದ್ರೆ ಭೂಮಿಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನ ಮೈನಿಂಗ್ ಮಾಡತಕ್ಕಂಥ ಕ್ರಿಯೆಗೆ ಪ್ರೋತ್ಸಾಹ ನೀಡತಕ್ಕಂಥದ್ದು. ಅಂದ್ರೆ ಎಲ್ಲ ಖಾಲಿ ಆಗ್ತಾ ಇರುತ್ತೆ ಮಣ್ಣಲ್ಲಿ, ಯಾವ ಪ್ರಮಾಣದಲ್ಲಿ ಖಾಲಿ ಆಗ್ತಾ ಇರುತ್ತೆ ಆ ಪ್ರಮಾಣದಲ್ಲೇ ನಾವು ಮರುಪೂರೈಕೆ ಮಾಡಬೇಕು ಅಂತಂದ್ರೆ ರಾಸಾಯನಿಕ ಇರ್ಬೋದು ಸಾವಯವ ಇರ್ಬೋದು ಬೇರೆ ಬೇರೆ ಬಗೆಯಲ್ಲಿ ಅದನ್ನ ಮರುಪೂರೈಕೆ ಮಾಡಲಿಲ್ಲ ಅಂದ್ರೆ ನಾವು ಬೆಳೆನೇ ಬೆಳೆಯಕ್ಕಾಗಲ್ಲ. ಹಾಗಾಗಿ ನಮಗೆ ಯಾವ ಪ್ರಮಾಣದಲ್ಲಿ ಯಾವ ಬೆಳೆ ಈ ಒಂದು ಪೋಷಕಾಂಶಗಳನ್ನ ಭೂಮಿಯಿಂದ ತೆಗೆಯುತ್ತೆ ಅಷ್ಟೇ ಪ್ರಮಾಣದಲ್ಲಿ ಆ ಪೋಷಕಾಂಶಗಳನ್ನ ಪೂರೈಕೆ ಮಾಡಬೇಕು. ಇವೆಲ್ಲ ಪೋಷಕಾಂಶಗಳು ಕೂಡ ಸಸ್ಯದ ನಾನಾ ಕ್ರಿಯೆಗೆ ಉಪಯೋಗ ಆಗಿರೋದ್ರಿಂದ ಇವೆಲ್ಲ ಪೋಷಕಾಂಶಗಳನ್ನು ಕೂಡ ಒಂದು ಹಂತದಲ್ಲಿ ಮತ್ತೆ ಆಯಾ ಪ್ರಮಾಣದಲ್ಲಿ ನಾವು ಇದನ್ನ ಪೂರೈಕೆ ಮಾಡತಕ್ಕಂಥದ್ದು ಅತ್ಯಗತ್ಯ.
1: ಒಳ್ಳೇದು ಸರ್, ಕೃಷಿಯಲ್ಲಿ ಪೋಷಕಾಂಶಗಳ ಬಳಕೆ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ರೈತ ಬಾಂಧವರು ತಮ್ಮನ್ನ ಸಂಪರ್ಕ ಮಾಡುವುದು ಹೇಗೆ?
0: ನನ್ನ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ನನ್ನ ದೂರವಾಣಿ ಸಂಖ್ಯೆ 9606061738. ಇನ್ನೊಂದ್ಸರಿ ಹೇಳ್ತೇನೆ, 9606061738.
1: ಒಳ್ಳೇದು ಸರ್, ಇದುವರೆಗೆ ಕೃಷಿಯಲ್ಲಿ ಪೋಷಕಾಂಶಗಳ ಬಳಕೆ ಕುರಿತಂತೆ ಸುದೀರ್ಘವಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.

0: ಇದುವರೆಗೆ ಕೃಷಿಯಲ್ಲಿ ಪೋಷಕಾಂಶಗಳ ಬಳಕೆ ಈ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಯುಎಂ ಪ್ರಕಾಶ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಗೋರಾ ರವಿಶಂಕರ್. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಸ್ಯಜನ್ಯ ಕೀಟನಾಶಕಗಳು ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಇವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು.
1: ರೈತ ಬಾಂಧವರೇ, ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದಂತಹ ಪ್ರಶ್ನೆ, 1 ಕೆಜಿ ಭತ್ತ ತಯಾರಾಗಲು ಎಷ್ಟು ಲೀಟರ್ ನೀರು ಬೇಕು? ಸರಿಯಾದಂತಹ ಉತ್ತರ 12,500 ಲೀಟರ್ ನೀರು ಬೇಕಾಗುತ್ತೆ. ಪ್ರಶ್ನೆ ಹಾಗೂ ಉತ್ತರವನ್ನ ಗಮನಿಸಿಕೊಳ್ಳಿ. 1 ಕೆಜಿ ಭತ್ತ ತಯಾರಾಗಲು ಎಷ್ಟು ಲೀಟರ್ ನೀರು ಬೇಕು ಅಂಥೇಳಿ ನಾವು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 12,500 ಲೀಟರ್ ನೀರು ಬೇಕಾಗುತ್ತೆ. ತುಂಬಾ ಜನ ಕೇಳುಗರು ಸ್ವಲ್ಪ ಗೊಂದಲ ಮಾಡಿಕೊಂಡು 2,500 ಅಂತ ಹೇಳಿ ಬರೆದಿದ್ದಾರೆ, ಕೆಲವರು 10,500 ಅಂತ ಬರೆದಿದ್ದಾರೆ, ಇನ್ನು ಕೆಲವರು 500 ಲೀಟರ್ ಸಾಕಾಗುತ್ತೆ ಅಂಥೇಳಿ ಬರೆದಿದ್ದಾರೆ. ಸರಿಯಾದಂತಹ ಉತ್ತರಗಳನ್ನು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಟ್ಟ ಶ್ರೋತೃಗಳ ವಿವರ ಹೀಗಿದೆ. ಚಿಕ್ಕಮಗಳೂರು ತಾಲೂಕು ಚಿಕ್ಕ ಕುರುಬರಹಳ್ಳಿಯ ಸುಜಾತ ದಿವಾಕರ್, ಬೇಲೂರು ತಾಲೂಕು ಗೊರೂರಿನ ಜಿಬಿ ಈಶ್ವರಪ್ಪ, ಅರಕಲಗೂಡು ತಾಲೂಕು ಕಾರಗಲ್ಲು ಗ್ರಾಮದ ಆರ್ ವೆಂಕಟೇಶ್, ಬೇಲೂರು ತಾಲೂಕು ತೆಂಡೇಕೆರೆಯ ಟಿಡಿ ತಮ್ಮಣ್ಣಗೌಡ, ಆಲೂರು ತಾಲೂಕು ನಾಕಲಗೋಡಿನ ರವಿ, ಬೇಲೂರು ತಾಲೂಕು ಹೆಬ್ಬಾಳು ಗ್ರಾಮದ ಅನ್ನಪೂರ್ಣ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯ ವರದರಾಜ ಕೆ, ಹಾಸನ ತಾಲೂಕು ಮಡೇನೂರಿನ ಭಾರತಿ, ಆಲೂರು ತಾಲೂಕು ಕವಳಿಕೆರೆಯ ಕೆಎ ವರದರಾಜು ಮತ್ತು ಆಲೂರು ತಾಲೂಕು ಪಾಳ್ಯದ ಪಿಕೆ ಸುಭಾಷ್. ಸರಿಯಾದಂತಹ ಉತ್ತರವನ್ನು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯಕ್ಕೆ ಬರೆದು ಕಳುಹಿಸಿಕೊಟ್ಟ ಈ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಇನ್ನು ಲಾಟರಿ ಮೂಲಕ ಆಯ್ಕೆಯಾದ ಕಳೆದ ಸಂಚಿಕೆಯ ವಿಜೇತರು ಆಲೂರು ತಾಲೂಕು ನಾಕಲಗೂಡು ಗ್ರಾಮದ ರವಿ ಮತ್ತು ಆಲೂರು ತಾಲೂಕು ಪಾಳ್ಯ ಗ್ರಾಮದ ಪಿಕೆ ಸುಭಾಷ್. ರವಿ ಹಾಗೂ ಪಿಕೆ ಸುಭಾಷ್ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ. ರಂಜಕದ ಕೊರತೆಯಾದ ಸಸ್ಯದ ತಳಭಾಗದ ಎಲೆಗಳು ಯಾವ ಬಣ್ಣಕ್ಕೆ ತಿರುಗುತ್ತವೆ? ಯಾಕೆಂತಂದರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಯುಎಂ ಪ್ರಕಾಶ್ ಕುಮಾರ್ ಅವರು ಪೋಷಕಾಂಶಗಳ ಕುರಿತಂತೆ ಮಾಹಿತಿಯನ್ನು ಹಂಚಿಕೊಳ್ಳುವ ಸಂದರ್ಭದಲ್ಲಿ ಯಾವೆಲ್ಲ ಪೋಷಕಾಂಶಗಳ ಕೊರತೆಯಾದಲ್ಲಿ ಅದನ್ನು ನಾವು ಗಮನಿಸಬೇಕಾದಂತಹ ಸೂಕ್ಷ್ಮತೆಯನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನಿಸಿಕೊಳ್ಳಿ. ರಂಜಕದ ಕೊರತೆಯಾದ ಸಸ್ಯದ ತಳಭಾಗದ ಎಲೆಗಳು ಯಾವ ಬಣ್ಣಕ್ಕೆ ತಿರುಗುತ್ತವೆ? ಸರಿಯಾದಂತಹ ಉತ್ತರಗಳನ್ನು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಕೃಷಿ ಕಂಕಣ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573-202. ರೈತ ಬಾಂಧವರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
2: ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ.
3: ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ ಕೇಳಿದಿರಿ.
4: ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್.
5: ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ.
3: ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದವರು ಕೃಷಿ ಇಲಾಖೆ ಹಾಸನ.

0: ಹೈಟೆಕ್ ಫರ್ನಿಚರ್ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗ್ಯಾಲರಿ, ಬೆಡ್ರೂಮ್ ಸೆಟ್, 3-ಡೋರ್ ಅಂಡ್ 2-ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್, 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ

0: ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೇ.

0: ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ.

ರೈತರಿಗಾಗಿನ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಪಾಕಿ. ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ದ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಏಕದಿನ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಬೆಂಗಳೂರು ಜಕ್ಕೂರಿನ ಪ್ರಾದೇಶಿಕ ಪ್ರಾಮಾಣಿತ ಆಧಾರಿತ ಪ್ರಯೋಗಾಲಯದಲ್ಲಿ ಇಂದು ಈ ಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇದುವರೆಗೂ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ISTಬೇರೆ ದೇಶಗಳ ಉಪಗ್ರಹಗಳನ್ನು ಆಧರಿಸಿ ಸಮಯ ಸೂಚಿಸುತ್ತಿತ್ತು. ಅಲ್ಲದೆ ದೆಹಲಿ, ಕೋಲ್ಕತ್ತಾ, ಮುಂಬೈ ಮತ್ತು ಚೆನ್ನೈ ಹೀಗೆ ವಿವಿಧ ನಗರಗಳಲ್ಲಿ ಸಮಯ ಕೊಂಚ ಬದಲಾಗುತ್ತಿತ್ತು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಜಾರಿಗೆ 2018ರಲ್ಲೇ ಯೋಜಿಸಿದ್ದರು. ಅದರ ಪ್ರಕಾರ ಇಂದು ಲೋಕಾರ್ಪಣೆಗೊಂಡಿರುವ ಈ ಯಂತ್ರ ದೇಶದ ಉಪಗ್ರಹಗಳು ಮತ್ತು ಇಲ್ಲಿನ ಮೂಲಸೌಕರ್ಯವನ್ನು ಬಳಸಿಕೊಂಡು ಸಮಯ ಸೂಚಿಸುತ್ತದೆ. ಭವಿಷ್ಯದಲ್ಲಿ ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು.
1: ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಓವರ್ಆಲ್ ಕೋಆರ್ಡಿನೇಷನ್ ಮತ್ತು ಸರ್ಟಿಫಿಕೇಶನ್ ಅಪ್ರೂವಲ್ ಆಧಾರದ ಮೇಲೆ ಒನ್ ನೇಷನ್ ಒನ್ ಟೈಮ್ ಇನಿಷಿಯೇಟಿವ್ ಇದೆ. ಅದನ್ನ ಒಂದು ಇನ್ಫಾರ್ಮ್, ಸೆಕ್ಯೂರ್ ಅಂಡ್ ಹೈಡ್ಲಿ ಅಶ್ಯೂರೆನ್ಸ್ ಅಕ್ಯುರೇಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಡೀ ದೇಶದೊಳಗ ಮಾಡುವಂತಹ ಒಂದು ಈ ಒಂದು ಪ್ರಯತ್ನಕ್ಕೆ ಆಲ್ಮೋಸ್ಟ್ ಇವತ್ತು ಯಶ ಸಿಕ್ಕಿದೆ. ಪ್ರಾಯೋಗಿಕವಾಗಿ ಇದನ್ನು ನಾವು ಇವತ್ತು ನೋಡಿದ್ದೇವೆ. ಒನ್ ನೇಷನ್ ಒನ್ ಟೈಮ್ ಇದು ವಿಶ್ವಾಸಾರ್ಹವಾದಂತಹ ಒಂದು ರೆಫರೆನ್ಸ್ ಫಾರ್ ದಿ ಕಂಟ್ರಿ.
0: ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಿನ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ ನೀಡಲಿದ್ದಾರೆ. ಭಾರತದಲ್ಲಿ ವಿನ್ಯಾಸಗೊಳಿಸಲಾದ ಮತ್ತು ಸಂಯೋಜಿಸಲಾದ ಈ ರೈಲನ್ನು ಸ್ಥಳೀಯ ತಂತ್ರಜ್ಞಾನ ಬಳಸಿಕೊಂಡು ಅಭಿವೃದ್ಧಿಪಡಿಸಲಾಗಿದೆ. ಇದು ಸುಧಾರಿತ ರೈಲ್ವೆ ಎಂಜಿನಿಯರಿಂಗ್ನಲ್ಲಿ ದೇಶದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ರೈಲು ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಆದರೆ ಈ ವಿಭಾಗದಲ್ಲಿ ಇದು ಗಂಟೆಗೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಭಾರತದ ಹೈಡ್ರೋಜನ್ ರೈಲು 10 ಬೋಗಿಗಳನ್ನು ಹೊಂದಿದೆ. ಇದು ಇಲ್ಲಿಯವರೆಗೆ ಅಭಿವೃದ್ಧಿಪಡಿಸಲಾದ ಅತಿ ಉದ್ದದ ಹೈಡ್ರೋಜನ್ ಚಾಲಿತ ಪ್ರಯಾಣಿಕ ರೈಲುಗಳಲ್ಲಿ ಒಂದಾಗಿದೆ. ಇದು 3200 ಅಶ್ವಶಕ್ತಿಯ ಪ್ರೊಪಲ್ಷನ್ ವ್ಯವಸ್ಥೆಯಿಂದ ಚಾಲಿತವಾಗಿದ್ದು ಕಾರ್ಯಾಚರಣೆಯಲ್ಲಿ ಇರುವ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ಚಾಲಿತ ರೈಲುಗಳಲ್ಲಿ ಒಂದಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಸೇರಿದಂತೆ ಆರ್ಥಿಕ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರದ ಅಗತ್ಯವನ್ನು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬಿಮ್ಸ್ಟೆಕ್ ರಾಷ್ಟೀಯ ಭದ್ರತಾ ಮುಖ್ಯಸ್ಥರ 5ನೇ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಎಲ್ಲಾ ಸದಸ್ಯ ರಾಷ್ಟಗಳಿಗೆ ಆರ್ಥಿಕ ಸಂಕಷ್ಟ ಉಂಟುಮಾಡಿವೆ. ಬಿಮ್ಸ್ಟೆಕ್ ರಾಷ್ಟಗಳು ಪರಸ್ಪರ ಲಾಭಕ್ಕಾಗಿ ನಿರ್ಣಾಯಕ ಕ್ರಮ ತೆಗೆದುಕೊಳ್ಳುವುದು ಮತ್ತು ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವುದು ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಭದ್ರತಾ ಸವಾಲುಗಳನ್ನು ಎದುರಿಸಲು ಮತ್ತು ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಬಲವಾದ ಸಹಕಾರ ಅಗತ್ಯವಿದೆ. ಭಯೋತ್ಪಾದನೆ, ಅಂತಾರಾಷ್ಟೀಯ ಸಂಘಟಿತ ಅಪರಾಧ, ಸೈಬರ್ ಬೆದರಿಕೆ ಮತ್ತು ಕಡಲ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳು ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಅಜಿತ್ ದೋವಲ್ ಹೇಳಿದರು. ಉಡಾನ್ ಯೋಜನೆಯ ಮುಂದಿನ ಹಂತವು 120 ಹೊಸ ತಾಣಗಳಿಗೆ ಸಂಪರ್ಕ ಹೆಚ್ಚಿಸುವ ಮತ್ತು ಮುಂದಿನ 10 ವರ್ಷಗಳಲ್ಲಿ 4 ಕೋಟಿ ಪ್ರಯಾಣಿಕರು ಪ್ರಯಾಣಿಸಲು ಅನುವು ಮಾಡಿಕೊಡುವ ಗುರಿ ಹೊಂದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಉಡಾನ್ ಕುರಿತ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ಪರಿಷ್ಕೃತ ಯೋಜನೆಯು ವಿಮಾನಯಾನ ಸಂಸ್ಥೆಗಳಿಗೆ ಬೆಂಬಲವನ್ನು 3 ವರ್ಷದಿಂದ 5 ವರ್ಷಗಳವರೆಗೆ ವಿಸ್ತರಿಸುತ್ತದೆ ಹಾಗೂ ಆಯ್ದ ಶ್ರೇಣಿ 2 ಮತ್ತು ಶ್ರೇಣಿ 3 ವಿಮಾನ ನಿಲ್ದಾಣಗಳಿಗೆ ಕಾರ್ಯಾಚರಣೆ ಮತ್ತು ನಿರ್ವಹಣಾ ಬೆಂಬಲವನ್ನು ಪರಿಚಯಿಸುತ್ತದೆ ಎಂದು ವಿವರಿಸಿದರು. ಮುಂದಿನ ದಶಕದಲ್ಲಿ 100 ವಿಮಾನ ನಿಲ್ದಾಣಗಳು ಮತ್ತು 200 ಹೆಲಿಪೋರ್ಟ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರ ಮುಂದಿನ ಹಂತಕ್ಕಾಗಿ 29,000 ಕೋಟಿ ರೂಪಾಯಿಗಳ ನಿಧಿಯನ್ನು ಮೀಸಲಿಟ್ಟಿದೆ ಎಂದು ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ

0: ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಒಡಿಶಾ ಪುರಿಯಲ್ಲಿ ಇಂದು ನಡೆದ ವಿಶ್ವಪ್ರಸಿದ್ದ ಜಗನ್ನಾಥ ರಥಯಾತ್ರೆಯ ಸಂದರ್ಭ ಉಂಟಾದ ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಮೃತಪಟ್ಟಿದ್ದು ಅನೇಕ ಭಕ್ತರು ಗಾಯಗೊಂಡಿದ್ದಾರೆ. ರಥ ಬೀದಿಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ದೇವಿ ಸುಭದ್ರ ದೇವರ ರಥಗಳನ್ನು ಎಳೆಯುವ ಸಮಾರಂಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ದ ಸಂದರ್ಭ ಈ ದುರದೃಷ್ಟಕರ ಘಟನೆ ಸಂಭವಿಸಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ತಕ್ಷಣವೇ ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಡಳಿತ, ಪೊಲೀಸ್, ಅಗ್ನಿಶಾಮಕ ಸೇವೆಗಳು ಮತ್ತು ಆರೋಗ್ಯ ಸಿಬ್ಬಂದಿ ರಕ್ಷಣಾ ಮತ್ತು ಜನಸಂದಣಿ ನಿರ್ವಹಣಾ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಸುಸ್ಥಿರ ಕೃಷಿ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವ ಅಗತ್ಯವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICER 98ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ರೈತರು ಮತ್ತು ವಿಜ್ಞಾನಿಗಳ ಸಾಮೂಹಿಕ ಪ್ರಯತ್ನಗಳು ಅಸಾಧಾರಣ ಫಲಿತಾಂಶಗಳನ್ನು ನೀಡುತ್ತಿವೆ ಎಂದು ಹೇಳಿದರು. ದೇಶದಲ್ಲಿ ದಾಖಲೆಯ 376 ದಶಲಕ್ಷ ಟನ್ಗಳ ಆಹಾರ ಧಾನ್ಯಗಳನ್ನು ಉತ್ಪಾದಿಸಲಾಗಿದೆ. ಕಳೆದ ವರ್ಷ 44 ಬೆಳೆಗಳನ್ನು ಒಳಗೊಂಡ 386 ಹೊಸ ಬೆಳೆ ಪ್ರಭೇದಗಳು ಮತ್ತು 117 ತೋಟಗಾರಿಕೆ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದರು. ಸಿಬಿಎಸ್ಇ ಪಠ್ಯಕ್ರಮದಲ್ಲಿ 9ನೇ ತರಗತಿಯಲ್ಲಿ ತೃತೀಯ ಭಾಷೆಯನ್ನು ಪರಿಚಯಿಸುವ ಕ್ರಮದ ಕುರಿತು ಸುಪ್ರೀಂಕೋರ್ಟ್ ಕಳಕಳಿ ವ್ಯಕ್ತಪಡಿಸಿದೆ. ಇದು ವಿದ್ಯಾರ್ಥಿಗಳ ಮೇಲಿನ ಮಾನಸಿಕ ಒತ್ತಡವನ್ನು ಹೆಚ್ಚಿಸಲಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವಿದ್ಯಾರ್ಥಿಗಳು ಸುಲಭವಾಗಿ ಭಾಷೆಯನ್ನು ಕಲಿಯಲು ಮತ್ತು ಹೊಂದಿಕೊಳ್ಳಲು ಅನುಕೂಲವಾಗುವಂತೆ ತೃತೀಯ ಭಾಷೆಯನ್ನು 5 ಅಥವಾ 6ನೇ ತರಗತಿಯಲ್ಲೇ ಪರಿಚಯಿಸುವುದು ಸೂಕ್ತ ಎಂದು ನ್ಯಾಯಾಲಯ ಸಲಹೆ ನೀಡಿದೆ. ತೃಣಮೂಲ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯೆ ಕೋಯಲ್ ಮಲ್ಲಿಕ್ ಇಂದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಕೋಯಲ್ ಮಲ್ಲಿಕ್ ಈ ವರ್ಷದ ಏಪ್ರಿಲ್ನಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು. ನವದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ನಡೆಯಿತು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಪಕ್ಷದ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಸಂಸದ ಪ್ರಮೋದ್ ತಿವಾರಿ, ಮುಂಬರುವ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಎತ್ತಬೇಕಾದ ಪ್ರಮುಖ ವಿಷಯಗಳ ಕುರಿತು ಪಕ್ಷ ತನ್ನ ನಿಲುವನ್ನು ಚರ್ಚಿಸಿದೆ ಎಂದು ತಿಳಿಸಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಅಕ್ರಮ ಒಳನುಸುಳುವಿಕೆ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಇಂದು 13 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಇವುಗಳಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಉತ್ತರ 24 ಪರಗಣ, ದಕ್ಷಿಣ 24 ಪರಗಣ ಹಾಗೂ ಮುರ್ಷಿದಾಬಾದ್, ಫರೀದಾಬಾದ್ನ ಬಲ್ಲಭಗಡ, ಸಹರಾನ್ಪುರದ ದಿಯೋಬಂದ್, ಹರಿಯಾಣ, ದೆಹಲಿ ಮತ್ತು ಇತರ ಸ್ಥಳಗಳು ಸೇರಿವೆ. ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿ ಪ್ರಜೆಗಳು ಭಾರತಕ್ಕೆ ಅಕ್ರಮ ಒಳನುಸುಳುವಿಕೆಗೆ ಅನುಕೂಲ ಮಾಡಿಕೊಟ್ಟ ನಕಲಿ ಭಾರತೀಯ ಗುರುತಿನ ದಾಖಲೆಗಳನ್ನು ಒದಗಿಸಿದ್ದು ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಅವರ ಪುನರ್ವಸತಿಗೆ ಸಹಾಯ ಮಾಡಿದ ಸಂಘಟಿತ ಗುಂಪಿನ ವಿರುದ್ಧ ಉತ್ತರ ಪ್ರದೇಶ ಎಟಿಎಸ್ ಎಫ್ಐಆರ್ ದಾಖಲಿಸಿದ್ದು ಇದರ ಮುಂದುವರೆದ ಭಾಗವಾಗಿ ಇಡಿ ದಾಳಿ ನಡೆಸಿದೆ. ಇಂಗ್ಲೆಂಡ್ನ ಕಾರ್ಡಿಫ್ ಸೋಫಿಯಾ ಗಾರ್ಡನ್ನಲ್ಲಿ ಇಂದು ನಡೆಯುತ್ತಿರುವ ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 29.2 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 164 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ದ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಮತ್ತು ಏಕದಿನ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ನಡುವಿನ 2ನೇ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದು ಆಕಾಶವಾಣಿ ಹಾಸನ FM 102.2 MHz.
0: ಕೇಳಿದರೆ ಸಮಯ 7:45:20. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳು. ಕನ್ನಡ ಚಿತ್ರಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯದ ಗರುಡರೇಖೆ ಚಿತ್ರದ ಗೀತೆ.

ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ಕನ್ನಡ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವ ಮಸಣದ ಹೂವು ಚಿತ್ರದ ಗೀತೆ.

ಕನ್ನಡ ಚಿತ್ರಗೀತೆಗಳಲ್ಲಿ ಕೊನೆಯದಾಗಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ರವಿಚಂದ್ರ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರಿಂದ, ಸಾಹಿತ್ಯ ಚಿ ಉದಯಶಂಕರ್ ಅವರದು.

0: ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಯಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಭಾವಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಇಂದು ವಿಶ್ವನಾಥ್ ಅವರು ಹಾಡಿರುವ ವಿ ಸೀತಾರಾಮಯ್ಯ ಅವರ ರಚನೆ ಮಧುಮಾಸ ಬಂದಿಹುದು.

ಭಾವಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಡಾಕ್ಟರ್ ಎಂ ಬಾಲಮುರಳಿ ಮತ್ತು ರಮಾದೇವಿಯವರು ಹಾಡಿರುವ ದೊಡ್ಡರಂಗೇಗೌಡ ಅವರ ರಚನೆ ಮೊದಲ ರಾತ್ರಿಯ ಮೊದಲ ಮಿಲನ ನಲ್ಲ ನಲ್ಲೆಗೆ ರೋಮಾಂಚನ.

ಭಾವಗೀತೆಗಳಲ್ಲಿ ಕೊನೆಯದಾಗಿ ಕೇಳಿ. ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ಹಾಡಿದ್ದಾರೆ ಸಿ ಅಶ್ವಥ್. ನನ್ನವಳು ನನ್ನೆದೆಯ ಹೊನ್ನಾಡನಾಡುವವಳು.

ಭಾವಗೀತೆಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಸಮಯ 8:15 ನಿಮಿಷವಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಗಜಲ್ಗಳಲ್ಲಿ ಕೊನೆಯದಾಗಿ ಕೇಳಿ ಭೂಪಿಂದರ್ ಸಿಂಗ್ ಮತ್ತು ಆಶಾ ಭೋಸ್ಲೆಯವರು ಹಾಡಿರುವ ಹಸನ್ ಕುಮಾರ್ ಅವರ ರಚನೆ.

ಗಜಲ್ಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90 ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕನ್ನಡ ಭಾರತಿ ಇಂದಿನ ಕನ್ನಡ ಭಾರತಿಯಲ್ಲಿ ಮೊದಲಿಗೆ ಕಡಕೋಳ ಮಡಿವಾಳಪ್ಪನವರ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್.
3: ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಧಾನಾಂ ಅಧರ್ಮಶ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೋ ಯುಗೇ. ಯಾವಾಗ ಯಾವಾಗ

ದೇಶ ಮತ್ತು ಧರ್ಮ ವಿನಾಶದ ಅಂಚಿಗೆ ಬರುತ್ತದೆಯೋ ಆವಾಗ ಆವಾಗ ದೇಶ ಮತ್ತು ಧರ್ಮದ ರಕ್ಷಣೆಗಾಗಿ ಅವತರಿಸಿ ಬರುತ್ತೇನೆ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ. ಏಕೆಂದರೆ ಪ್ರಪಂಚದಲ್ಲಿ ದೇವಭೂಮಿ ಎಂದೇ ಪ್ರಖ್ಯಾತಿ ಪಡೆದ ಭಾರತ ದೇಶ ಪುಣ್ಯಭೂಮಿ, ಪಾವನ ಕ್ಷೇತ್ರವಾಗಿದೆ. ಇಂತಹ ಪವಿತ್ರ ಭೂಮಿಯಲ್ಲಿ ದೇವಾನುದೇವತೆಗಳು, ದೈವಾಂಶ ಸಂಭೂತ ಸಂತರು, ಮಹಾಂತರು, ಶರಣರು, ದಾರ್ಶನಿಕರು, ತತ್ವಜ್ಞಾನಿಗಳು ಅವತರಿಸಿದ್ದಾರೆ. ಈ ಭೂಮಿಯ ಮೇಲೆ ನೂರಕ್ಕೆ ಒಬ್ಬ ಶೂರ, ಸಾವಿರಕ್ಕೆ ಒಬ್ಬ ಸಂತ, ಲಕ್ಷಕ್ಕೆ ಒಬ್ಬ ಮಹಾಂತ, ಕೋಟಿಗೆ ಒಬ್ಬ ಶರಣರು ಜನ್ಮ ತಾಳುತ್ತಾರಂತೆ. ಅಂತಹ ಪುಣ್ಯಪುರುಷರಲ್ಲಿ ಕಡುಕೋಳ ಮಡಿವಾಳಪ್ಪನವರು ಒಬ್ಬರಾಗಿದ್ದಾರೆ. ಮಡಿವಾಳಪ್ಪ ಎಂದರೆ ಸರಿಸುಮಾರು 2 ಶತಮಾನಗಳ ಹಿಂದೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಡುಕೋಳ ಮಡಿವಾಳಪ್ಪ ನೆನಪಿಗೆ ಬಂದರೆ, ಮುಂಬೈ ಕರ್ನಾಟಕದಲ್ಲಿ ಗರಗದ ಮಡಿವಾಳಪ್ಪ ನೆನಪಿಗೆ ಬರುತ್ತಾರೆ. ಇವರಿಬ್ಬರು 18-19 ಶತಮಾನದಲ್ಲಿ ಅವತರಿಸಿದ್ದರು. ಕಡುಕೋಳ ಮಡಿವಾಳಪ್ಪನವರು ಸರಿಸುಮಾರು 40-50 ವರ್ಷ ಹಿರಿಯರಾಗಿದ್ದರು. 4-5 ದಶಕಗಳ ಕಿರಿಯರಾದ ಗರಗದ ಮಡಿವಾಳಪ್ಪ ಎಂದೇ ಜನಮಾನಸದಲ್ಲಿ ಅಜರಾಮರವಾಗಿ ನೆಲೆಸಿದ ಅವರು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಸಂಸ್ಥಾನದ ಕಲ್ಮಠದ ತೋಟದಲ್ಲಿ ಶಿಶುವಿನ ರೂಪದಲ್ಲಿ ಪ್ರಕಟವಾದರು. ಧಾರವಾಡ ಜಿಲ್ಲೆಯ ಗರಗವನ್ನು ತಮ್ಮ ಕಾರ್ಯಕ್ಷೇತ್ರ, ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಲೋಕ ಕಲ್ಯಾಣ ಮಾಡುತ್ತಾ ಅಲ್ಲಿಯೇ ಜೀವಂತ ಸಮಾಧಿಯಾದರು. ಗರಗದ ಮಡಿವಾಳಪ್ಪನವರಿಗೆ ನವಲಗುಂದದ ನಾಗಲಿಂಗರು, ಹುಬ್ಬಳ್ಳಿಯ ಸಿದ್ಧಾರೂಢರು, ಶಿಶುನಾಳ ಶರೀಫರು, ಮುರುಗೋಡದ ಚಿದಂಬರ ಮಹಾಸ್ವಾಮಿಗಳು ಸಮಕಾಲೀನರಾಗಿ ಲೋಕೋದ್ಧಾರಕ್ಕೆ ಕಾರಣೀಭೂತರಾಗಿದ್ದರು. ಕಡಿಕೋಳ ಮಡಿವಾಳಪ್ಪನವರು ಕೂಡ 18-19 ಶತಮಾನದಲ್ಲಿ ಕಲಬುರಗಿ ಜಿಲ್ಲೆಯ ಆಗಿನ ಜೇವರ್ಗಿ ತಾಲೂಕ, ಈಗಿನ ಯಡ್ರಾಮಿ ತಾಲೂಕಿನ ಕಡಕೋಳವನ್ನು ಕರ್ಮಭೂಮಿಯಾಗಿ ಮಾಡಿಕೊಂಡು ಸಂತ, ಮಹಾಂತ, ಅವಧೂತ, ತತ್ವಜ್ಞಾನಿ, ದಾರ್ಶನಿಕರಾಗಿ ಜನರ ಮನಸ್ಸಿನ ಮಲಿನವನ್ನು ತೊಳೆದು ಮಡಿ ಮಾಡಿ ಉದ್ಧರಿಸಿದವರು. ಕಡಕೋಳ ಮಡಿವಾಳಪ್ಪನವರ ಜನನವೇ ಅತ್ಯಂತ ರೋಚಕವಾದದ್ದು ಮತ್ತು ಬದುಕಿಗೆ ಸಾಧನೆಗೆ ತಿರುವು ಕೊಟ್ಟಂತಾಗಿದೆ. ಮಡಿವಾಳಪ್ಪನವರ ತಾಯಿ ಹೆಸರು ಗಂಗಮ್ಮ. ಇವರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾಗಠಾಣ ಗ್ರಾಮದವರು. ಶಂಕ್ರಪ್ಪ ಎಂಬ ಗಾಣಿಗ ಸಮಾಜದವನ ಮಗಳಾಗಿದ್ದು ಬಾಲ್ಯದಲ್ಲಿಯೇ ವಿವಾಹವಾಗಿ ಯೌವನಕ್ಕೆ ಕಾಲಿಡುವ ಮುಂಚೆ ವಿಧಿಯ ಆಟಕ್ಕೆ ಕೈ ಹಿಡಿದ ಪತಿಯನ್ನು ಕಳೆದುಕೊಂಡು ವಿಧವೆಯಾದಳು. ತಮ್ಮೂರು ಬರಗಾಲಕ್ಕೆ ತುತ್ತಾದಾಗ ಹೊಟ್ಟೆ ಹೊರೆಯುವುದು ಕರಕಷ್ಟವೆಂದೆನಿಸಿ ಶಂಕ್ರಪ್ಪ ತನ್ನ ಮಗಳಾದ ಗಂಗಮ್ಮಳನ್ನು ಕರೆದುಕೊಂಡು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಿದನೂರಿಗೆ ಬಂದು ಮಲ್ಲಿಕಾರ್ಜುನಪ್ಪ ಗೌಡರ ಆಶ್ರಯ ಪಡೆದು ಹೊಲ ಮನೆಯಲ್ಲಿ ಕೆಲಸ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು. ಬಾಲ್ಯಾವಸ್ಥೆಯ ಗಂಗಮ್ಮ ಯೌವನಕ್ಕೆ ಕಾಲಿಡುತ್ತಿರುವಾಗ ಸಂಸಾರಿಕರ ಮನೆಯಲ್ಲಿ ಆಶ್ರಯ ಪಡೆಯುವುದು ಯೋಗ್ಯವಲ್ಲ ಎಂದರಿತ ಮಲ್ಲಿಕಾರ್ಜುನಪ್ಪ ಗೌಡ ಚಿಣ್ಮೇರಿ ಮಠದ ಶಾಖಾ ಮಠವಾದ ತಮ್ಮೂರ ಮಠದ ವಿರೂಪಾಕ್ಷಯ್ಯ ಸ್ವಾಮಿಯವರ ಸುಪದ್ರಿಗೆ ವಹಿಸಿದರು. ಬಿದನೂರು ಮಠದ ವಿರೂಪಾಕ್ಷಯ್ಯ ಸ್ವಾಮಿಗಳು ಅಧ್ಯಯನಶೀಲರು ಮತ್ತು ಪ್ರಾಯೋಗಿಕ ಸಿದ್ಧಾಂತಿಗಳು ಆಗಿದ್ದರು. ಹೀಗಾಗಿ ಸುತ್ತಲಿನ ಮುಮುಕ್ಷುಗಳು ಮಠಕ್ಕೆ ಹರಿದು ಬಂದು ಹಲವಾರು ದಾರ್ಶನಿಕ ಧಾರೆಗಳ ಚರ್ಚೆ, ಪುರಾಣ, ಪ್ರವಚನಗಳು ನಡೆಯುತ್ತಲೇ ಇರುತ್ತಿದ್ದವು. ತೀವ್ರ ಕುತೂಹಲಿಯಾಗಿದ್ದ ಗಂಗಮ್ಮ ಈ ಎಲ್ಲಾ ಚರ್ಚೆ, ಶಿವಾನುಭವ ಗೋಷ್ಠಿಗಳಲ್ಲಿ ಪಾಲ್ಗೊಳ್ಳುತ್ತಾ ಯಾರ ಅರಿವಿಗೂ ಬರದಂತೆ ಗುಪ್ತ ಸಾಧಕಿಯಾಗಿ ಬೆಳೆಯುತ್ತಾ ಮಹಾಜ್ಞಾನಿ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ದೀಕ್ಷೆ ಪಡೆದುಕೊಂಡು ಶಿಶುಮಗಳಾದಳು. ಒಮ್ಮೆ ಚಿಣಮಗೇರಿ ಗುಡ್ಡದ ಮಹಾಂತ ಶಿವಯೋಗಿಗಳು ತಮ್ಮ ಶಾಖಾ ಮಠವಾದ ಬಿದನೂರಿಗೆ ಆಗಮಿಸಿದ್ದರು. ಭಕ್ತರೆಲ್ಲ ಪರಮ ಪೂಜ್ಯರ ದರ್ಶನ ಆಶೀರ್ವಾದ ಪಡೆಯುತ್ತಿದ್ದರು. ಮಠದಲ್ಲಿಯೇ ಕೆಲಸ ಕಾರ್ಯ ನಿರ್ವಹಿಸುವ ಗಂಗಮ್ಮ ಕೂಡ ದರ್ಶನ ಆಶೀರ್ವಾದ ಪಡೆಯಲು ಬಂದಾಗ ಪುತ್ರ ಸಂತಾನ ಪ್ರಾಪ್ತಿ ಎಂದು ಆಶೀರ್ವಾದ ಮಾಡಿದರು. ಗಂಗಮ್ಮಳಿಗೆ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಾಯಿತು. ಗುರು ಮಹಾಂತನ ಆಶೀರ್ವಾದ ಅದು ಹೇಗೆ ಸುಳ್ಳಾದಿತ್ತು? ಮಹಾಜ್ಞಾನ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ದೀಕ್ಷೆ ಪಡೆದ ಗಂಗಮ್ಮಳಿಗೆ ಗುರು ಪರಂಪರೆಯಲ್ಲಿ ಗುರುವೇ ಗಂಡ, ಶಿಷ್ಯಂದಿರೆಲ್ಲ ಹೆಂಡತಿಯರು ಆಗುತ್ತಾರೆ. ಹೀಗಾಗಿಯೇ ಬಹುತೇಕ ತತ್ವ ಪದಕಾರರು ಗುರುವನ್ನು ಗಂಡನೆಂದು ಸಂಬೋಧಿಸಿ ಪದ ಕಟ್ಟಿ ತಮ್ಮ ಶಿವಸುಖ ದಾಂಪತ್ಯವನ್ನು ಕುರಿತು ಹಾಡಿದ್ದಾರೆ. ಅಂತೆಯೇ ಗಂಗಮ್ಮ ಮತ್ತು ವಿರೂಪಾಕ್ಷಯ್ಯ ಸ್ವಾಮಿಗಳು ಸರ್ವಸ್ವ ಸಮರ್ಪಿಸಿಕೊಂಡಿರಬೇಕು. ಮಠದ ಸೇವೆ, ಗುರುವಿನೊಂದಿಗಿನ ಒಡನಾಟ ಮತ್ತು ವಯೋಸಹಜ ಕಾಮನೆಗಳು ಇಬ್ಬರನ್ನು ಒಂದುಗೂಡಿಸಿರಬೇಕು. ಆಧ್ಯಾತ್ಮ ಮಾರ್ಗದಲ್ಲಿ ಬಹುದೂರ ಸಾಗಿದ್ದ ಈ ಅವಧೂತರು ಸಾಮಾಜಿಕ ನಿರ್ಬಂಧ ಮತ್ತು ಅನಾವಶ್ಯಕ ಮಡಿವಂತಿಕೆಗಳನ್ನು ಮೀರಿ ನಿಂತರೆಂದು ತೋರುತ್ತದೆ. ಗಂಗಮ್ಮಳ ಭಕ್ತಿ, ವಿರೂಪಾಕ್ಷಯ್ಯ ಸ್ವಾಮಿಗಳ ಶಕ್ತಿ ಒಂದುಗೂಡಿದವು. ಕುಂಡಲಿನಿ ಸಾಧನೆಯಲ್ಲಿ ಸ್ತ್ರೀ ಪುರುಷ ಸಮಾಗಮವು ಅಪೇಕ್ಷಣೀಯ. ಇದೊಂದು ಯೌಗಿಕ ತಂತ್ರವೇ ಆಗಿದೆ. ಕಡುಕೋಳ ಮಡಿವಾಳಪ್ಪನವರು ಹೀಗೆ ಯೌಗಿಕ ಹಂಬಲಕ್ಕೆ ಜನಿಸಿದವರೆಂಬ ತಥ್ಯವನ್ನು ಆತನ ಶಿಷ್ಯರು ಪದವೊಂದರಲ್ಲಿ, ಏನ ಹಡದಾಳ ನಮ್ಮವ್ವ, ಎಂಥವನ ಹಡದಾಳ ನಮ್ಮವ್ವ, ಬ್ರಹ್ಮಜ್ಞಾನದಿಂದ ಕಂದನ ಪಡೆದು ಜೋಗುಳ ಹಾಡಾಳ ನಮ್ಮವ್ವ, ಮೈಲಿಗೆ ಆಗಲಿಲ್ಲ ಅವ ಏನು ಬಗಲಾಗ ಮಲಗಲಿಲ್ಲ, ಬಿದನೂರು ಸ್ಥಳ

ದಲ್ಲಿ ವಿರೂಪಾಕ್ಷೇಶನ ತೊಟ್ಟಿಲು ತೂಗೆಳ ನಮ್ಮವ್ವ ಎಂದು ಹಾಡಿದ್ದಾರೆ. ಆದರೆ ಸಮಾಜದ ಕಡೆಗಣ್ಣಿಗೆ ಅವಹೇಳನಕ್ಕೆ ಗುರಿಯಾಗಿ ವಿರೂಪಾಕ್ಷಯ್ಯ ಸ್ವಾಮಿಗಳು ಮಠ ಮತ್ತು ಊರು ಬಿಟ್ಟು ತಲೆಮರೆಸಿ ದೇಶಾಂತರಕ್ಕೆ ಹೋದರು. ಸ್ವಾಭಿಮಾನಿ ಗಂಗಮ್ಮ ಆತ್ಮಹತ್ಯೆಗೆ ಯತ್ನಿಸುತ್ತಿರುವಾಗ ಗುಡ್ಡದ ಮಹಾಂತರು ಹಾಗೂ ಬಿದಿರನೂರಿನಲ್ಲಿ ಆಶ್ರಯ ಕೊಟ್ಟ ಮಲ್ಲಿಕಾರ್ಜುನಪ್ಪ ಗೌಡರ ಸಾಂತ್ವನ ಮತ್ತು ಧೈರ್ಯದ ಬೆಂಬಲದಿಂದಾಗಿ ಗಟ್ಟಿಗೆತ್ತಿ ಗಂಗಮ್ಮ ಗಂಡು ಮಗುವಿಗೆ ಜನ್ಮ ನೀಡಿದಳು. ಲೋಕದ ಜನರ ಮನದ ಮೈಲಿಗೆಯನ್ನು ತೊಳೆದು ಮಡಿ ಮಾಡಲು ಬಂದ ಮಡಿವಾಳಪ್ಪ ಎಂಬ ನಾಮಕರಣದಿಂದ ಓರೆಗೆಯ ಹುಡುಗರ ಜೊತೆ ಬೀದಿಯಲ್ಲಿ ಆಡುವಾಗ ಹೊಡೆದ ಚಿಣಿ ನೀರು ತುಂಬಿದ ಮಣ್ಣಿನ ಗಡಿಗೆಗೆ ಬಡಿದು ಒಡೆಯಿತು. ಗಡಿಗೆ ಹೊತ್ತ ಮಹಿಳೆ ಕೋಪದಿಂದ, ನೀ ಯಾರೋ, ನೀನಾ, ಅಪ್ಪ ಇಲ್ಲ ಅಂದ್ರೆ ಈಟ್ ಉರಿತಿದ್ದಿ, ಇನ್ನ ಅಪ್ಪ ಇದ್ರೆ ಏಟ್ ಉರಿತಿದ್ದಿ ಎಂದು ಜರಿದಳು. ದುಃಖ ತಡೆಯಲಾರದೆ ತಾಯಿ ಹತ್ತಿರ ಓಡೋಡಿ ಹೋಗಿ ಅಳಲು ತೋಡಿಕೊಂಡಾಗ ಮಗನ ಜನ್ಮ ವೃತ್ತಾಂತವನ್ನು ಎಳೆ ಎಳೆಯಾಗಿ ಹೇಳಿದಳು. ಚಿಣಮಿಗೇರಿ ಮಠದ ಮಹಂತರ ವರಪ್ರಸಾದದಿಂದ ಶಾಖಾ ಮಠದ ಪೀಠಾಧಿಪತಿ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ಜನಿಸಿದ್ದು ತಿಳಿದು ರೋಮಾಂಚನವಾಯಿತು. ಮಡಿವಾಳಪ್ಪನವರೇ ಹಾಡಿದಂತೆ, ಹೆಂಗ ಭ್ರಾಂತಿ ನೀಗುತಿ, ನೀ ಹ್ಯಾಂಗ ಮಾಂತನಾಗುತ್ತಿ, ಹಂಗೆ ಹಿಂಗೆ ಹೊತ್ತು ಗಳೆದು ಹಂಗೇನಿ ಸತ್ತು ಹೋಗುತ್ತಿ ಎಂಬಂತೆ ನಡೆದುಕೊಂಡಿದ್ದರೆ ಹತ್ತರಲ್ಲಿ ಹನ್ನೊಂದಾಗುತ್ತಿದ್ದರು. ಹಾಗೆ ಆಗಲೂ ಬಿಡದೆ ಸ್ವಾಮಿಯಿಂದ ಜನಿಸಿದ ತಾನು ಮಹಾಸ್ವಾಮಿಯಾಗಬೇಕು, ಗುರುಪುತ್ರನಾಗಿ ಜನಿಸಿದ ತಾನು ಜಗದ್ಗುರು ಆಗಬೇಕು ಎಂದು ನಿರ್ಧರಿಸಿ ತಾಯಿಯಿಂದಲೇ ಮೊದಲ ಭಿಕ್ಷೆ ಪಡೆದು ಸನ್ಯಾಸಿಯಾಗಿ ಶಾಂತಿ ನೆಮ್ಮದಿ ಜ್ಞಾನ ಅರಸುತ್ತ ಚಿಣಮಗಿರಿಗೆ ಬಂದನು. ಮಠಾಧೀಶರನ್ನು ಕಂಡು ಮಹಾಂತೇಶ ಎಂದು ಪಾದಕ್ಕೆರಗಿದನು. ನೀನು ಬಯಸಿದ ಮಹಾಂತ ನಾನಲ್ಲ, ಆದರೆ ನೀನು ಬರುವ ಸೂಚನೆ ಕೊಟ್ಟು ಅಗಲಿ ಹೋಗಿದ್ದಾರೆ, ಲಿಂಗೈಕ್ಯರಾಗಿದ್ದಾರೆ ಎಂದು ಗುರುಬಸವದೇವರು ನುಡಿದರು. ಮಡಿವಾಳಪ್ಪನವರು ದುಃಖಿತರಾಗಿ, ಕೊನೆಗೆ ನನಗೆ ಲಿಂಗದೀಕ್ಷೆ ಮತ್ತು ಅಯ್ಯಾಚಾರ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಕೇಳಿಕೊಂಡರು. ಆತನ ಕೋರಿಕೆಯಲ್ಲಿ ಲಿಂಗದೀಕ್ಷೆ ನಾನು ಮಾಡಬಹುದು, ಆದರೆ ಅಯ್ಯಾಚಾರ ಮಾಡಲಾಗುವುದಿಲ್ಲ ಎಂದಾಗ, ಗುರುವೇ ನೀ ಬೇಗನೆ ಮೊರೆ ಕೇಳೋ ಯಪ್ಪ, ಹರಿದು ಹೋಗುತ್ತೀನಿ ಹಿಡುಕೋರೋ, ಪದರಿಗೆ ಬಿದ್ದೀನಿ ಪಾಪಿಷ್ಟ, ಗುರು ಮಹಾಂತ ನೋಡೋ ಎನ್ನ ದೃಷ್ಟ, ಸೇವಕ ನಿಂತೀನಿ ಗಟ್ಟಿಮುಟ್ಟ, ಗುರು ರಾಯರ ತಪ್ಪಿಸೋ ಈ ಭವದಾಟ ಎಂದು ಮೊರೆ ಇಟ್ಟಾಗ ಅರಳಗುಂಡಿಗೆ ಮಹಾದಾಸೋಯಿ ಶರಣರಿಂದ ಅಯ್ಯಾಚಾರ ಮಾಡಿಸುತ್ತೇನೆ ಎಂದು ಕರೆದುಕೊಂಡು ಬಂದರು. ಹಂಬಲಿಸಿ ಬರಲಿರುವ ಮನಸ್ಸಿನ ದುಗುಡ ಅರಿತ ಶರಣರು ಏನೆಂದು ಕೇಳಿದಾಗ, ಗುರುವೇ, ತಿಪ್ಪಿಯಲ್ಲಿ ಹುಟ್ಟಿ ಬೆಳೆದ ಬಿಲ್ವಪತ್ರಿ ಗಿಡದ ದಳಗಳು ಶಿವನ ಪೂಜೆಗೆ ಅರ್ಹವೋ ಅಥವಾ ಅಲ್ಲವೋ ಎಂದು ಕೇಳಿದರು. ಪತ್ರಿಗಿಡ ಎಲ್ಲಿ ಹುಟ್ಟಿದರೂ ಪವಿತ್ರವೇ, ಶಿವನ ಪೂಜೆಗೆ ಅರ್ಹ ಎಂದು ನುಡಿದಾಗ ತನ್ನ ಕತೆ ಹೇಳಿ, ಗುರುಪುತ್ರನಾಗಿ ಜನಿಸಿದ ನನಗೆ ಮಹಾಗುರು ಮಾಡುವ ಅಯ್ಯಾಚಾರ ಮಾಡಿ ಕೃತಾರ್ಥರನ್ನಾಗಿ ಮಾಡಿರಿ ಎಂದನು. ಅಯ್ಯ ಪುಣ್ಯಾತ್ಮ, ನಾನೊಬ್ಬ ಭಕ್ತ, ನನ್ನಿಂದಾಗದು, ಆದರೆ ನಿನಗೆ ಅಯ್ಯಾಚಾರ ಮಾಡಿಸುವ ಜವಾಬ್ದಾರಿ ನನ್ನದು ಎಂದು ತಮ್ಮೂರ ಹಳೀಪ್ಯಾಟಿ ಬಸಯ್ಯನ ಹತ್ತಿರ ಕರೆದುಕೊಂಡು ಹೋದರು. ಆದರೆ ಹಳೀಪ್ಯಾಟಿ ಬಸಯ್ಯ ಅಲ್ಲಸಲ್ಲದ ಅವಹೇಳನದ ಬಿರುನುಡಿ ನುಡಿದು ತಿರಸ್ಕರಿಸಿದನು. ಅರಳಗುಂಡಿಗೆ ಶರಣರು ಯಾವುದಕ್ಕೂ ಲೆಕ್ಕ ಹಾಕದೆ ತಮ್ಮ ಮನೆತನದ ಗುರುಗಳಾದ ಸಿಂದಗಿ ತಾಲೂಕಿನ ಕಲಕೇರಿ ಗ್ರಾಮದ ಮರುಳರಾಧ್ಯರಿಂದ ಅಯ್ಯಾಚಾರ ಮಾಡಿಸಿದರು. ವಿದ್ಯಾಭ್ಯಾಸಕ್ಕಾಗಿ ಗುರುಗಳನ್ನು ಹುಡುಕುತ್ತಿರುವಾಗ ನಿನಗೆ ಎಂಥ ವಿದ್ಯೆ ಬೇಕು ಎಂದು ಕೇಳಿದರು. ನಾನು ಹೋಗಿ ನೀನಾಗುವ ವಿದ್ಯೆ ಬೇಕು ಎಂದು ಉತ್ತರಿಸುವ ಅವರ ಅಲೌಕಿಕ ವಾಂಛಿತ ಅರಿವಾಗುತ್ತದೆ. ಗೊಬ್ಬೂರಿನ ಶಿಖಾಮಣಿ ಸ್ವಾಮಿಯಲ್ಲಿ ಅಕ್ಷರಾಭ್ಯಾಸ, ಅದೇ ಗ್ರಾಮದ ಸದಾಶಿವ ದೇವರಲ್ಲಿ ವಚನ ಸಿದ್ಧಾಂತ, ಹಂದಿಗನೂರು ಚನ್ನಬಸವೇಶ್ವರರಲ್ಲಿ ವೇದಾಂತ, ಭಂಗಿ ಪರ್ವತ ದೇವರಲ್ಲಿ ನಾಥ ಸಿದ್ಧ ಪರಂಪರೆ, ಹೀಗೆ ಹಲವು ಮೂಲಗಳಿಂದ ತನ್ನ ಜ್ಞಾನ ಪಿಪಾಸೆಯನ್ನು ತಣಿಸಿಕೊಂಡರು. ಮನಸ್ಸಿನ ಶಾಂತಿಯನ್ನು ಅರಸಿ ಚಿಣಮಗೇರಿ ಮಠದಲ್ಲಿ ಬಹುದಿನಗಳ ಕಾಲ ದನಕರುಗಳನ್ನು ಕಾಯುವ ಕಾಯಕದ ಜೊತೆಗೆ ಧ್ಯಾನ ಮೌನ ತಪಸ್ಸು ಮಾಡುತ್ತಾ ಕಾಲ ಕಳೆದು ಶ್ರೀಶೈಲ ಪರ್ವತಕ್ಕೆ ಹೋದರು. ಸುಮಾರು ವರ್ಷ ಬೆಟ್ಟಗುಡ್ಡ ಕಾಡುಮೇಡು ಅಲೆಯುತ್ತಾ ಪ್ರಶಸ್ತ ಸ್ಥಳ ಕಂಡಲ್ಲಿ ಧ್ಯಾನ ತಪಸ್ಸು ಮಾಡುತ್ತಾ ಗಿಡಮೂಲಿಕೆಗಳ ಪರಿಚಯ, ದಿವ್ಯ ಔಷಧಿಗಳ ಜ್ಞಾನ ಪಡೆದು ನಾಟಿ ವೈದ್ಯ ಕಲೆ ಕರಗತ ಮಾಡಿಕೊಳ್ಳುತ್ತಾರೆ. ಆದರೂ ಮನಸ್ಸಿನ ವ್ಯಾಕುಲತೆ ಕಡಿಮೆಯಾಗದೆ ಕಮರೀಕೊಳ್ಳದಲ್ಲಿ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಚಿಣಮಗಿರಿಯ ಮಠ ಮತ್ತು ಅರಳಗುಂಡಿಗೆ ಶರಣರು ಕರೆದಂತೆ ಭಾಸವಾಗಿ ಮರಳಿ ಬರುತ್ತಾರೆ. ಅರಳಗುಂಡಿಗೆ ಮಲ್ಲಣಗೌಡರ ಸೋದರಿ ಭಾಗಮ್ಮ ಯೌವನಕ್ಕೆ ಕಾಲಿಡುತ್ತಿರುವಾಗ ಕುಷ್ಠರೋಗಕ್ಕೆ ಬಲಿಯಾಗಿ ಪಡಬಾರದ ಕಷ್ಟ ಪಡುತ್ತಿರುವಾಗ ಮಡಿವಾಳಪ್ಪನವರು ತಮ್ಮ ನಾಟಿ ಔಷಧದಿಂದ ಗುಣಪಡಿಸಿದಾಗ ಭಾಗಮ್ಮ ಅವರ ಶಿಷ್ಯಳಾಗುತ್ತಾಳೆ. ಇದನ್ನು ಅರಿತ ಹಳೇಪೇಟೆ ಬಸಯ್ಯನಿಗೆ ಸಹಿಸಲಾಗಲಿಲ್ಲ. ಅಲ್ಲಸಲ್ಲದ ಕತೆ ಕಟ್ಟಿ ಕೋಪಿಷ್ಟ ಮಲ್ಲಣಗೌಡನ ಕಿವಿ ಕಚ್ಚುತ್ತಾನೆ. ಗೌಡಿಕೆಯ ಮದದಲ್ಲಿ ಅರಿವು ಮರೆತು
ಅಜ್ಞಾನಿಯಾಗಿದ್ದ ಗೌಡ ಮಡಿವಾಳಪ್ಪನವರ ಹತ್ಯೆಗೈಯುವ ಸಂಚು ರೂಪಿಸುತ್ತಿರುವಾಗ ಅದನ್ನರಿತ ಭಾಗಮ್ಮ ಅರಳಗುಂಡಿಗೆ ತೊರೆಯಲು ಪರಿಪರಿಯಾಗಿ ಬೇಡಿಕೊಂಡಾಗ ಮಡಿವಾಳಪ್ಪನವರು, ಮರಣ ಬಂದರೇನು ಸಿಟ್ಟಿಲ್ಲ, ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ, ಮಾನವರಿವರೇನು ಘಟ್ಟಿಲ್ಲ, ಮಹಾದೇವನ ಹಿಡಿದವರ್ಯಾರೋ ಕೆಟ್ಟಿಲ್ಲ ಎಂದು ಹಾಡುತ್ತಾ ವಲ್ಲದ ಮನಸ್ಸಿನಿಂದ ತನ್ನಿಬ್ಬರು ಶಿಷ್ಯರೊಂದಿಗೆ ರಾತ್ರಿಯಲ್ಲಿ ನಡೆದು ಜುಂಬೇರಹಳ್ಳದ ಜಂಬುಲಿಂಗೇಶ್ವರ ದೇವಾಲಯ, ನಂತರ ಕೋಣಸಿರಿಸಿಗೆಯ ರೇವಣಸಿದ್ದನ ಗುಡ್ಡದಲ್ಲಿ ಆಶ್ರಯ ಪಡೆಯುತ್ತಾರೆ. ವಿಷಯ ಪಕ್ಕದ ಹಳ್ಳಿಯ ಕಡಕೋಳದಲ್ಲಿದ್ದ ಸುರಪುರದ ಸ್ಥಾನಿಕ ದೊರೆ ವೆಂಕಟಪ್ಪನವರಿಗೆ ತಿಳಿಯುತ್ತದೆ. ಕಡಕೋಳದ ಬಸಪ್ಪಧುರಿ, ಕಬ್ಬಲಿಗೆ ಮತಸ್ಥರಾಗಿದ್ದ ಮಲ್ಲಣಗೌಡ ಮತ್ತು ಅನೇಕ ಸದ್ಭಾವಿಗಳು ಸೇರಿ ಅಲ್ಲಿಗೆ ಬರುತ್ತಾರೆ. ಮಡಿವಾಳಪ್ಪ ಎಂಬ ಅದ್ಭುತ ಅನರ್ಘ್ಯರತ್ನವನ್ನು ಕಾಪಾಡಲು ಕೋಣಸಿರಿಸಿಗಿ ಮತ್ತು ಕಡಿಕೋಳದ ಜನ ಜಾತ್ರೆಗೆ ಸೇರಿದಂತೆ ಸೇರುತ್ತಾರೆ. ವಿಷಯ ಅರಿತ ಕೊಲೆಗಡುಕರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಅರಳಗುಂಡಿಗೆ ಹಿಂತಿರುಗುತ್ತಾರೆ. ಈ ಕಡೆ ಸುದೀರ್ಘ ಚರ್ಚೆ ನಡೆದು ಕಡಕೋಳಕ್ಕೆ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ. ಕೋಣಸಿರಿಸಿಗೆಯಿಂದ ಬಿಡದ ಜನ, ಆ ಊರಿನಲ್ಲಿ ಮೇಲ್ವರ್ಗದ ಜನರ ಮನೆಗಳೇ ಇಲ್ಲ, ಇದ್ದವರೆಲ್ಲ ಕಾಟಕ ಜನರಿಂದ ತುಂಬಿದೆ ಎಂದಾಗ ಮಡಿವಾಳಪ್ಪನವರು, ಊರು ತುಂಬಾ ಕಾಟಕರಿದ್ದರೂ ಇರಲಿ, ಆದರೆ ಕೀಟಕರು ಮಾತ್ರ ಇರಬಾರದು ಎಂದು ಹೇಳಿ ಹೊರಡಲು ಸಮ್ಮತಿ ಸೂಚಿಸಿ ಕಡಕೋಳಕ್ಕೆ ಹೋಗಿ ನೆಲೆಸಿ ಅದನ್ನೇ ತಮ್ಮ ಕರ್ಮಭೂಮಿ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡರು. ಕೊನೆಯ ಉಸಿರಿರುವವರೆಗೆ ಅಲ್ಲಿಯೇ ನೆಲೆಸಿ ಜನಮಾನಸದಲ್ಲಿ ಕಡಕೋಳ ಮಡಿವಾಳಪ್ಪ ಎಂದೇ ಪ್ರಸಿದ್ಧಿ ಪಡೆದು ಅಲ್ಲಿಯೇ ಜೀವಂತ ಸಮಾಧಿಯಾಗುತ್ತಾರೆ. ಅಂತೆಯೇ ಬಿದನೂರಿನಲ್ಲಿ ಬುಡವಾಗಿ, ಚಿಣಮಗೇರಿಯಲ್ಲಿ ಚಿಗಿತು, ಅರಳಗುಂಡಿಗೆಯಲ್ಲಿ ಅರಳಿ, ಕಡಕೋಳದಲ್ಲಿ ಕಡೆಯಾದ ಮಡಿವಾಳಪ್ಪ ಶಿವಯೋಗಿ ಎಂಬ ಆಡು ನುಡಿಯೊಂದು ಹುಟ್ಟಿಕೊಳ್ಳಲು ಕಾರಣವಾಗಿದೆ. ವ್ಯವಸಾಯದ ಕರ್ಮಯೋಗಿಯಾಗಿ, ತಮ್ಮ ಪ್ರಸಾದ ತಾವೇ ಮಾಡಿಕೊಳ್ಳುವ ಹಠಯೋಗಿಯಾಗಿ, ತ್ರಿವಿಧ ದಾಸೋಹಿಯಾಗಿ, ತ್ರಿಕಾಲ ಜ್ಞಾನಿಯಾಗಿ, ಜ್ಞಾನಪೂರ್ಣ ಜ್ಯೋತಿಯಾಗಿದ್ದರು. ಭವರೋಗಕ್ಕೆ ಜ್ಞಾನ ಔಷಧಿ, ದೇಹ ರೋಗಕ್ಕೆ ವನೌಷಧಿ, ಹಂಬಲಿಸಿ ಬಂದವರಿಗೆ ಬೆಂಬಲಿಗನಾಗಿ, ಹಸಿದವರಿಗೆ ಅನ್ನ, ಮೋಕ್ಷಕ್ಕೆ ಅಭಯಹಸ್ತ ತೋರುವ ಮಹಾ ಯೋಗಿಗಳಾಗಿದ್ದರು. ಆಸು ಕವಿಯಾಗಿ ಹಾಡಿದರು. ಮಡಿವಾಳಪ್ಪನವರು ಕಂಡದನ್ನು ಕಂಡಂತೆ ಟೀಕಿಸುವ ಛಾತಿಯನ್ನು ಹೊಂದಿದ್ದರು. ಇವರು ಕವಿಯಾಗಬೇಕು, ಕವನ ರಚಿಸಬೇಕು ಎಂದವರಲ್ಲ. ಸಮಾಜದಲ್ಲಿ ಅವಹೇಳನಕ್ಕೆ ಅಪಮಾನಕ್ಕೆ ಒಳಗಾಗಿ ಸಮಾಜದ ನಡೆಯನ್ನು ಖಂಡಿಸಲು ಬಂದ ಸಂದರ್ಭ, ಕಂಡ ಘಟನೆಗೆ ತಕ್ಷಣ ಹುಟ್ಟಿ ಬಂದ ಪದಗಳೇ ಇಂದು ಜನರ ಬಾಯಲ್ಲಿ ನಲಿದಾಡುತ್ತಿವೆ. ಮಂಡಲದೊಳಗೆ ಈ ಮಂದಿ ಮಾಡೋದು ಕಂಡು ಅದಕ್ಕೇ ಬಂದ ಒಪ್ಪ ಇಂತಹ ಕಾಲ, ಬಾಯಿಲೊಂದು ಆಡ್ತೀರಿ, ಮನಸ್ಸಿನೊಳಗೊಂದು ಮಾಡ್ತೀರಿ, ಬರೆದಿಟ್ಟಿದು ಓದಿಕೊಂಡು ಭ್ರಾಂತಿಗೆಟ್ಟು ಹೋಗುತ್ತೀರಿ. ಯಾತರ ಕಟಿಪೀಟಿ, ಒಂದಿನ ಹೋಗೋದು ಲಟ್ಟಿಪೀಟಿ, ಸಂಸಾರ ಮಾಡ್ತೀರಿ ಒಳ್ಳೆ ಜಟಿಪೀಟಿ, ಭಕ್ತಿ ಮಾಡುವುದು ಅದು ತಿಟ್ಟಿಪೀಟಿ. ಮೂಕನಾಗಬೇಕು ಈ ಜಗದೊಳು ಜ್ವಾಕ ಆಗಿರಬೇಕು, ಕಾಕ ಬುದ್ಧಿ ಕಡಿಗಿ ಹಾಯಿಸಲಾರದ ಲೋಕದ ಗೊಡವಿ ನಿನಗ್ಯಾತಕ ಬೇಕು. ನನ್ನ ಒಳಗನ ತಿಳ್ಕೊಂಡೆ, ನನಗ ಬೇಕಾದ ಗಂಡನ ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಡಕೊಂಡೆ, ನ ಎಲ್ಲರ ಹಂಗೊಂದು ಹರಕೊಂಡೆ. ಈ ರೀತಿ ಹಲವಾರು ಪದಗಳನ್ನು ಕಟ್ಟಿ ಹಾಡಿದ್ದಾರೆ. ಕಡಕೋಳು ಸತ್ಸಂಗ ತತ್ವ ಪದಗಳ ಟಂಕ ಶಾಲೆಯಾಗಿತ್ತು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ವಚನಗಳ ಮೇಲೆ ಚರ್ಚೆ ಮಾಡಿ ಅಪ್ಪಟ ಅಪರಂಜಿ ಎಂಬ ಮುದ್ರೆ ಒತ್ತುವ ಟಂಕ ಶಾಲೆಯಾಗಿ ವಚನ ಸೃಷ್ಟಿಸಿದರು. 19ನೇ ಶತಮಾನದಲ್ಲಿ ಕಡಕೋಳದಲ್ಲಿ ಮಡಿವಾಳಪ್ಪನವರ ಸತ್ಸಂಗಗಳು ಕೂಡ ತತ್ವ ಪದಗಳ ಸೃಷ್ಟಿಯ ಟಂಕ ಶಾಲೆಯಾಗಿ ರೂಪುಗೊಂಡಿತು. ಎಲ್ಲ ಸಮುದಾಯದ ಜನ ವಚನ ರಚಿಸಿದರೆ ಇಲ್ಲಿಯೂ ಕೂಡ ಎಲ್ಲ ಸಮುದಾಯದ ಜನ ತತ್ವಪದ ಕಟ್ಟಿ ಹಾಡಿದ್ದಾರೆ. ವಚನಗಳ ಅಂಕಿತದಲ್ಲಿ ವಚನಕಾರರು ತಮ್ಮ ವೃತ್ತಿಯನ್ನು ನಮೂದಿಸಿದರೆ ತತ್ವಪದಗಳಲ್ಲಿ ತಮ್ಮ ಊರುಗಳನ್ನು ನಮೂದಿಸಿದ್ದಾರೆ. ಶರಣರ ಮಧ್ಯೆ ಪರಸ್ಪರ ಅನುಭಾವಿಕ ವಾಗ್ವಾದಗಳು ನಡೆದಂತೆ ತತ್ವಪದಕಾರರಲ್ಲಿಯೂ ಎಲ್ಲಾ ಜಾತಿ ಮತ ಪಂಥದ ಜನರು ಒಂದೆಡೆ ಸೇರಿ ಆಲೋಚನೆಗಳನ್ನು ಹಂಚಿಕೊಳ್ಳುವ ಗರಡಿ ಮನೆಯಾಗಿತ್ತು. ಹೂ ತಾನು ಮಾತ್ರ ಸ್ವರ್ಗಕ್ಕೆ ಹೋಗದೆ ದಾರಕ್ಕೂ ಕರೆದೊಯ್ಯುವಂತೆ ಹಲವಾರು ಶಿಷ್ಯರನ್ನು, ಸಂತರನ್ನು ಮತ್ತು ತತ್ವಪದಕಾರರಿಗೆ ಸನ್ಮಾರ್ಗ ತೋರಿದರು. ಅಕ್ಷರ ಜ್ಞಾನದ ಗಂಧವೇ ಅರಿಯದ ಕಡ್ಲೇವಾಡ ಸಿದ್ದಪ್ಪನಿಗೂ ತತ್ವಪದ ಬರೆಯುವಂತೆ ಹುರಿದುಂಬಿಸಲು ಕೈನೂರು ಕೃಷ್ಣಪ್ಪ ತೆಲಗವಾಳ ರೇವಪ್ಪರನ್ನು ಕರೆದು, ನಾ ಎಂಬ ಒಂದಕ್ಷರ ಕೊಟ್ಟು ನಾಳೆ ಸತ್ಸಂಗಕ್ಕೆ ಬರುವಾಗ ಪದ ಬರೆದುಕೊಂಡು ಬರಲು ಹೇಳಿದರು. ಕೈನೂರು ಕೃಷ್ಣಪ್ಪ, ನಾ ಕಡಿಕೊಳ್ಳದ ಗುಲಾಮ, ನನ್ನ ಹೆಸರು ತೆಗಿಬೇಡ್ರಿ ಇನ್ನೊಮ್ಮ, ಗುರು ಹಾಕಿಕೊಟ್ಟ ಜಹಗೀರು ಇನಮ್ಮ, ನಾ ಸರ್ವರಿಗೂ ಮಾಡ್ತೀನಿ ಸಲಾಮ ಎಂದು ಹಾಡಿದರೆ, ತೆಲಗಬಾಳ ರೇವಪ್ಪ, ನಾ ಚಿಣಿಯನಾಡಿದೆನೋ, ನಾ ಚಿಣಿಯನಾಡಿದೆನೋ, ಪರಬ್ರಹ್ಮಕ ಚಿಣಿಯ ಭಕ್ತಿ ಗುಣವೆಂಬ ಚಿಣಿಯ ಮಾಡಿ ಸಿಟ್ಟಿನಿಂದ ನಾ ಹೊಡೆದು ಚಿಣಿಯನಾಡಿದನೋ, ನಾ ಚಿಣಿಯನಾಡಿದನೋ ಎಂದು ಹಾಡಿದರೆ, ಕಡ್ಲೇವಾಡ ಸಿದ್ದಪ್ಪ,
ನಾಯೇನು ಬಲ್ಲೆನಪ್ಪ ನಿಮ್ಮ ಕೂಸ, ಅಂದಿಗಿ ಇಂದಿಗಿ ಎನಗೆ ನಿಮ್ಮ ಧ್ಯಾಸ, ನಾ ನಂಬಿಗಿಟ್ಟು ನಡೆದೇನ ಒಂದೇ ಮನಸ ಅಂಬಿಗರ ಚೌ

0: ಚೌಡಯ್ಯನ ವಂಶ ಹೀಗೆ ಮೂರು ಜನ ಹಾಡಿದಂತೆ ತಮ್ಮಲ್ಲಿ ಬರುವ ಎಲ್ಲ ಜನ ಶಿಷ್ಯರಿಗೆ ಜನರಿಗೆ ತಮ್ಮ ದಾರಿ ಹಿಡಿಯಲು ಪ್ರೇರಣೆ ನೀಡುತ್ತಿದ್ದರು. ಗುರು ಶಿಷ್ಯರ ತತ್ವ ಪದಗಳ ಜುಗಲ್ಬಂದಿ ಕಡಕೋಳ ಮಡಿವಾಳಪ್ಪನವರು ವರ್ಚಸ್ಸು ಕೇಳಿದ ಚೆನ್ನೂರು ಜಲಾಲ ಸಾಹೇಬರು ಕಣ್ಣಾರೆ ಕಾಣಲು ಬರುತ್ತಾರೆ. ತಮ್ಮ ಕಲ್ಪನಾಲೋಕದ ಮಡಿವಾಳಪ್ಪನವರು ಮಠದಲ್ಲಿ ಕಾಣದೆ ದೊಡ್ಡಿಯಲ್ಲಿ ದನಕರುಗಳ ಹೆಂಡಿ ಕಸ ಬಳಿದು ಕುರುಳು ತಟ್ಟುವ ಕೆಲಸದವನಾಗಿ ಕಂಡಾಗ ಆಶ್ಚರ್ಯದಿಂದ ಜಂಗಮನಾಗಬೇಕಾದರೆ ಮನ ಲಿಂಗ ಮಾಡಿಕೊಂಡಿರಬೇಕು, ಅಂಗಣ ಗುಣ ಅಳಿದಿರಬೇಕು, ನಿಸ್ಸಂಗನಾಗಿ ಶರಣರ ಕೂಡಿಕೊಂಡಿರಬೇಕು ಎಂಬ ಮೂದಲಿಕೆಯ ತತ್ವ ಪದಕ್ಕೆ ಮಡಿವಾಳಪ್ಪನವರು ಫಕೀರನಾಗಬೇಕಾದರೆ ಮನದ ವಿಕಾರವನ್ನೆಲ್ಲ ತೊಳೆದಿರಬೇಕೋ, ನಕಾರ ಮಕಾರ ಶಿಕಾರ ವಕಾರ ಯಕಾರ ಓಂಕಾರವನ್ನೆಲ್ಲ ತಿಳಿದಿರಬೇಕು ಎಂದು ಹಾಡಿದಾಗ ಜಲಾಲ ಸಾಹೇಬರ ಮನ ಪರಿವರ್ತನದ ಜೊತೆಗೆ ಜ್ಞಾನೋದಯವಾಗಿ ದೀಕ್ಷೆ ಪಡೆದು ಅಪ್ಪಟ ಅನುಯಾಯಿಯಾಗಿ ಪುರಾಣ ಪ್ರವಚನ ಹೇಳುತ್ತಾ ಲೋಕೋದ್ಧಾರಕ ಕಾರ್ಯದಲ್ಲಿ ತೊಡಗಿದರು. ಹೀಗೆ ಸಾಮಾನ್ಯ ಅಸಾಮಾನ್ಯರನ್ನು ಪರಿವರ್ತನೆ ಮಾಡುವ ಮಾಂತ್ರಿಕ ಶಕ್ತಿ ಅಂದಿಗೂ ಇಂದಿಗೂ ಅವ್ಯಾಹತವಾಗಿದೆ. ಅಪಾರ ಭಕ್ತಗಣ ಮತ್ತು ಶಿಷ್ಯರನ್ನು ಹೊಂದಿದ್ದರು. ಕಡಿಕೋಳ ಮಡಿವಾಳಪ್ಪನವ ಮುತ್ಯ ನಿಂತಲ್ಲಿ 30,000 ಎಂಬ ಜಾಣ್ಣುಡಿಯೊಂದು ಪ್ರಚಲಿತದಲ್ಲಿದೆ. ಅಂದರೆ ಜಾತಿ ಮತ ಪಂಥದ ಭೇದಭಾವವಿಲ್ಲದೆ ಹಂಬಲಿಸಿ ಬಂದ ಅಪಾರ ಜನರಿಗೆ ಅಭಯಹಸ್ತ ನೀಡಿ ಭಕ್ತರ ಶಿಷ್ಯರ ಬಳಗವೇ ಮಾಡಿಕೊಂಡಿದ್ದರು. ಕೈನೂರು ಕೃಷ್ಣಪ್ಪ, ಕಡ್ಲೇವಾಡ ಸಿದ್ದಪ್ಪ, ತೆಲಗಬಾಳ ರೇವಪ್ಪ, ಚೆನ್ನೂರು ಜಲಾಲ ಸಾಹೇಬ, ಅರಳಗುಂಡಿಗಿ ಭಾಗಮ್ಮ, ಬಸಲಿಂಗಪ್ಪ, ಮಲ್ಲಿಕಾರ್ಜುನಗೌಡ, ಹಂಗರಿಗಿ ಬಸವಲಿಂಗಪ್ಪ ಮುಂತಾದ ಪ್ರಮುಖರಾಗಿದ್ದರು. ಸಮಕಾಲೀನರು ಚಿಣಮಗೇರಿಯ ಮಹಾಂತ ಮಠದ ಗುರುಬಸವದೇವರು, ಅರಳಗುಂಡಿಗೆಯ ಮಹಾದಾಸುಯಿ ಶರಣಬಸವರು, ಕಲಿಕೇರಿ ಮರುಳಾರಾಧ್ಯರು ಇವರೆಲ್ಲ ವಯಸ್ಸಿನಲ್ಲಿ ಹಿರಿಯರಾಗಿದ್ದು ಸಮಕಾಲೀನರಾಗಿದ್ದರು. ಜನಮೆಚ್ಚಿದ ಅಪಾರ ಪದಗಳು ಮತ್ತು ತತ್ವ ಪದಗಳ ರಚನೆ, ಸಮಾಜದಲ್ಲಿ ತಲೆದೋರಿದ ಅನೈತಿಕ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ಜಾತೀಯತೆ ಅಜ್ಞಾನದ ಅಂಧಕಾರ ಅಹಂಕಾರದಿಂದ ಕೂಡಿದ ಟೊಳ್ಳುತನ ಮೂಢನಂಬಿಕೆ ತಾರತಮ್ಯತನ ಇವುಗಳನ್ನು ಹೋಗಲಾಡಿಸಿ ಸಮಸಮಾಜ ನಿರ್ಮಾಣಕ್ಕಾಗಿ ಪದಗಳು ಹಾಡಿದ್ದಾರೆ. ಇವರು ಸುಮಾರು 1100 ಭಕ್ತಿ ಪದ, 1100 ತತ್ವ ಪದ, 1100 ಮಂಗಳಾರತಿ ಮತ್ತು 1000 ವಚನಗಳನ್ನು ರಚಿಸಿ ಹಾಡಿದ್ದಾರೆ ಎಂದು ನಂಬಲಾಗಿದೆ. ಆದರೆ ಕಡಿಕೋಳ ಮಡಿವಾಳಪ್ಪನವರ ತಮ್ಮ ಶರಣಾರ್ಥಿ ಪದ್ಯದಲ್ಲಿ ಹೀಗೆ ಹೇಳಿಕೊಂಡಿದ್ದಾರೆ: ಸುಳ್ಳೆ 25 ನಿಜಪದ, ಸುಳ್ಳೆ 19 ವಚನವು, ಸುಳ್ಳೆ ಪರಿವರ್ದಿ ನಂಬತ್ತೆಂದನು ಹಾಡು, ಸುಳ್ಳೆ ಹಾಡುವುದಾಯಿತು ಹಾಡು, ಸುಳ್ಳೆ 17 150 ಸರ್ವಕ್ಕೆ, ಸುಳ್ಳೆ ತಿಳಿದರೆ ಡುಳ್ಳೆ ಮಾಡಿದ ಮಹಾಂತ ಶರಣಾರ್ಥಿ ಎಂದಿರುವಂತೆ 1750 ಹಾಡು ರಚಿಸಿ ಹಾಡಿದ್ದಾರೆ ಎಂದರ್ಥ. ಆದರೆ ಇಲ್ಲಿಯವರೆಗೆ ಸುಮಾರು 500 ಪದಗಳು 150 ವಚನಗಳು ದೊರೆತಿವೆ. ಇವರ ವಚನಗಳ ಅಂಕಿತ ಗುರುಮಹಾಂತ ಎಂದಿದೆ, ಆದರೆ ತತ್ವ ಪದಗಳಲ್ಲಿ ಬೇರೆ ಬೇರೆ ಅಂಕಿತ ಬಳಸಿ ಇಡೀ ಲೋಕಕ್ಕೆ ಜ್ಞಾನಪೂರ್ಣದ ಜ್ಯೋತಿಯಾಗಿ ಬೆಳಗುವುದರ ಜೊತೆಗೆ ಕಡಿಕೋಳ ಮಡಿವಾಳಪ್ಪನವರು ಜ್ಞಾನಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಎಂಬ ಮಂಗಳಾರತಿ ಪದದಲ್ಲಿ ಇಡೀ ಜಗತ್ತಿಗೆ ಜ್ಞಾನಪೂರ್ಣ ಜ್ಯೋತಿಯಾಗಿ ಬೆಳಗುವ ಪರಶಿವ ಪರಮಾತ್ಮನಿಗೆ ನಿರ್ಮಲವಾದ ಮನಸ್ಸೆಂಬ ಕರ್ಪೂರದಿಂದ ಬೆಳಗುತ್ತಾ ಸ್ಮರಿಸಿದರೆ ಪೂಜಿಸಿದರೆ ಮನ ಮನುಷ್ಯ ಸಮಾಜ ಲೋಕ ಉದ್ಧಾರವಾಗುತ್ತದೆ ಎಂಬ ಸನ್ಮಾರ್ಗ ತೋರಿದವರ ಬಗ್ಗೆ ಹೆಚ್ಚಿಗೆ ಏನು ಹೇಳಬಹುದು? ಹಲವು ಮಾತೇನು, ನೀ ನೋಡಿದು ಪಾದವನಿಟ್ಟು, ಮೆಟ್ಟಿದ ನೆಲವೇ ಸುಕ್ಷೇತ್ರ, ಮುಟ್ಟಿದ ಜಲವೇ ಪಾವನ ತೀರ್ಥ, ಸುಲಭ ಶ್ರೀಗುರು ಕಡಿಕೋಳ ಮಡಿವಾಳೇಶ, ಕೃಪೆ ಮಾಡು ಕೃಪೆ ಮಾಡು ಕೃಪೆ ಮಾಡು.
1: ಇದುವರೆಗೆ ಕಡಕೋಳ ಮಡಿವಾಳಪ್ಪನವರ ಕುರಿತು ಮಾತನಾಡಿದವರು ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್. ಕನ್ನಡ ಭಾರತಿಯಲ್ಲಿ ಈಗ ಸಾಹಿತಿ ಕವಿಯತ್ರಿ ಕಸ್ತೂರಿ ಎಸ್ ಪಟ್ಬಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ಸಾವಿತ್ರಿಬಾಯಿ ಫುಲೆ. ಮಹಾರಾಷ್ಟ್ರದ ಮಣ್ಣಿನಲ್ಲಿ ಜನಿಸಿದ ಮಹಾನ್ ಮಹಿಳೆ ಸಾವಿತ್ರಿಬಾಯಿ ಫುಲೆ ನಮ್ಮ ದೇಶದ ಅಮೂಲ್ಯ ರತ್ನಕಳೆ. ಬಾಲ್ಯದಲ್ಲೇ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದಳು. ಜ್ಞಾನದ ಬೆಳಕಿನಿಂದ ತನ್ನ ಬದುಕನ್ನು ರೂಪಿಸಿದಳು. ಪತಿ ಜ್ಯೋತಿಬಾ ಫುಲೆ ಜೊತೆ ಶಿಕ್ಷಣದ ದಾರಿ ಹಿಡಿದಳು. ಹೆಣ್ಣು ಮಕ್ಕಳಿಗಾಗಿ ಮೊದಲು ಶಾಲೆಯನ್ನು ತೆರೆದಳು. ಅಜ್ಞಾನದ ಕತ್ತಲನ್ನು ದೂರ ಮಾಡುವ ಸಂಕಲ್ಪ ಮಾಡಿದಳು.

ವಿದ್ಯೆಯ ಮಹತ್ವವನ್ನು ಎಲ್ಲರಿಗೂ ತಿಳಿಸಿದಳು. ಸೀರೆಗೆ ಶೆಗಣಿ ಎರೆಸಿದರು, ನಗುತ್ತಾ ಸಾಗಿದಳು. ಬಡವರ ಕಣ್ಣೀರಿನ ಕರುಣಾಮಯಿಯಾದಳು. ಪ್ರೀತಿ ಸೇವೆ ತ್ಯಾಗದ ಬದುಕು ಅವಮಾನ ಸಹಿಸಿದಳು. ಆದರ್ಶ ಬದುಕು ಮೈಗೂಡಿಸಿದವಳು. ಮೌಲ್ಯ ಸಾರಿ ಮುತ್ತಾದಳು. ಪ್ಲೇಗ್ ರೋಗಿಗಳ ಸೇವೆಯಲ್ಲಿ ತನ್ನ ಜೀವನವನ್ನೇ ಅರ್ಪಿಸಿದಳು. ಮಾನವ ಸೇವೆಯಲ್ಲೇ ನಿಜವಾದ ಮಹತ್ವವಿದೆ ಎಂದು ತೋರಿದಳು. ಸಾವಿತ್ರಿಬಾಯಿ ಫುಲೆಯವರ ಆದರ್ಶ ಸದಾ ಬೆಳಗಲಿ. ಅವರ ಶಿಕ್ಷಣದ ಸಂದೇಶ ನಮ್ಮ ಹೃದಯದಲ್ಲಿ ಶಾಶ್ವತವಾಗಲಿ. ಪ್ರಶಸ್ತಿಯ ಸುರಿಮಳೆಗರೆದರು, ಸೇವೆಯೇ ಅವರ ಧ್ಯೇಯ ಎಂದರು. ಜೀವಿತದಲ್ಲಿ ಪ್ರಶಸ್ತಿ ಸಿಕ್ಕಿರದಿದ್ದರೂ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದರು. ಭಾರತ ಸರ್ಕಾರ ಅವರ ಸ್ಮರಣೆಗೆ ಅಂಚೆ ಚೀಟಿ ಹೊರತಂದಿತು. ಅವರ ಆದರ್ಶ ದೇಶದಾದ್ಯಂತ ಗೌರವಿಸಿತು. ಕೃಷಿಕ ಭೂಮಿ ತಾಯಿಯ ಮಡಿಲಲ್ಲಿ ಬೀಜವ ಬಿತ್ತಿ ಬೆಳೆಸುವ, ಬೆವರ ಹನಿಯ ಮೌಲ್ಯದ ಬಾಳ ಬೆಳಕ ಹರಿಸುವ. ಮಣ್ಣಿನ ಮಡಿಲಲ್ಲಿ ಬದುಕಿನ ಬೀಜ ಬಿತ್ತುವ ಮಹಾನುಭಾವ ಕೃಷಿಕನು, ಬೆವರಿನ ಹನಿಗಳಿಂದ ಭೂಮಿಯನ್ನು ಚಿನ್ನವಾಗಿಸುವ ಶ್ರಮಜೀವಿಯವನು. ಬೀಜ ಬಿತ್ತಿದ ಪ್ರತಿಯೊಂದು ಹೆಜ್ಜೆಯಲ್ಲೂ ಭವಿಷ್ಯದ ಕನಸು ಅಡಗಿದೆ. ಹಸಿರು ಹೊಲಗಳು ಅವನ ಪರಿಶ್ರಮದ ಸುಂದರ ಪ್ರತಿಫಲವಾಗಿವೆ. ಪ್ರಕೃತಿಯೊಡನೆ ಬೆರೆತು ಪ್ರೀತಿಯ ಬದುಕು ಕಟ್ಟುವ ತ್ಯಾಗ ಸೇವೆಯ ಮೂರ್ತಿಯೇ, ನಾಡಿಗೆ ಹೆಮ್ಮೆಯಾಗುವ ರೈತ ನೀನು. ನಿಸ್ವಾರ್ಥ ಸೇವೆ ಸಮೃದ್ಧಿಯ ಭವಿಷ್ಯ. ಪ್ರಾಮಾಣಿಕತೆಯ ಪಾಠ ಕಲಿಸಿದ ಗುರುವೆ. ಕೈ ಮುಗಿದು ನಮನ ಸಲ್ಲಿಸಿ ಕೃಷಿಕನ ಕೀರ್ತಿ ಹಾಡೋಣ. ಅನ್ನದಾತನ ಶ್ರಮ ಯುಗ ಯುಗಕ್ಕೂ ಗೌರವಿಸೋಣ. ಆಲದ ಮರ ಆಕಾಶದ ಎತ್ತರದಲ್ಲಿ ಬೆಳೆದು ನಿಂತ ಆಲದ ಮರವೇ. ಬೇರು ಕೊಂಬೆ ಚಾಚಿ ನಿಂತು ಭುವಿಯ ಸೊಬಗು ಹೆಚ್ಚಿಸಿದೆ. ಬಿಸಿಲಿನ ಬೇಗೆಯ ವೇಳೆಯಲ್ಲಿ ಬರುವ ಜನಕ್ಕೆ ತಂಪನು ಕೊಟ್ಟೆ. ದಣಿದ ಮನಕ್ಕೆ ಆಯಾಸ ದೂರ ಮಾಡುವ ದಯಾಮಯಿ ನೀನು. ಪಕ್ಷಿಗಳ ಗೂಡು ಕಟ್ಟಲು ಪ್ರೀತಿಯ ತಾಣವಾಗಿ ನಿಂತೆ. ಗಾಳಿ ಜೊತೆ ತೂಗುವ ಎಲೆಗಳ ನಾದ ತೋರುತ್ತ ಬಂದೆ. ಮಕ್ಕಳ ಆಟಕ್ಕೆ ಜೋಕಾಲಿಯಾಗಿ ಮುದವನ್ನು ನೀಡುವ ಆಲಯವೇ. ನೇತಾಡುವ ಬೇರುಗಳು ಶಕ್ತಿಯ ಸಂಕೇತದ ಆಗರವೇ. ಸಾಧು ಸಂತರು ಧ್ಯಾನ ಮಾಡಿ ಶಾಂತಿಯ ದಾರಿಯ ತೋರುತ್ತ ಬುದ್ಧನ ಪರಿಯನು ಕೇಳುತ್ತ ನಾವು ಬುದ್ಧಿವಂತರಾದೆವು ಎನ್ನುತ್ತ. ಆಲದ ನೆರಳಿನ ಪಾವನತೆ ಆತ್ಮಬಲವನ್ನು ತುಂಬಿದ ಎನಗೆ. ಪ್ರಾಣವಾಯು ನೀಡುತ್ತೀಹ ಪ್ರಕೃತಿಯ ವರವಿದು ಎನ್ನ ಜೀವಕ್ಕೆ. ಮಣ್ಣನ್ನು ಬಿಗಿಯಾಗಿ ಬಂಧಿಸಿ ನಿಂತ ಓ ವೃಕ್ಷವೇ, ಭುವಿಯ ಫಲವತ್ತತೆ ಹೆಚ್ಚಿಸಿದ ಕಲ್ಪವೇ. ಜೀವರಾಶಿ ಉಳಿವಿಗೆ ಜೀವನಾಡಿಯಂತಾದೆ. ಸಂಸ್ಕೃತಿಯ ಸಂಕೇತವಾಗಿ ಸಾವಿರ ಕಥೆಗಳಾದೆ. ಆಲದ ಮರವ ನೆಟ್ಟು ಆನಂದ ಪಡೆಯೋಣ. ಮುಂದಿನ ಪೀಳಿಗೆಗೆ ಮುತ್ತಿನ ಕಾಣಿಕೆ ಕೊಡೋಣ. ನಾಡಿನ ಸಂಸ್ಕೃತಿ ಪ್ರತೀಕ ಪ್ರಕೃತಿಯನ್ನು ಬೆಳೆಸೋಣ. ಆಲದ ಮರದ ಅಮೂಲ್ಯ ಧನ ಆಯುಷ್ಯದ ಆಶೀರ್ವಾದ ಪಡೆಯೋಣ. ಭೂಮಿ ತಾಯಿ 10 ತಿಂಗಳು 10 ಜನ್ಮವಿತ್ತಳು ಜನನಿ ತಾಯಿ.
ಹತ್ತು ತಿಂಗಳು ಹೊತ್ತು ಜನ್ಮವಿತ್ತಳು ಜನನಿ ತಾಯಿ, ಜೀವನವಿಡೀ ಹೊತ್ತು ಸಲಹುವಳು ಭೂಮಿ ತಾಯಿ, ಜೀವನವಿಡೀ ಹೊತ್ತು ಸಲಹುವಳು ಭೂಮಿ ತಾಯಿ. ತಾಯಿಯ ಮಡಿಲು ಮಗುವಿಗೆ ಮೊದಲ ಸ್ಪರ್ಶ, ಭೂಮಿಯ

0: ಜೀವ ಜಾತಿಗೆ ಶಾಶ್ವತ ಆಶ್ರಯ. ತಾಯಿಯ ಎದೆ ಹಾಲು ದೇಹ ಬಲಗೊಳಿಸುವ, ಭೂಮಿಯ ಅನ್ನ ಜೀವಕ್ಕೆ ನೆಲೆ ನೀಡುವ. ಹಸಿರು ಸೀರೆ ಉಟ್ಟು ನಗುವಳು ನಮ್ಮ ಭೂಮಿ ತಾಯಿ, ಹಸಿರು ಸೀರೆ ಉಟ್ಟು ನಗುವಳು ನಮ್ಮ ಭೂಮಿ ತಾಯಿ, ಹೂಗಳ ಪರಿಮಳವನ್ನು ಹರಡಿ ಮನವನು ಗೆಲ್ಲುವಳು ನನ್ನ ತಾಯಿ, ಹೂಗಳ ಪರಿಮಳವನ್ನು ಹರಡಿ ಮನವನು ಗೆಲ್ಲುವಳು ನನ್ನ ತಾಯಿ. ಬೆಟ್ಟಗಳು ಅವಳ ಕಿರೀಟ, ಕಾಡುಗಳು ಕೇಶರಾಶಿ, ನದಿಗಳು ಅವಳ ನಗುವಿನ ಕಲಕಲ ಪ್ರೀತಿಯ ಗೀತೆ, ಸಾಗರವು ಅವಳ ವಿಶಾಲ ಹೃದಯ, ಆಕಾಶದ ನೀಲಿ ಹೊದಿಕೆ ಅವಳ ಕಣ್ಮನ ಸೆಳೆವ, ಆಕಾಶದ ನೀಲಿ ಹೊದಿಕೆ ಅವಳ ಕಣ್ಮನ ಸೆಳೆವ. ಹಕ್ಕಿಗಳ ಹಾಡು ಅವಳಿಗೆ ಜೋಗುಳ, ರೈತನ ಬೆವರಿಗೆ ಕೊಡುವಳು ಚಿನ್ನವ, ರೈತನ ಬೆವರಿಗೆ ಕೊಡುವಳು ಚಿನ್ನವ. ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ, ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ. ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ, ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ. ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು. ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು. ತಾಯಿಯ ಋಣ ತೀರಿಸಲಾಗದು, ತಾಯಿಯ ಋಣ ತೀರಿಸಲಾಗದು, ಭೂಮಿಯ ಋಣ ಮರೆಯಲಾಗದು, ಭೂಮಿಯ ಋಣ ಮರೆಯಲಾಗದು.
1: ಇದುವರೆಗೆ ಸಾಹಿತಿ ಕವಯಿತ್ರಿ ಕಸ್ತೂರಿ ಎಸ್ ಪಟಬಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ಕನ್ನಡ ಭಾರತಿ.
2: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 9:59 ಕೇಳುಗರೆ ಇನ್ನು ಮುಂದೆ ಆಲಿಸಿ ಮಧುರ ಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಮಧುರ ಗಾನದಲ್ಲಿ ಮಧುರ ಗೀತೆಗಳನ್ನು ನಿಮಗಾಗಿ ತಂದಿದ್ದೇವೆ. ಪ್ರಾರಂಭದಲ್ಲಿ ಕೇಳೋಣ ಪಿ ಸುಶೀಲಾ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ, ರಮೇಶ್ ನಾಯ್ಡು ಅವರ ಸಂಗೀತ ಸಂಯೋಜನೆ ಇರುವ, ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯದ ಬೀಗರ ಪಂದ್ಯ ಚಿತ್ರದ ಗೀತೆ.

ಕೇಳಿದರೆ ನೀವು ಆಲಿಸ್ತಾ ಇದ್ದೀರಾ ಮಧುರ ಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವ ಬೆಟ್ಟದ ಹೂವು ಚಿತ್ರದ ಗೀತೆ.

ಒಣಗಿದ ತರಗೆಲೆ ತುಳಿಯುತ್ತ ಮೆಲ್ಲಗೆ ಆ ಹುಲಿ ಬರುತ್ತಿತ್ತು. ಸರಸರ ಗರ ಗರ ನಡೆಯುವ ಸದ್ದಿಗೆ ಮೊಲಗಳು ಬೆದರಿತ್ತು. ಜಿಂಕೆಯ ಮರಿಗಳು ಬೆಚ್ಚಿತ್ತು.

ಕಷ್ಟನೆ ಪಡುತ್ತಿತ್ತು. ಸಾಯದೆ ಉಳಿದ ಆ ಹುಲಿರಾಯನು ಇಂದು ಅಲ್ಲಿರುವ ಹಳದಿಯ ಕಣ್ಣಿನ ಆ ಮೃಗ ರಾಯನು ಹಲ್ಲನ್ನು ಮಸೆದಿರುವ ಸೇಡಲಿ ಕಾಯುತ್ತ ಕುಳಿತಿರುವ

ಮಧುರ ಗಾನದಲ್ಲಿ ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವ ಕೆಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯದ ಅಭಿಮಾನ ಚಿತ್ರದ ಗೀತೆ.

ಕೇಳಿದರೆ ನೀವು ಅಲಸ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯಲ್ಲಿ ಮಧುರ ಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಸಾವಿರ ಸುಳ್ಳು ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ಶಂಕರ್ ಗಣೇಶ್ ಅವರಿಂದ, ಸಾಹಿತ್ಯ ಜೆ ಉದಯಶಂಕರ್ ಅವರದು.

ಮಧುರ ಗಾನದಲ್ಲಿ ಈಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ರಾಜ್ ಸೀತಾರಾಮನ್ ಅವರು ಹಾಡಿರುವ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವ, ಚಿ ಉದಯಶಂಕರ್ ಅವರ ಸಾಹಿತ್ಯದ ತಾಯಿ ಕನಸು ಚಿತ್ರದ ಗೀತೆ.

ನೀವು ಕೇಳ್ತಾ ಇದ್ದೀರಾ ಮಧುರ ಗಾನ. ಇನ್ನು ಮುಂದೆ ಕೇಳೋಣ ವಾಣಿ ಜಯರಾಮ್ ಅವರು ಹಾಡಿರುವ ಸ್ವಾಭಿಮಾನ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಅಳವಡಿಸಿದ್ದಾರೆ ಶಂಕರ್ ಗಣೇಶ್.

ಮಧುರ ಗಾನದಲ್ಲಿ ಕೊನೆಯದಾಗಿ ಕೇಳಿ ಪಿ ಸುಶೀಲ, ಛಾಯಾ ಮತ್ತು ಬೆಂಗಳೂರು ಲತಾ ಅವರು ಹಾಡಿರುವ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವ, ಸಿ ವಿ ಶಿವಶಂಕರ್ ಅವರ ಸಾಹಿತ್ಯದ ತಾಯಿಯ ಹೊಣೆ ಚಿತ್ರದ ಗೀತೆ.

ಇದಾಗಿತ್ತು ಇಂದಿನ ಮಧುರಗಾನ. ಮಧುರಗಾನದ ಎಲ್ಲ ಸುಮಧುರ ಗೀತೆಗಳು ತಮಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತಾ ಇಂದಿನ ಮಧುರಗಾನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 10:30 ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.